ಆಕಾಶವಾಣಿ ಬೆಂಗಳೂರು ಮೀಡಿಯಂ ವೇವ್ ತರಂಗಾಂತರ 490.1 meters ಅಂದರೆ 612 kilohertz, ಡಿಆರ್ಎಂ ತರಂಗಾಂತರ 603 kilohertz ನಿಲಯದ ಇಂದಿನ ಪ್ರಸಾರ ಕಾರ್ಯವನ್ನು ಆರಂಭಿಸುತ್ತಿದ್ದೇವೆ. ಇಂದು ರಾಷ್ಟ್ರೀಯ ಪಂಚಾಂಗ 1948 ಜ್ಯೇಷ್ಠ ಮಾಸದ 30th ಅಂದರೆ 2026 ಜೂನ್ ತಿಂಗಳ 20th ಶನಿವಾರ. ಸಮಯ 5:58:45. ಆತ್ಮೀಯ ಶ್ರೋತೃ ಬಾಂಧವರಿಗೆಲ್ಲ ನಿಮ್ಮ ಬಾನುಲಿ ಗೆಳತಿ ಸೌಮ್ಯ ಕುಲಕರ್ಣಿಯ ಮುಂಜಾನೆಯ ನಮಸ್ಕಾರ ಹಾಗೂ ನಮ್ಮೆಲ್ಲ ಕಾರ್ಯಕ್ರಮಗಳಿಗೆ ಆತ್ಮೀಯ ಸ್ವಾಗತ.

0: ಇದು ಆಕಾಶವಾಣಿ ಬೆಂಗಳೂರು. ಸಮಯ ಆಗಿದೆ 6:01. ನಮ್ಮ ನಿಲಯದಿಂದ ಇಂದು ಪ್ರಸಾರವಾಗಲಿರುವ ಕಾರ್ಯಕ್ರಮಗಳ ಪರಿಚಯ. ಶ್ರೋತೃಗಳೇ ಗಮನಿಸಿ, 3:55 ಪಶ್ಚಿಮ ಬಂಗಾಳದ ಹೂಗ್ಲಿಯ ತಾರಕೇಶ್ವರನಲ್ಲಿ ಮಾನ್ಯ ಪ್ರಧಾನಮಂತ್ರಿಗಳಾದ ಶ್ರೀ ನರೇಂದ್ರ ಮೋದಿ ಅವರು ಪಿಎಂ ಕಿಸಾನ್ ಸಮ್ಮಾನ್ ನಿಧಿ ಯೋಜನೆಯ 23ನೇ ಕಂತನ್ನು ಬಿಡುಗಡೆ ಮಾಡಲಿದ್ದಾರೆ. ಈ ಕಾರ್ಯಕ್ರಮದ ನೇರ ಪ್ರಸಾರ ದೆಹಲಿ ಕೇಂದ್ರದಿಂದ ಪ್ರಸಾರವಾಗಲಿದೆ. ಇನ್ನುಳಿದಂತೆ ಮುಂಜಾನೆ 6:10 ಶುಭೋದಯ ಕರ್ನಾಟಕ ಭಕ್ತಿ ಸಂಗೀತದ ಕಾರ್ಯಕ್ರಮ, 6:30 ಚಿಂತನ ವೆಂಕನಗೌಡ ಪಾಟೀಲ್ ವಟಗಲ್ ಅವರಿಂದ ರಾಯಚೂರು ಕೇಂದ್ರದ ಕೊಡುಗೆ, 6:35 ಕನ್ನಡ ರತ್ನ ಭಂಡಾರ ಪ್ರಸ್ತುತಿ ಬಿಕೆ ಸುಮತಿ, 6:40 ದೇಶಭಕ್ತಿ ಗೀತೆ, 6:45 ಕಾನೂನು ಅರಿವಿನ ಸರಣಿ ಕಾರ್ಯಕ್ರಮ, ನ್ಯಾಯವಾಣಿ ಸಹಯೋಗ ನ್ಯಾಯ ಸಂಸ್ಥೆ ನಿರ್ಮಾಣ ಜಾಂಪಣ್ಣ ಆಶಿಹಾಳ್, ಸಮಗ್ರ ನಿರ್ವಹಣೆ ಡಾ ಎಎಸ್ ಶಂಕರನಾರಾಯಣ, 6:50 ರೈತರಿಗೆ ಸಲಹೆ, 7:15 ಎನ್ ಭಾರ್ಗವಿ ಅವರು ಹಾಡಿರುವ ಭಾವಗೀತೆಗಳು, 7:45 ಚಿತ್ರಗೀತೆ, 8:30 ಆಕಾಶವಾಣಿಗೆ 90ರ ಸಂಭ್ರಮದ ವಿಶೇಷ ಕಾರ್ಯಕ್ರಮ ಆಕಾಶವಾಣಿಯ ಅಂತರಾಳ, ಕೃತಿ ಹಾಗೂ ಓದು ನೂತನ ಎಸ್ ಕದಂ ನಿರ್ಮಾಣ ನಂದನ್ ಕುಮಾರ್ ಎಲ್ವೊ, 8:35 ಚಿತ್ರಗೀತೆಗಳು, 8:50 ಕಗ್ಗದ ಸಿರಿ ಪರಿಕಲ್ಪನೆ ಹಾಗೂ ವಾಚನ ಡಾ ಬಸವರಾಜ ಸಾದರ್ ನಿರ್ಮಾಣ ಎಂ ಶಿವರಾಮ್, 9:05 ಗೀತ ಪಲ್ಲವ, 9:30 ಗಾನಗಂಗೆ ಚಿತ್ರಗೀತೆಗಳನ್ನಾಧರಿಸಿದ ಕಾರ್ಯಕ್ರಮ, 10:30 ಎನ್ಡಿಎ ಸರ್ಕಾರ 12 ವರ್ಷ ಪೂರೈಸಿದ ಹಿನ್ನೆಲೆಯಲ್ಲಿ ವಿಶೇಷ ಕಾರ್ಯಕ್ರಮ ಅಂತಾರಾಷ್ಟೀಯ ಯೋಗ ದಿನಾಚರಣೆ 2026, ಈ ಕುರಿತು ವಿಶೇಷ ಚರ್ಚೆ ಪ್ರಸಾರವಾಗಲಿದೆ. ಭಾಗವಹಿಸುತ್ತಾರೆ ಡಾ ಎಂ ಶಿವಪ್ರಕಾಶ್. ಕಾರ್ಯಕ್ರಮ ಪ್ರಾದೇಶಿಕ ಸುದ್ದಿ ವಿಭಾಗದ ಕೊಡುಗೆ. 11:00 ಸವಿ ನೆನಪು, 11:30 ಸ್ಟಂಪ್ಡ್ ಕಾರ್ಯಕ್ರಮ ದೆಹಲಿ ಕೇಂದ್ರದಿಂದ, 12:05 ವನಿತಾ ವಿಹಾರ ಯೋಗದ ಮಹತ್ವ ಕುರಿತು ಡಾ ಪೂಜಾ, ಪ್ರಕೃತಿ ಚಿಕಿತ್ಸೆ ಮತ್ತು ಯೋಗ ವೈದ್ಯಾಧಿಕಾರಿಗಳು, ಜಿಲ್ಲಾ ಸಾರ್ವಜನಿಕ ಆಸ್ಪತ್ರೆ ಆಯುಷ್ ಇಲಾಖೆ ಪಂಚಕರ್ಮ ಘಟಕ ರಾಯಚೂರು, ಇವರೊಂದಿಗೆ ಸಂದರ್ಶನ ಪ್ರಸಾರವಾಗಲಿದೆ. ಸಂದರ್ಶಕರು ರಮಾ ಕುಲಕರ್ಣಿ, ನಿರ್ವಹಣೆ ವೆಂಕಟೇಶ್ ಬೇವನಬೆಂಚಿ. ಕಾರ್ಯಕ್ರಮ ರಾಯಚೂರು ಕೇಂದ್ರದ ಕೊಡುಗೆ. 12:35 ಆರೋಗ್ಯ ಸಂಚಿಕೆ, ಆಯುರ್ವೇದದಲ್ಲಿ ಮಧುಮೇಹ ಉಲ್ಲೇಖ ಕಾರಣ ಹಾಗೂ ಪರಿಹಾರ, ಈ ಕುರಿತು ಯಲಬುರ್ಗಾ ಸರ್ಕಾರಿ ಆಯುರ್ವೇದ ಆಸ್ಪತ್ರೆಯ ತಜ್ಞ ವೈದ್ಯ ಡಾ ಶಿಲ್ಪಾ ಬಾಚಲಾಪುರ್ ಅವರೊಂದಿಗೆ ಸಂದರ್ಶನ. ಸಂದರ್ಶಕರು ನಾಗರತ್ನ ಕಮ್ಮಾರ್. ಕಾರ್ಯಕ್ರಮ ಹೊಸಪೇಟೆ ಕೇಂದ್ರದ ಕೊಡುಗೆ. 1:00 ಪ್ರಗತಿ ಪಥ, ಕೇಂದ್ರ ಸರ್ಕಾರದ ವಿವಿಧ ಅಭಿವೃದ್ಧಿ ಯೋಜನೆಗಳಲ್ಲಿ ಒಂದಾದ ಪಿಎಂಇ ಡ್ರೈವ್ ಕುರಿತು ಮಾಹಿತಿ, ಹಾಸನ ಕೇಂದ್ರದ ಕೊಡುಗೆ. 1:20 ಚಿತ್ರಗೀತೆಗಳು, 1:30 ಚೈತ್ರವನ ಲಕ್ಷ್ಮೀಶನ ಜೈಮಿನಿ ಭಾರತದ ಸಮಗ್ರ ವಾಚನ ವ್ಯಾಖ್ಯಾನ ಕಾರ್ಯಕ್ರಮ, ಪ್ರಸ್ತುತಿ ಡಾ ಎಎಸ್ ಶಂಕರನಾರಾಯಣ, 2:40 ಹಕ್ಕಿಯ ಬಳಗ, ಬಾಲ ಪ್ರತಿಭೆ ಸಂಗೀತ ಕಲಾವಿದೆ ಅನುಶ್ರೀ ಕುಲಕರ್ಣಿ ಅವರೊಂದಿಗೆ ಅವರ ಪರಿಚಯ, ಸಂದರ್ಶಕರು ಆಶಾ. 3:00 ಗುಲ್ಮೊಹರ್ ಹೊಸ ಹಿಂದಿ ಚಿತ್ರಗೀತೆಗಳು, 3:55 ಮಾನ್ಯ ಪ್ರಧಾನಮಂತ್ರಿಗಳಾದ ಶ್ರೀ ನರೇಂದ್ರ ಮೋದಿ ಅವರು ಪಶ್ಚಿಮ ಬಂಗಾಳದ ಹೂಗ್ಲಿಯ ತಾರಕೇಶ್ವರನಲ್ಲಿ ಪಿಎಂ ಕಿಸಾನ್ ಸಮ್ಮಾನ್ ನಿಧಿ ಯೋಜನೆಯ 23ನೇ ಕಂತನ್ನು ಬಿಡುಗಡೆ ಮಾಡಲಿದ್ದಾರೆ. ಕಾರ್ಯಕ್ರಮದ ನೇರ ಪ್ರಸಾರ ದೆಹಲಿ ಕೇಂದ್ರದಿಂದ. 6:15 ಕನ್ನಡ ರತ್ನ ಭಂಡಾರ, 6:30 ವಿಜ್ಞಾನದ ಮುನ್ನಡೆ ಡಾ ದೀಪಾ ಎಂಬಿ ಅವರಿಂದ, 6:51 ಕೃಷಿ ರಂಗ. ಇವಿಷ್ಟು ಕಾರ್ಯಕ್ರಮಗಳು ನಮ್ಮ ನಿಲಯದಿಂದ ಇಂದು ಪ್ರಸಾರವಾಗಲಿವೆ. ಆಕಾಶವಾಣಿ ಬೆಂಗಳೂರು. ಸಮಯ ಆಗಲಿದೆ 6:05. ಇನ್ನು ಮುಂದೆ ಇಂಗ್ಲಿಷ್ನಲ್ಲಿ ವಾರ್ತೆಗಳು ದೆಹಲಿ ಕೇಂದ್ರದಿಂದ.
1: ಆಕಾಶವಾಣಿ, ದ ನ್ಯೂಸ್ ರೆಡ್ ಬೈ ಸುಭದ್ರಾ ರಾಮಚಂದ್ರನ್. Prime Minister Narendra Modi will be on a visit to Odisha and West Bengal from today. In Odisha, he will join President Draupadi Murmu at Pahadpur village in Mayurbhanj district on the occasion of the President's 68th birthday. The President and Prime Minister will visit Pahadpur village in Mayurbhanj district and offer prayers at sacred groves Santali Jahera and Ho Jahera Skill Center and Pahadpur School. Later, they will participate in a program at Rai Rangpur in Mayurbhanj district, marking the completion of 2 years of the Mohan Charan Majhi-led state government. During the program, they will inaugurate and lay foundation stone of various development projects worth over 47,000 crore rupees. During his two-day visit to West Bengal, Prime Minister Modi will participate in Paschim Bengal Divas, West Bengal Day celebrations at Tarakeshwar in Hooghly district today. He is also scheduled to launch, dedicate to the nation and lay the foundation stone of multiple development projects in West Bengal. Mr. Modi will release the 23rd installment of the Pradhan Mantri Kisan Samman Nidhi, PM Kisan. Tomorrow, Prime Minister Modi will participate in the 12th International Yoga Day celebration in Kolkata at around 6:30 a.m. Senior Indian bureaucrat Vivek Agarwal has been selected as the next Vice President of the Financial Action Task Force, FATF, for the 2026-27 term. He will succeed Giles Thompson of the United Kingdom. Mr. Agarwal, currently serving as Secretary in the Ministry of Culture, earlier headed the Indian delegation to the FATF and played a key role in India's engagement with the Global Anti-Money Laundering and Counter-Terror Financing Watchdog.
2: That decision was taken during the FATF plenary held from 17th to 19th of June. The Ministry of External Affairs has termed Mr. Agarwal's selection a major win for India. In a social media post, the ministry said the appointment reinforces India's commitment to combating terrorism, financing and illicit financial networks. It added that Mr. Agarwal's experience as former head of India's FATF delegation and former director of FIUIND will help advance the FATF's mandate of safeguarding financial integrity. External Affairs Minister Dr. H. Jayashankar has stressed that India must optimize relationships across geographies while pursuing its national interests, strategic autonomy, and multipolarity in a turbulent world. Speaking at the India-US Forum 2026 in New Delhi last evening, Dr.

ಕೇಳ್ತಾ ಇದ್ದೀರಾ ಶುಭೋದಯ ಕರ್ನಾಟಕ ಭಕ್ತಿ ಸಂಗೀತದ ಕಾರ್ಯಕ್ರಮವನ್ನು ಆಕಾಶವಾಣಿ ಬೆಂಗಳೂರು ಕೇಂದ್ರದಿಂದ. ಸಮಯ ಆಗಿದೆ 6:16:20. ಇನ್ನು ಮುಂದೆ ಆರಿಗೆ ವಧುವಾದೆ ಅಂಬುಜಾಕ್ಷಿ ಕ್ಷೀರಾಬ್ಧಿ ಕನ್ನಿಕೆ ಶ್ರೀ ಮಹಾಲಕ್ಷ್ಮಿಯೇ ಕೇಳಿ ಪುರಂದರ ದಾಸರ ರಚನೆಯನ್ನು ಪ್ರತೀಕ್ಷಾ ಜೀರಾವ್ ಅವರ ಧ್ವನಿಯಲ್ಲಿ.

ಪರತೀಕ್ಷಾ ಜಿ ರಾವ್ ಅವರು ಹಾಡಿದ ಎರಡು ದೇವರ ನಾಮಗಳನ್ನು ಕೇಳಿದ್ರಿ. ಇನ್ನು ಮುಂದೆ ಕೇಳಿ ವಸಂತಿ ಆರ್ ಪ್ರಭು ಅವರು ರಚಿಸಿರುವಂತಹ ಮತ್ತೊಂದು ದೇವರ ನಾಮ. ಶಶಿಧರ ಕೋಟೆ ಅವರು ಹಾಡಿದ್ದಾರೆ ಭಜಿಸಿರೋ ವೆಂಕಟೇಶ.

ಶುಭೋದಯ ಕರ್ನಾಟಕ ಭಕ್ತಿ ಸಂಗೀತದ ಕಾರ್ಯಕ್ರಮದಲ್ಲಿ ಕಡೆಯದಾಗಿ ಬಸವಣ್ಣನವರ ವಚನ ಹಾಡಿದ್ದಾರೆ ಮಲ್ಲಿಕಾರ್ಜುನ ಮನ್ಸೂರ್. ಆಡಿದರೇನು, ಹಾಡಿದರೇನು, ಓದಿದರೇನು.

0: ಶುಭೋದಯ ಕರ್ನಾಟಕ ಭಕ್ತಿ ಸಂಗೀತದ ಕಾರ್ಯಕ್ರಮ ಇದುವರೆಗೆ ಪ್ರಸಾರವಾಯಿತು. ಸಮಯ ಆಗಿದೆ 6:30. ನಮ್ಮ ಮುಂದಿನ ಕಾರ್ಯಕ್ರಮ ಇದೀಗ ಆರಂಭ.
1: ಆಕಾಶವಾಣಿ ಚಿಂತನ, ವೆಂಕನಗೌಡ ವಟಗಲ್ ಅವರಿಂದ.
2: ಮನೆಯೇ ಮೊದಲ ಪಾಠಶಾಲೆ, ಜನನಿ ತಾನೇ ಮೊದಲ ಗುರುವು, ಜನನಿಯಿಂದ ಪಾಠ ಕಲಿತ ಜನರು ಧನ್ಯರು ಎಂಬ ಮಾತು ಜನಜನಿತವಾಗಿದೆ. ಜನನಿ ಜನ್ಮಭೂಮಿ ಸ್ವರ್ಗಕ್ಕಿಂತ ಮಿಗಿಲು, ತಾಯಿಗಿಂತ ಬಂಧುವಿಲ್ಲ, ಉಪ್ಪಿಗಿಂತ ರುಚಿ ಬೇರೆ ಇಲ್ಲ ಎಂಬುದು ನಮಗೆಲ್ಲರಿಗೂ ಮನವರಿಕೆಯಾಗಿರುವ ಮಾತು. ಒಬ್ಬ ತಾಯಿ 100 ಶಿಕ್ಷಕರಿಗೆ ಸಮ ಎಂದು ತಾಯಿ ದೇವರನ್ನ ಹಾಡಿ ಹೊಗಳಿದ್ದಾರೆ. ಮಗುವಿನ ಲಾಲನೆ ಪಾಲನೆ ಪೋಷಣೆ ಮಾಡಿ ಬತ್ತಿ ತನ್ನನ್ನು ತಾನೇ ಸುಟ್ಟುಕೊಂಡು ಅನ್ಯರಿಗೆ ಬೆಳಕನ್ನು ಕೊಡುವಂತೆ ತನ್ನೆಲ್ಲ ನೋವನ್ನು ಬದಿಗಿರಿಸಿ ತನ್ನ ಕಂದನ ಆನಂದದಲ್ಲೇ ಸಂತಸ ಕಾಣಬಯಸುತ್ತಿರುವ ತಾಯಿ ದೇವರನ್ನು ಇಂದು ಅಸಡ್ಡೆಯಿಂದ ಅಲಕ್ಷಿಸುತ್ತಿರುವ ಇಂದಿನ ಯುವ ಪೀಳಿಗೆಯವರು, ನಿರಕ್ಷರ ಕುಕ್ಷಿಗಳೆಂದು ಕಡೆಗಣಿಸಿರುವ ಜನಪದರು ತಾಯಿಯನ್ನು ಅದೆಷ್ಟು ಭಕ್ತಿ ಪ್ರೀತಿ ಗೌರವದಿಂದ ಕಾಣುತ್ತಿದ್ದರು ಎಂಬುದನ್ನು ಅವರ ತ್ರಿಪದಿಗಳಲ್ಲಿ ಸಾಕ್ಷೀಕರಿಸಬಹುದು. ತಾಯಿಯ ಋಣವನ್ನು ತೀರಿಸಲು 7 ಜನ್ಮಗಳು ಸಾಲದೆನ್ನುತ್ತಾರೆ ಗುರುಹಿರಿಯರು. ತಾಯಿ ಉಪಕಾರ ಅಪಾರವಾದುದು. ದೇವರು ತಾನು ಎಲ್ಲ ಕಡೆಗೆ ಇರಲು ಆಗುವುದಿಲ್ಲ ಎಂದು ತಾಯಿಯಂದಿರನ್ನ ಸೃಷ್ಟಿ ಮಾಡಿದ್ದಾನೆ. ಕವಿವಾಣಿ ಹೂವಾದರೆ ಜನವಾಣಿ ಬೇರು ಎಂದು BM ಶ್ರೀಯವರು ಜಾನಪದ ಸಾಹಿತ್ಯ ಸಿರಿಯನ್ನು ವರ್ಣಿಸಿದ್ದಾರೆ. ಜನಪದರು ಶಾಲೆಗೆ ಹೋದವರಲ್ಲ. ಪ್ರೌಢಶಾಲೆ ಕಾಲೇಜು ಗೊತ್ತಿರದ ಇವರು ತಮ್ಮ ನಿತ್ಯ ಕಾಯಕದಲ್ಲಿ ನಿರತರಾದಾಗ ಆಯಾಸವನ್ನು ಪರಿಗಣಿಸದೆ ಆನಂದವಾಗಿ ಹಾಡಿಕೊಂಡಿರುವ ಮೌಖಿಕ ಸಾಹಿತ್ಯವೇ ಜಾನಪದ ಸಾಹಿತ್ಯ. ಸೂರ್ಯೋದಯಕ್ಕೂ ಮುನ್ನವೇ ಎದ್ದು ಕುಟ್ಟುವಾಗ, ಬೀಸುವಾಗ, ಹೊಲದಲ್ಲಿ ಕೆಲಸ ಮಾಡುವಾಗ ಮುಂಗೋಳಿ ಕೂಗ್ಯಾವ, ಮೂಡು ಕೆಂಪೇರ್ಯಾವ, ಸ್ವಾಮಿ ನನ್ನಯ್ಯ ರಥವೇರಿ ಬರುವಾಗ ನಾವೆದ್ದು ಕೈಯ ಮುಗಿದೇವ ಭಕ್ತಿಯಿಂದ ಸೂರ್ಯ ದೇವನನ್ನು ಪ್ರಾರ್ಥಿಸುತ್ತಾರೆ. ತಂದೆ ತಾಯಿಯವರನ್ನು ಜನಪದರು ಜೀವಂತ ದೇವರಾಗಿ ಕಂಡಿದ್ದಾರೆ. 10 ದೇವರನ್ನು ಪೂಜಿಸುವುದಕ್ಕಿಂತ ಹೆತ್ತ ತಂದೆ ತಾಯಿಯವರನ್ನು ಪೂಜಿಸಬೇಕು, ಗೌರವಿಸಬೇಕು. ತಾಯಿ ದೇವರನ್ನು ಹಲವರು ಹಲವು ರೀತಿಯಲ್ಲಿ ಸ್ಮರಿಸಿದ್ದನ್ನು ಗಮನಿಸಿದ್ದೇವೆ. ಕಣ್ಣಿಗೆ ಕಾಣುವ ದೇವರು ಎಂದರೆ ಅಮ್ಮನು ತಾನೇ ಎಂದು ತಾಯಿ ಸ್ವಲ್ಪ ನೋವಾದರೂ ಮಕ್ಕಳ ಬಾಯಿಂದ ಹೊರಬೀಳುವ ಶಬ್ದ ಅಮ್ಮ ಎಂದು. ಗಂಡನ ಮನೆಯಲ್ಲಿರುವ ಮಗಳಿಗೆ ತಾಯಿ ನೆನಪಾದಾಗ ಕಾಶಿಗೆ ಹೋಗುವುದಕ್ಕೆ ಎಷ್ಟೊಂದು ದಿನ ಬೇಕಾ, ತಾ ಸೊತ್ತಿನ ದಾರಿ ತವರೂರು, ತಾ ಸೊತ್ತಿನ ದಾರಿ ತವರೂರು ಮನೆಯಾಗ ಕಾಶಿ ಕುಂತಾಳ ಹಡೆದವ್ವ, ಬ್ಯಾಸಗಿ ದಿವಸಕ್ಕ ಬೇವಿನ ಮರತಂಪು ಭೀಮರತಿ ಎಂಬ ಹೊಳಿತಂಪು ಹಡೆದವ್ವ ನೀ ತಂಪು ನನ್ನ ತವರಿಗೆ. ಹೆಣ್ಣು ಮಕ್ಕಳಿಗೆ ತಾಯಿ ನೆನಪಾದಾಗ ಆತುರ ಆತುರವಾಗಿ ತವರು ಮನೆಗೆ ಬರುವಾಗ ತವರೂರು ದಾರಿಲಿ ಕಲ್ಲಿಲ್ಲ ಮುಳ್ಳಿಲ್ಲ, ಸಾಸಿವೆಯಷ್ಟು ಮರಳಿಲ್ಲ, ಸಾಸಿವೆಯಷ್ಟು ಮರಳಿಲ್ಲ ಬಾನಲ್ಲಿ ಬಿಸಿಲಿನ ಬೇಗೆ ಸುಡಲಿಲ್ಲ. ಇದಕ್ಕೆಲ್ಲ ಕಾರಣ ತಾಯಿಯ ಮೇಲಿನ ಪ್ರೀತಿ. ಆದಿಶಂಕರಾಚಾರ್ಯರು ಜಗತ್ತಿನಲ್ಲಿ ಕೆಟ್ಟ ಮಕ್ಕಳನ್ನು ನೋಡಬಹುದು, ಕೆಟ್ಟ ತಾಯಿಯಂದಿರನಲ್ಲ ಎಂದು ಹೇಳಿದ್ದಾರೆ. ಇಂದು ಗಂಡು ಮಕ್ಕಳಿಗೆ ತಾಯಿ ಮೇಲೆ ಪ್ರೀತಿ ವಿಶ್ವಾಸ ಇಲ್ಲದಂತಾಗಿದೆ. ಅದೆಷ್ಟೋ ಜನ ವೃದ್ಧ ತಂದೆ ತಾಯಿಯವರನ್ನು ವೃದ್ಧಾಪ್ಯಾಶ್ರಮದಲ್ಲಿ ಬಿಡುತ್ತಿದ್ದಾರೆ. ಯಾವ ಮಕ್ಕಳು ತಮ್ಮ ತಂದೆ ತಾಯಿಯವರ ಕಣ್ಣಲ್ಲಿ ನೀರು ಬರದಂತೆ ನೋಡಿಕೊಳ್ಳುತ್ತಾರೋ ಅವರು ಯಾವ ದೇವಾಲಯಕ್ಕೂ ಹೋಗುವುದು ಬೇಕಾಗಿಲ್ಲ. ತಂದೆ ತಾಯಿಯವರೇ ಪ್ರತ್ಯಕ್ಷ ದೇವರು.
1: ವೆಂಕನಗೌಡ ವಟಗಲ್ ಅವರಿಂದ ಚಿಂತನೆ ಕೇಳಿದಿರಿ. ರಾಜ್ಯವ್ಯಾಪಿಯಲ್ಲಿ ಬಿತ್ತರಿಸಲ್ಪಟ್ಟ ಈ ಚಿಂತನಾ ಕಾರ್ಯಕ್ರಮ ಆಕಾಶವಾಣಿ ರಾಯಚೂರು ಕೇಂದ್ರದ ಕೊಡುಗೆ.

ಭಾರತ ವಿವಿಧ ಭಾಷೆ, ಜಾತಿ, ಮತ ಮತ್ತು ಸಂಸ್ಕೃತಿಯ ನೆಲೆವೀಡು. ಈ ವಿವಿಧತೆಯಲ್ಲಿ ಏಕತೆಯನ್ನು ಸಾಧಿಸುವುದು ನಮ್ಮ ಧ್ಯೇಯವಾಗಬೇಕು.

0: ಋಗ್ವೇದ ಹೀಗೆಂದಿದೆ, ಒಟ್ಟಿಗೆ ಸೇರಿ ಪರಸ್ಪರ ಮಾತನಾಡಿ, ನಿಮ್ಮ ಮನಸ್ಸು ಒಂದಾಗಿರಲಿ, ನಿಮ್ಮ ಗುರಿ ಸಮಾನವಾಗಿರಲಿ, ನಿಮ್ಮ ಬಳಗ ಸಮಾನವಾಗಿರಲಿ, ನಿಮ್ಮ ಆಲೋಚನೆಗಳು ಕೂಡಿರಲಿ, ಹೃದಯ ಬೆಸೆದಿರಲಿ, ಎಲ್ಲರೂ ಒಂದಾಗಿ ಬಾಳುವಂತೆ ನಿಮ್ಮ ಮನಸ್ಸು ಒಂದಾಗಿರಲಿ.
1: ಸಮಯ ಆಗಿದೆ 6:35. ನಮ್ಮ ಮುಂದಿನ ಕಾರ್ಯಕ್ರಮ ಇದೀಗ ಆರಂಭ.
2: ಆಕಾಶವಾಣಿ
3: ಆರಿಸು ಕನ್ನಡ ಡಿಂಡಿಮವ, ಓ ಕರ್ನಾಟಕ ಹೃದಯ ಶಿವ.
4: ಕನ್ನಡ ರತ್ನ ಭಂಡಾರ, ಧ್ವನಿ ಬೆಳಕಿನ ಚಿತ್ರಗಳು. ಇವತ್ತಿನ ಕನ್ನಡ ರತ್ನ ಭಂಡಾರ ಕಾರ್ಯಕ್ರಮಕ್ಕೆ ಸ್ವಾಗತ. ಕಮಲಕುಮಾರಿ ಕನ್ನಡದ ಜನಪ್ರಿಯ ಕಲಾವಿದೆ. ಯಾರು ಕಮಲಕುಮಾರಿ? ಉರ್ಫ್ ಜಯಂತಿ. ಡಾಕ್ಟರ್ ರಾಜ್ಕುಮಾರ್ ಅವರ ಜೊತೆ ನಾಯಕಿಯಾಗಿ ಅತಿ ಹೆಚ್ಚು ಚಿತ್ರಗಳಲ್ಲಿ ಅಭಿನಯಿಸಿದ ಖ್ಯಾತಿ. ಕಮಲ ಕಂಗಳ ಚಲುವೆ, ಕಮಲಕುಮಾರಿ, ಜಯಂತಿ, 6 ಭಾಷೆಗಳಲ್ಲಿ ನಟಿಸಿದ ಶುದ್ಧ ಕನ್ನಡತಿ. ಒನಕೆ ಓಬವ್ವ ಅಂದ್ರೆ ಜಯಂತಿ ಅವರ ಮುಖವನ್ನ ನೆನಪು ಮಾಡಿಕೊಳ್ತಾರೆ ಅನೇಕರು. ಕನ್ನಡ ಕಲಾವಿದೆ ಜಯಂತಿ, ಅವರ ಬಾಲ್ಯ ಹೇಗಿತ್ತು?
5: ನಾನು ಹುಟ್ಟಿದ್ದು ಬಳ್ಳಾರಿನಲ್ಲಿ, ಪ್ರಾಪರ್ ಬಳ್ಳಾರಿ. ಬಳ್ಳಾರಿನಲ್ಲಿ ಚಿಕ್ಕ ಮಗುವಾಗಿದ್ದಾಗಲೇ ಅಂತಂದರೆ ಸ್ಕೂಲ್ಗೆ ಹಾಕೋ ವಯಸ್ಸಿನಲ್ಲಿ ಸ್ಕೂಲ್ಗೆ ಹಾಕಿದ್ರು ಅಂದರೆ ಕೆಲವು ವರ್ಷಗಳ ಕಾಲ ಬಳ್ಳಾರಿನಲ್ಲಿ ಇರಬೇಕಾಯ್ತು. ನಮಗೆ ಅಂತಂದರೆ ನನಗೆ ಮಲ್ಲಿಗೆ ಹೂ ಅಂದರೆ ಬಹಳ ಇಷ್ಟ. ಅಂಥದ್ದು ಮನೆ ಸುತ್ತ ಮಲ್ಲಿಗೆ ಹೂ, ಎಲ್ಲಿ ಕೂತರು ನಿಂತರು ಮಲಗಿದ್ರು ಮಲ್ಲಿಗೆ ಹೂವಿನ ಘಮ ಘಮ ಘಮ ಘಮ ಆ ವಾಸನೆ ಬರ್ತಾನೆ ಇರಬೇಕು ನನಗೆ. ನಮ್ಮನೆ ಫ್ಯಾಮಿಲಿನು ದೊಡ್ಡ ಫ್ಯಾಮಿಲಿನೆ. ನಮ್ಮ ತಂದೆಯವರು ತಮಿಳು, ಇದರಲ್ಲಿ ಸೆಂಟ್ ಜೋಸೆಫ್ಸ್ ಕಾಲೇಜ್ನಲ್ಲಿ ಲೆಕ್ಚರರ್ ಆಗಿದ್ದರು ಬ್ಯಾಂಗ್ಳೂರಲ್ಲಿ. ನಮ್ಮ ತಾಯಿ ಕನ್ನಡ. ಹುಟ್ಟ ಹೆಸರು ಜಯಂತಿ ಅಲ್ಲ, ಹುಟ್ಟ ಹೆಸರು ಕಮಲಕುಮಾರಿ ಅಂತ. ಆಗ ಸ್ಟಾರ್ಟಿಂಗಲ್ಲಿ ಅಂತಂದರೆ ಈ ಕಾಕ ಅಂತ ಬಂದಾಗ ಕಮಲ, ಕಮಲದಲ್ಲಿ ಹುಟ್ಟಿದ್ದು ಅನ್ನೋ ಥರ ಏನೋ ಬಂತಂತೆ, ಅದಕ್ಕೆ ಕಮಲಕುಮಾರಿ ಅಂತ ಇಟ್ಟರೇನೆ ಒಳ್ಳೆಯದು ಅಂತ ದೊಡ್ಡವರೆಲ್ಲ ಹೇಳಿದ ಮೇಲೆ ನಮ್ಮ ತಾಯಿ ತಂದೆಯವರೆಲ್ಲ ಸೇರಿ ಕಮಲಕುಮಾರಿ ಅಂತ ಹೆಸರು. ಕಮಲ ಅಂದರೆ ನಾನು ಬಿಳಿ ಕಮಲಕ್ಕಿಂತ ಈ ಕೆಂಪು ಗುಲಾಬಿ ಕಲರ್ ಇರ್ತ ನೋಡಿ, ಪಿಂಕ್ ಲಕ್ಷ್ಮಿ ಕೂತಿರ್ತಾಳಲ್ಲ ಆ ಕಮಲ ಅಂದ್ರೆ ಬಹಳ ಇಷ್ಟ. ಈಗಲೂ ಸಹ ನಾನು ಎಲ್ಲಾದ್ರೂ ಆ ಕೊಳ ನೋಡಿದ್ರೆ ಅಲ್ಲಿ ಕಾರ್ ನಿಲ್ಲಿಸಿ ಒಂದಷ್ಟು ಹೂವು ತಗೊಂಡು ನನ್ನ ಕಾರ್ ತುಂಬಾ ತುಂಬಿಕೊಂಡು ಹೋಗ್ತಾ ಇದ್ದೆ. ನನ್ನ ಕನಸುಗಳು ಅವಾಗ ಅವಾಗ ಕನಸುಗಳು ಬೀಳವು. ಎಂತದಂತಂದ್ರೆ ವ್ಯಾಲೀಸ್, ಏನೋ ಎಲ್ಲೋ ವ್ಯಾಲೀಸ್, ಕಣಿವೆಗಳು. ನಾನು ಬಿಳಿ ಬಟ್ಟೆ ಸೀರೆ ಉಟ್ಕೊಂಡು ಎಲ್ಲೋ ಆಕಾಶದಲ್ಲಿ ಓಡಾಡೋ ಥರ, ಆ ಬೆಟ್ಟ ಗುಡ್ಡ ಸುತ್ತೋ ಥರ, ಇದೇ ಥರ ನನಗೆ ಕನಸುಗಳು ಬೀಳೋ. ಏನಪ್ಪ ಈ ಥರ ಕನಸುಗಳು ಬೀಳ್ತಾ, ಏನು ಯಾವಾಗ ನೋಡಿದ್ರು ಬಿಳಿ ಬಟ್ಟೆ ಬಿಳಿ ಬಟ್ಟೆ ಹಾಕ್ಕೊಂಡು ಬರೋದು ಏನಿದು ಅಂತ ನಾನು ನಮ್ಮ ತಾಯಿ ತಂದೆನ ಕೇಳಿದೆ, ಯಾಕೆ ಈ ಥರ ನನಗೆ ಬರ್ತಾ ಇದೆ ಅಂತಂದಾಗ ಅವರು ಹೇಳಿದ್ರು, ಹೋದ ಜನ್ಮದಲ್ಲಿ ನೀನೆಲ್ಲ ಋಷಿ ಮಗಳಾಗಿರ್ತೀಯ, ಕಾಡು ಮೇಡೆಲ್ಲ ಸುತ್ಕೊಂಡಿರ್ತೀಯ, ಅದೇ ಈಗ ನೀನು ಕನಸು ಬೀಳ್ಬೋದು ಅಂತಂತ ಈಗ ಸಮಾಧಾನ ಮಾಡ್ತಾ ಇದ್ರು. ಹೀಗೆ ನನ್ನ ಬಾಲ್ಯ ಎಲ್ಲ ಕಳೀತಾ ಬಂತು. ಸ್ಕೂಲಿಗೆ ಸೇರಿಸಿದ್ರು ನನಗೆ. ನಿಜವಾಗ್ಲೂ ತಮ್ಮಂದ್ರು ಅಂತಂದ್ರೆ ನನಗೆ ಪ್ರಾಣ ರೀ. ನಮ್ಮ ತಾಯಿ ತಂದೆಗೆ ನಾನಂದ್ರೆ ಪ್ರಾಣ. ಅವರು ಜಾಸ್ತಿ ಬೈಯೋರು ಅಲ್ಲ. ನಮ್ಮ ತಾಯಿ ಮಾತ್ರ ಏನಾದರೂ ತಪ್ಪು ಮಾಡಿದ್ರೆ ಈ ಬೀಗದ ಗೊಂಚಲು ಇರುತ್ತೆ ನೋಡಿ, ಅದು ಸೆರಗಿನಲ್ಲಿ ಕಟ್ಕೊಂಡಿರೋರು ಯಾವಾಗ್ಲೂ ಬೆಂಗಾಲಿ ಟೈಪಲ್ಲಿ. ಏನಾದರೂ ತಪ್ಪು ಅಂತ ಅವ್ರಿಗೆ ಅನ್ಸಿದ್ರೆ ತೆಗ್ದೊಂದು ಬಿಡೋರು ಬೆನ್ನಿಗೆ, ಆಗೋಗ್ತಾ ಇತ್ತು, ಅದೊಂದು ತಿಂಗಳಿಗೆ ಸರಿ ಹೋಗ್ತಿತ್ತು. ಆ ಥರ ನನ್ನ ಬಾಲ್ಯದ ಒಂದು ಇದು ನಡೀತು. ಅಮ್ಮನ ಹತ್ರ ಜಗಳ ಮಾಡ, ನಮ್ಮಮ್ಮ ಅಂದ್ರೆ ಭಯ ನನಗೆ. ನಮ್ಮ ತಂದೆ ಹತ್ರ ಸಲಿಗೆ ಜಾಸ್ತಿ. ನನ್ನ ತಮ್ಮ ತಪ್ಪಿಸ್ಕೊಳ್ಳೋನು, ದೊಡ್ಡವನಂತೂ ಒಂದು ಕೆಲಸನೂ ಮಾಡ, ಎಲ್ಲ ಕೆಲಸ ನಾನು ಮಾಡ್ತಿದ್ದೆ. ನನಗೇನು ಆ ಮುಜುಗುರ ಇಲ್ಲ, ಇದು ಮಾಡಬೇಕು ಅದು ಮಾಡಬೇಕು ಇದು ಮಾಡಮ್ಮ ಅಂತಂದ್ರೆ ಖಚಿತವಾಗಿ ಅದೆಲ್ಲ ಮಾಡ್ತಿದ್ದೆ. ಅವನು ಅಂಗಡಿಗೆ ಹೋಗಿ ತಗೊಂಬಾರು ಅಂತಂದ್ರೆ ಕೂಡ ಅವನಿಗೆ ಒಂಥರ ಮುಜುಗುರ, ನಾನೇನು ಅಂಗಡಿಗೆ ಹೋಗೋದೇನು, ನಾನು ತರೋದೇನು. ಚಿಕ್ಕ ತಮ್ಮ ನನ್ನ ಥರನೇ, ಏನು ಮೇ ಕೆಲಸ ಕೊಟ್ರೂ ಮಾಡ್ತಾನೆ, ತುಂಬ ಸಾಫ್ಟ್. ಹಾಗಾಗಿ ನಾವು ಈ ಥರ ಇದ್ವಿ.
4: ರತ್ನ ಭಂಡಾರದಲ್ಲಿ ಈ ದಿನ ನೀವು ಆಲಿಸಿದ ಧ್ವನಿ ಚಲನಚಿತ್ರ ಕಲಾವಿದೆ ಜಯಂತಿ ಅವರದು. ಕಾರ್ಯಕ್ರಮದ ಪ್ರಸ್ತುತಿ ಬಿಕೆ ಸುಮತಿ, ಪರಿಕಲ್ಪನೆ ಡಾಕ್ಟರ್ ಎಎಸ್ ಶಂಕರನಾರಾಯಣ. ಪ್ರತಿದಿನ ಆಲಿಸಿ ಕನ್ನಡ ರತ್ನ ಭಂಡಾರ.

ಇದು ಆಕಾಶವಾಣಿ ಬೆಂಗಳೂರು. ಸಮಯ ಆಗಿದೆ 6:40. ಇನ್ನು ಮುಂದೆ ಕೇಳಿ ದೇಶಭಕ್ತಿ ಗೀತೆಯನ್ನ ವೃಂದಗಾನದಲ್ಲಿ. ಸಾವಿರ ನದಿಗಳ ಸಾರವಿದು ಸ್ವಾತಂತ್ರ್ಯದ ಕಡಲು.

0: ಸಮಯ ಆಗಿದೆ 6:45. ನಮ್ಮ ಮುಂದಿನ ಕಾರ್ಯಕ್ರಮ ಇದೀಗ ಆರಂಭ.
1: ಆಕಾಶವಾಣಿ ಕಾನೂನು ಅರಿವಿನ ಕಾರ್ಯಕ್ರಮ ಸರಣಿ ನ್ಯಾಯವಾಣಿ. ಸಹಯೋಗ ನ್ಯಾಯ ಸಂಸ್ಥೆ.
2: ನ್ಯಾಯವಾಣಿ ಕಾರ್ಯಕ್ರಮದಲ್ಲಿ ನಮ್ಮ ಜೊತೆಗೆ ವಕೀಲರಾದ ಮಂಜೇಶ್ ಅವರು ಇದ್ದಾರೆ. ಸರ್ ನಮಸ್ಕಾರ.
3: ಸರ್ ನಮಸ್ತೆ ಸರ್.
2: ಇವತ್ತು ಈ ರಸ್ತೆ ನೀರು ವಿದ್ಯುತ್ ಕಸ ನಿರ್ವಹಣೆ ಮುಂತಾದ ವ್ಯವಸ್ಥೆಗಳು ಏನಿವೆ ಅದಕ್ಕೆ ನಾಗರಿಕರು ಏನಾದರೂ ಸಮಸ್ಯೆ ಅನುಭವಿಸಿದ್ರೆ ಎಲ್ಲಿಗೆ ಮತ್ತು ಹೇಗೆ ದೂರು ಸಲ್ಲಿಸಬೇಕು ಅನ್ನೋ ಮಾಹಿತಿ ಬೇಕು ಸರ್.
3: ಖಂಡಿತವಾಗಿ ಸರ್. ಈ ಒಂದು ಸಮಸ್ಯೆಗಳು ಪ್ರತಿಯೊಬ್ಬ ಸಾರ್ವಜನಿಕರು ಸಹಿತ ಇವತ್ತು ಪ್ರಸ್ತುತವಾಗಿ ಎದುರಿಸ್ತಾ ಇರುವಂತಹ ಸಮಸ್ಯೆಗಳು ಸರ್. ಮಹಾನಗರ ಪಾಲಿಕೆಯಲ್ಲಿ ನಾವು ನೋಡಿದ್ರೆ ರಸ್ತೆಗೆ ಸಂಬಂಧಪಟ್ಟಂತಹ ಒಂದು ಡಿಪಾರ್ಟ್ಮೆಂಟು, ಜೊತೆಗೆ ನೀರು ಸರಬರಾಜಿಗೆ ಸಂಬಂಧಪಟ್ಟಂತಹ ಒಂದು ಶಾಖವಾರು ಇಲಾಖೆ, ಜೊತೆಗೆ ವಿದ್ಯುತ್ ಸಂಬಂಧಪಟ್ಟಂತಹ ಒಂದು ಶಾಖವಾರು ಇಲಾಖೆ, ಜೊತೆಗೆ ಕಸ ನಿರ್ವಹಣೆಗೆ ಸಂಬಂಧಪಟ್ಟಂತೆ ಒಂದು ಡಿಪಾರ್ಟ್ಮೆಂಟ್. ಈಗೆಲ್ಲ ಬೆಂಗಳೂರು ಮಹಾನಗರ ಅಂದ್ಕೂಡಲೇ ವಾರ್ಡ್ ವಾರ್ಡ್ ವೈಸ್ ನಾವು ಸಹಜವಾಗಿ ನೋಡ್ತಾ ಇದ್ದೀವಿ. ನಾವು ಪ್ರತಿಯೊಂದು ವಾರ್ಡ್ಗಳಲ್ಲೂ ವಾಸ ಮಾಡ್ತಾ ಇದ್ದೇವೆ. ಆ ವಾರ್ಡ್ ಅನ್ನ ಸಂಬಂಧಪಟ್ಟಂತಹ ಅವ್ರನ್ನೇ ಸಂಪರ್ಕ ಮಾಡಿ ಇದಕ್ಕೆ ಪರಿಹಾರವನ್ನ.
2: ಆರೋಗ್ಯದ ಒಂದು ವ್ಯವಸ್ಥೆ ವಿಚಾರ ಬಂದಾಗ ನೈರ್ಮಲ್ಯ ಕಾಪಾಡುವಲ್ಲಿ ಹೆಲ್ತ್ ಇನ್ಸ್ಪೆಕ್ಟರ್ಸ್ ಇರ್ತಾರೆ, ಅವ್ರಿಗೆ ತಿಳಿಸಬೇಕಾಗತ್ತೆ. ನಗರಸಭೆಯಲ್ಲಿ ಹೋಗಿ ನಾವು ಆಯಾ ಒಂದು ವಿಭಾಗಕ್ಕೆ ಹೋಗಬೇಕಾಗತ್ತೆ. ಅದೇ ರೀತಿ ವಿದ್ಯುತ್ತಿನ ಸಮಸ್ಯೆ ಸಹಜವಾಗಿ ಎಲ್ಲಿ ಯಾರು ವಿದ್ಯುತ್ ಪೂರೈಕೆ ಮಾಡ್ತಿರ್ತಾರೆ, ಯಾವ ಒಂದು ವಿದ್ಯುತ್ ಇಲಾಖೆ ಇರುತ್ತದೆ ಆಯಾ ಒಂದು ಭಾಗದಲ್ಲಿ ಹೋಗಬೇಕಾಗತ್ತೆ. ನೀರಿಗೆ ಕೂಡ ಸಪರೇಟ್ ಆಗಿ ಅದ್ರ ಬಿಲ್ಲು ಕೂಡ ಸಪರೇಟ್ ಬರುತ್ತೆ. ಒಳ್ಳೆಯ ನೀರನ್ನ ಸರಬರಾಜು ಮಾಡಬೇಕು. ಆಮೇಲೆ ಈಗ ತಾವು ಹೇಳಿದಂಗೆ ಹೋಗ್ತಾ ಇರ್ತೀವಿ, ರಸ್ತೆ ತುಂಬಾ ಸ್ವಚ್ಛವಾಗಿ ಕಾಣ್ತಾ ಇದೆ ಅಂತಂದ್ರೆ ಅಲ್ಲಿ ರಸ್ತೆಯನ್ನ ಸ್ವಚ್ಛತೆ ಮಾಡಿದಂತಹ ಶ್ರಮಿಕರು ಕೂಡ ಬಹಳ ಗಮನಾರ್ಹವಾದಂತಹ ಕೆಲಸ ಮಾಡಿರ್ತಾರೆ. ನಾವು ಇಷ್ಟೆಲ್ಲ ಕೆಲಸ ಮಾಡ್ತಾ ಇರಬೇಕಾದ್ರೆ ಇದರಲ್ಲಿ ಏನಾದರೂ ವ್ಯತ್ಯಯ ಆದರೆ ತಾವು ಹೇಳದಂಗೆ ಬಹುತೇಕ ನಗರಸಭೆ ಪುರಸಭೆ ಆಯಾ ಭಾಗದಲ್ಲಿದ್ದಂತಹ ಸ್ಥಳೀಯ ಸಂಸ್ಥೆಗಳಿಗೆ ನಾವು ಸಂಪರ್ಕ ಮಾಡಬಹುದು
3: ಸರ್. ಇನ್ನೊಂದು ವಿಶೇಷವಾಗಿ ಇದರಿಂದ ಏನು ತೊಂದರೆಯನ್ನ ಅನುಭವಿಸ್ತಾರೆ, ನೇರವಾಗಿ ನಮ್ಮ ಹೈಕೋರ್ಟ್ ಕದವನ್ನ ತಟ್ಟುವಂತಹ ಕಾನೂನು ನಮ್ಮಲ್ಲಿ
2: ಇದೆ.
3: ಕೆಲವೊಂದು ಬಾರಿ ನಮ್ಮ ಸಾರ್ವಜನಿಕರನ್ನ ಪ್ರಶ್ನೆ ಉಟ್ಕೊಳ್ಳುತ್ತೆ, ಸರ್ ನೀವು ರಸ್ತೆ ನೀರು ವಿದ್ಯುತ್ ಕಸ ನಿರ್ವಹಣೆ ಮಹಾನಗರ ಪಾಲಿಕೆಗೆ ಬರುತ್ತೆ ಅಂತ ಹೇಳಿದ್ರೆ ನಾವು ಅಲ್ಲಿ ಹೋಗಿ ಅರ್ಜಿ ಕೊಡಿ ಅಂತ ಕೇಳಿದ್ರಿ. ಆದ್ರೆ ಅವರೂ ಸಹಿತ ನಮಗೆ ಸರಿಯಾಗಿ ರೆಸ್ಪಾನ್ಸ್ ಮಾಡ್ತಾ ಇಲ್ಲ, ಮಾಹಿತಿ ಕೊಡ್ತಾ ಇಲ್ಲ, ನಮಗೆ ಆ ನಿರ್ವಹಣೆ ಮಾಡಿಕೊಡ್ತಾ ಇಲ್ಲ ಅನ್ನುವಂತಹ ಅಂಶ ಬಂದಾಗ ನೇರವಾಗಿ ನಮ್ಮ ರಿಟ್ಟರ್ಜಿಯನ್ನ ಉಚ್ಚ ನ್ಯಾಯಾಲಯಕ್ಕೆ
2: ಸಲ್ಲಿಸುವುದರಿಂದ
3: ತೊಂದರೆಯನ್ನ ನಿಭಾಯಿಸಿಕೊಳ್ಬಹುದಂತಹ ಕಾನೂನು ನಮ್ಮಲ್ಲಿ.
2: ಅಂದ್ರೆ ನಗರ ನೈರ್ಮಲೀಕರಣ ಅಂತ ಅನ್ನೋದು ಬಹಳ ಒಂದು ಪ್ರಮುಖವಾದಂತಹ ವಿಚಾರ. ಯಾಕಂದ್ರೆ ಸ್ವಚ್ಛ ಗಾಳಿ ಪರಿಸರ,
3: ಹೌದು,
2: ನಾವು ಓಡಾಡುವಂತಹ ಪ್ರದೇಶ ನಮ್ಮ ಮನೆಯಿಂದನೇ ಶುರು ಆಗುತ್ತೆ ಸ್ವಚ್ಛತೆ ಅಂತ ಅನ್ನೋದು. ಆದ್ರೂ ಹೊರಗಡೆ ಓಡಾಡುವಾಗ ಎಲ್ಲವೂ ಕೂಡ ಅಂದವಾಗಿ ಕಾಣಬೇಕು ಅಂತ ಅನ್ನೋದು ಮುಖ್ಯ. ಒಂದ್ ಕಡೆ ಒಂದು ಕಸದ ತೊಟ್ಟಿ ಸ್ವಚ್ಛತೆ ಆಗಿಲ್ಲ ಅಂತಂದ್ರೆ ಅದನ್ನ ಒಂದು ಫೋಟೋ ತೆಗೆದು ಆ್ಯಪ್ಗಳಲ್ಲಿ ಕೂಡ ಅಪ್ಲೋಡ್ ಮಾಡಿ ಕೆಲಸ ಮಾಡಿಸ್ಕೋಬಹುದು.
3: ಬಹಳ ಅಪ್ಡೇಟ್ ಆಗಿದೆ.
2: ಅದೇ ಒಂದು ಊರಿನ ಸೌಂದರ್ಯೀಕರಣ ಆಗಿರ್ಬೋದು, ಗಿಡ ಮರಗಳನ್ನ ನೆಡೋದಾಗಿರ್ಬೋದು, ಪಾರ್ಕ್ಗಳನ್ನ ಮೇಂಟೈನ್ ಮಾಡೋದಾಗಿರ್ಬೋದು, ಅವೆಲ್ಲವೂ ಚೆನ್ನಾಗಿ ನಾಗರಿಕರಿಗೆ ಬಳಕೆಗೆ ಯೋಗ್ಯವಾಗಿರುವಂತಹ ಸ್ಥಳಗಳು ಸುಂದರವಾದ ತಾಣಗಳು ಆಗಿರೋದ್ರಿಂದ ಅದನ್ನ ನಾವು ಸರಿಯಾಗಿ ಇಡಬೇಕಾಗತ್ತೆ.
3: ಸಾರ್ವಜನಿಕರಿಗೂ ಸಹಿತ ಒಂದು ಕರ್ತವ್ಯ ಆಗಿರ್ತದೆ.
2: ನಾಗರಿಕರು ಎಲ್ಲಿ ದೂರು ಸಲ್ಲಿಸಬೇಕು ಅಂತ ಅನ್ನೋದು ಬಹಳ ದೊಡ್ಡ ವಿಷಯ ಅಲ್ಲ. ಆಧುನಿಕ ಮೊಬೈಲ್ ಯುಗದಲ್ಲಿ ಕೂತಲ್ಲೇನೆ ಮಾಹಿತಿ ಎಲ್ಲಾ ಕಡೆ ಕೊಡ್ಬೋದು.
3: ಎಲ್ಲ ಇವತ್ತೆಲ್ಲ ಬಹಳಷ್ಟು ಟೆಕ್ನಾಲಜಿ ಬಹಳಷ್ಟು ಇಂಪ್ರೂವ್ಮೆಂಟ್ ಆಗಿರೋದ್ರಿಂದ ಅಪ್ಡೇಟ್ ಆಗಿರೋದ್ರಿಂದ ಟೆಕ್ನಾಲಜಿ ಮೂಲಕನೇ ನಮ್ಮ ಕೆಲಸವನ್ನ ಮಾಡಿಸ್ಕೊಳ್ಳುವಂತ
2: ಮತ್ತೆ ಎಲ್ಲಾ ಸೌಲಭ್ಯಗಳನ್ನ ಒಳ್ಳೆ ರೀತಿಯಲ್ಲಿ ಕೊಟ್ಟು ಒಂದು ಸ್ವಚ್ಛ ನಗರಿ ಅಂತಂತೇಳಿ ಪ್ರಶಸ್ತಿ ತಗೊಳ್ಳೋಕೆ ಕೂಡ ಪ್ರಯತ್ನ ಮಾಡ್ತಿರ್ತಾರೆ ನಗರಗಳು. ಈ ಸೌಲಭ್ಯಗಳನ್ನ ದೂರು ಇರಲಾರದ ಹಾಗೆ ಅಥವಾ ದೂರನ್ನ ಕೂಡಲೇ ಅದನ್ನ ಪರಿಹಾರ ಮಾಡುವಲ್ಲಿ ಎಲ್ಲ ಸ್ಥಳೀಯ ಆಡಳಿತ ಸಂಸ್ಥೆಗಳು ಪ್ರಯತ್ನ ಮಾಡಬೇಕು ಅಂತ ಒಂದು ಸಂದೇಶ ಕೊಟ್ಟಂಗಾಯ್ತು. ವಕೀಲರಾದ ಮಂಜೇಶ್ ಅವರೇ, ನಮ್ಮ ಕೇಳುಗರ ಪರವಾಗಿ ನಿಮಗೆ ಧನ್ಯವಾದಗಳು. ನಮಸ್ಕಾರ.
3: ನಮಸ್ಕಾರ ಸರ್, ಧನ್ಯವಾದಗಳು.
1: ಇದುವರೆಗೆ ನ್ಯಾಯವಾಣಿ ಕಾನೂನು ಅರಿವಿನ ಕಾರ್ಯಕ್ರಮ ಸರಣಿ ಕೇಳಿದಿರಿ. ಸಹಯೋಗ ನ್ಯಾಯ ಸಂಸ್ಥೆ. ಕಾನೂನು ಮಾಹಿತಿಗಾಗಿ kannada.nyaya.org ವೆಬ್ಸೈಟ್ ಅನ್ನು ಅಥವಾ 9650108107 ವಾಟ್ಸಪ್ ಸಂಖ್ಯೆಯನ್ನು ಸಂಪರ್ಕಿಸಬಹುದು. ನಿರ್ಮಾಣ ಜಾಂಪಣ್ಣ ಆಶಿಹಾಳ್, ಸಮಗ್ರ ನಿರ್ವಹಣೆ ಡಾ ಎಎಸ್ ಶಂಕರನಾರಾಯಣ. ಈ ಕಾರ್ಯಕ್ರಮ ಆಕಾಶವಾಣಿ ಬೆಂಗಳೂರು ಕೇಂದ್ರದ ಕೊಡುಗೆ.
0: ಸಮಯ ಆಗಿದೆ 6:50. ಇನ್ನು ಮುಂದೆ ಕೇಳಿ ರೈತರಿಗೆ ಸಲಹೆ.
4: ಬೇರುಹುಳು ಹತೋಟಿ ವಿಧಾನ ಏನೆಂದ್ರೆ, ಸಾಮಾನ್ಯವಾಗಿ ಬೇರುಹುಳುವಿನ ಬಾಧೆ ಬಿತ್ತನೆ ಮಾಡಿದ ನಂತರವೇ ಚೆನ್ನಾಗಿ ಗೊತ್ತಾಗೋದ್ರಿಂದ ಅಂಥ ಸಮಯದಲ್ಲಿ ಬೇರುಹುಳುಗಳನ್ನು ಹತೋಟಿ ಮಾಡಲು ಹೆಚ್ಚಿನ ನೀರು, ಪರಿಶ್ರಮ ಹಾಗೂ ಹೆಚ್ಚಿನ ಔಷಧಿ ಬೇಕಾಗುತ್ತೆ. ಇದೆಲ್ಲ ಆದರೂ ಪರಿಣಾಮ ಮಾತ್ರ ಸಂಪೂರ್ಣ ಆಗಿರೋದಿಲ್ಲ. ಆ ಕಾರಣ ಎಲ್ಲೆಲ್ಲಿ ಹಿಂದಿನ ವರ್ಷ ಬೇರಿನ ಹುಳ ಬಾಧೆ ಕಂಡು ಬಂದಿದೆಯೋ ಅಲ್ಲಲ್ಲಿ ಬಿತ್ತನೆಗೆ ಮೊದಲೇ ಸೂಕ್ತ ಕ್ರಮ ಕೈಗೊಂಡು ಹುಳುಗಳನ್ನು ಹತೋಟಿ ಮಾಡಲು ಪ್ರಯತ್ನಿಸಬೇಕು. ಮೊದಲೇದಾಗಿ ಬೇರುಹುಳುವಿನ ದುಂಬಿಗಳು ಮೇ ಜೂನ್ ತಿಂಗಳಲ್ಲಿ ಹೆಚ್ಚಾಗಿ ಬೇವಿನ ಮರಗಳ ಮೇಲೆ ಕುಳಿತು ಎಲೆ ತಿನ್ನೋದ್ರಿಂದ ಆ ಸಮಯದಲ್ಲಿ ಬಲೆ ಹಾಕಿ ಅಥವಾ ಮರದಿಂದ ಬೀಳಿಸಿ ಆರಿಸಿ ಹುಳುಗಳನ್ನು ಸಾಯಿಸಬೇಕು. ಅಂತಹ ಮರಗಳಿಗೆ ಮೊನೊಕ್ರೋಟೋಪಾಸ್ 1.5 ಮಿಲಿಲೀಟರ್ ಅಥವಾ ಕ್ಲೋರಿಪೈರಿಪಾಸ್ 2 ಮಿಲಿಲೀಟರ್ ಪ್ರತಿ ಲೀಟರ್ ನೀರಿಗೆ ಬೆರೆಸಿ ಸಿಂಪಡಿಸಬೇಕು. ದುಂಬಿಗಳನ್ನು ಈ ಹಂತದಲ್ಲಿ ಹತೋಟಿ ಮಾಡುವುದು ಸೂಕ್ತ. ಈ ಕ್ರಮವನ್ನು ದುಂಬಿಗಳು ಮಣ್ಣಿಂದ ಹಾರಿದ ದಿನದಿಂದಲೇ ಮಾಡುವುದು ಅತ್ಯವಶ್ಯಕವಾಗಿದೆ. ಹಾಗೆಯೇ ಈ ಕ್ರಮದಿಂದ ಇಡೀ ಗ್ರಾಮ ಅಥವಾ ಪಂಚಾಯತಿಯಲ್ಲಿನ ಎಲ್ಲ ಹಳ್ಳಿಗಳನ್ನು ಆರಿಸಿ ಸಾಮೂಹಿಕವಾಗಿ ಮಾಡುವುದು ಅವಶ್ಯಕ. ಇಂಥ ಕ್ರಮ ಕೈಗೊಳ್ಳುವಾಗ ಹೋಲೋಟ್ರೈಮಿಕಾ ಸೆರೆಟ್ರಿ ಜಾತಿಗೆ ಸೇರಿದ ದುಂಬಿಗಳು ಹೆಚ್ಚಿನಂಶ ಬೇರನ್ನೇ ಅವಲಂಬಿಸಿರುವುದರಿಂದ ಅವುಗಳನ್ನೇ ಗಮನದಲ್ಲಿಟ್ಟುಕೊಂಡು ಕೀಟನಾಶಕ ಸಿಂಪಡಿಸುವುದು ಸೂಕ್ತ. ಹಿಂದಿನ ವರ್ಷ ಹೆಚ್ಚಾಗಿ ಬೇರುಹುಳುಗಳ ಬಾಧೆ ಕಂಡು ಬಂದಿದ್ದಲ್ಲಿ ಅಂಥ ಜಮೀನುಗಳಲ್ಲಿ ಅಲ್ಲಲ್ಲಿ ಸುಮಾರು 5-6 ಅಡಿ ಎತ್ತರದ ಬೇವಿನ ಟೊಂಗೆಗಳನ್ನು ನೆಟ್ಟು ದುಂಬಿಗಳನ್ನು ಆಕರ್ಷಿಸಬೇಕು. ಹಾಗೆ ಆಕರ್ಷಿತವಾದ ದುಂಬಿಗಳನ್ನು ಹಿಡಿದು ಕೊಲ್ಲೋದು ಸಾಧ್ಯ. ಬಿತ್ತನೆ ಮುಂಚೆ ಮೇ ಜೂನ್ ಜುಲೈ ತಿಂಗಳುಗಳಲ್ಲಿ ಸತತವಾಗಿ 5-6 ಬಾರಿ ಉಳುಮೆ ಮಾಡೋದ್ರಿಂದ ಹಾಗೂ ಈ ಹುಳುಗಳ ಸಂಖ್ಯೆಯನ್ನು 95% ಹೆಚ್ಚಿನಾಂಶ ಕಡಿಮೆ ಮಾಡಬಹುದಾಗಿದೆ. ಹಾಗೆಯೇ ಮಳೆ ಆಶ್ರಿತ ಬೆಳೆಗಳಲ್ಲಿ ಈ ಕ್ರಮ ದುಸ್ಸಾಧ್ಯ. ಹಿಂದಿನ ವರ್ಷ ಬೇರುಹುಳು ಕಂಡು ಬಂದಂತಹ ಜಮೀನುಗಳಲ್ಲಿ ಸಾಕಷ್ಟು ನೀರು ಒದಗಿಸುವ ಸಾಧ್ಯತೆ ಇದ್ದರೆ ಅಂಥ ಜಮೀನುಗಳಲ್ಲಿ ಒಂದ್ಸಾರಿ ಭತ್ತದ ಬೆಳೆ ಬೆಳೆಯೋದ್ರಿಂದ ಈ ಹುಳುಗಳನ್ನು ಮುಂದಿನ ವರ್ಷದಿಂದ ಕಡಿಮೆ ಮಾಡಲು ಸಾಧ್ಯ ಉಂಟು. ಅನೇಕ ಬಾರಿ ಈ ಹುಳುಗಳ ಬಾಧೆಯನ್ನು ನಿಂತ ಬೆಳೆಯಲ್ಲೇ ಗುರುತಿಸುವುದು ಜಾಸ್ತಿ. ಅಂಥ ಸಮಯದಲ್ಲಿ ಜುಲೈ ನಂತರದ ತಿಂಗಳಲ್ಲಿ ಕೂಲಂಕಷವಾಗಿ ಪ್ರತಿ ಗಿಡವನ್ನು ಪರೀಕ್ಷೆ ಮಾಡಿ ಹುಳು ಹುಡುಕಿ ತೆಗೆದು ಸಾಯಿಸಲು ಸಾಧ್ಯ. ಅನೇಕ ಬಾರಿ ಈ ಕ್ರಮ ನಿಂತ ಬೆಳೆಯಲ್ಲಿ, ಅದರಲ್ಲೂ 2 ಎಕರೆಗೆ ಕಡಿಮೆ ಜಮೀನು ಇರುವಂತಹ ಬೆಳೆಗಳಿಗೆ ಸೂಕ್ತ ಕ್ರಮವಾಗಿದೆ. ಬಿತ್ತನೆ ಸಮಯದಲ್ಲಿ ಸುಮಾರು 10-12 ಕಿಲೋಗ್ರಾಂನಷ್ಟು ಫೋರೇಟ್ 10G ಔಷಧ ಹರಳುಗಳನ್ನು ಸುಮಾರು 10 ಕಿಲೋಗ್ರಾಂನಷ್ಟು ಒಣ ಮರಳಿನಲ್ಲಿ ಅಥವಾ ಮಣ್ಣಿನಲ್ಲಿ ಚೆನ್ನಾಗಿ ಬೆರೆಸಿ ಇಡೀ ಜಮೀನಿಗೆ ಹರಡಿ ಮಣ್ಣಿನಲ್ಲಿ ಮಿಶ್ರಣ ಮಾಡುವುದು ಒಂದು ಸೂಕ್ತ ವಿಧಾನವಾಗಿದೆ. ನಿಂತ ಬೆಳೆಯಲ್ಲಿ ಸಾಕಷ್ಟು ನೀರು ಇದ್ದು ಸಸ್ಯಗಳಿಗೆ ಹೆಚ್ಚಿನ ನೀರು ಕೊಡಲು ಸಾಧ್ಯವಿದ್ದಲ್ಲಿ ಅಂಥ ಬೆಳೆಗಳಲ್ಲಿ ಕ್ಲೋರಿಫೈರಿಫಾಸ್ ಔಷಧಿಯನ್ನು ಪ್ರತಿ ಚದರ ಮೀಟರ್ಗೆ 0.4 ಮಿಲಿಲೀಟರ್ ಪ್ರಮಾಣದಲ್ಲಿ ಬೆರೆಸಿ ನೀರನ್ನು ಕೊಡಬೇಕಾಗುತ್ತೆ. ಮುಂಗಾರಿನ ಹಂಗಾಮಿನಲ್ಲಿ ನೆಲಗಡಲೆ ಹೆಚ್ಚಾಗಿ ಬೆಳೆಯುವ ಮರಳು ಮಿಶ್ರಿತ ಭೂ ಪ್ರದೇಶಗಳಾದ ಪಾವಗಡ, ಮಧುಗಿರಿ, ಸಿರಾ, ಕೊರಟಗೆರೆ, ತುಮಕೂರು ಜಿಲ್ಲೆ, ಹಿರಿಯೂರು, ಹೊಸದುರ್ಗ, ಹೊಳಲ್ಕೆರೆ, ಚಳ್ಳಕೆರೆ, ಚಿತ್ರದುರ್ಗ, ಗೌರಿಬಿದನೂರು ಮತ್ತು ಬಾಗೇಪಳ್ಳಿ, ಕೋಲಾರ ಜಿಲ್ಲೆ ತಾಲೂಕುಗಳಲ್ಲಿ ಕಳೆದ 16 ವರ್ಷಗಳಿಂದ ಬೇರುಹುಳುವಿನ ಬಾಧೆ ಹೆಚ್ಚಾಗಿರುತ್ತೆ. ಅಂತೆಯೇ ಇದೇ ಬೇರುಹುಳು ಮರಳು ಮಿಶ್ರಿತ ಭೂ ಪ್ರದೇಶಗಳಾಗಿದ್ದು ಮುಂಗಾರಿನಲ್ಲಿ ನೆಲಗಡಲೆ ಪ್ರಮುಖ ಬೆಳೆಯಾಗಿರುವಂತಹ ಪ್ರದೇಶಗಳಲ್ಲಿ ಕೂಡ ಸಾಕಷ್ಟು ಪ್ರಮಾಣದಲ್ಲಿ ಕಂಡುಬರ್ತಾ ಇದೆ. ಈ ನೆಲಗಡಲೆ ಹೆಚ್ಚಾಗಿ ಬೆಳೆಯುವ ಭೂ ಪ್ರದೇಶಗಳಲ್ಲಿ ಇದು ಅತಿ ಮುಖ್ಯ ಕೀಟವಾಗಿದೆ. ರೈತರು ಸೂಕ್ತ ಕ್ರಮ ಅನುಸರಿಸುವುದರ ಮೂಲಕ ಇದರ ಬಾಧೆ ಇತ್ತೀಚೆಗೆ ಸಾಕಷ್ಟು ಕಡಿಮೆಯಾಗಿದೆ. ಆದರೂ ಅಲ್ಲಲ್ಲಿ ಇನ್ನೂ ಈ ಹುಳುವಿನ ಬಾಧೆ ಕಂಡುಬರ್ತಾ ಇದೆ. ನೆಲಗಡಲೆಯಲ್ಲಿ ಕಂಡುಬರುವ ಬೇರುಹುಳು ಹೊಲಟ್ರೇಕಿಯಾ ರೈನೋಡಿ ಎಂಬ ಪ್ರಭೇದಕ್ಕೆ ಸೇರಿರುತ್ತೆ. ದುಂಬಿಗಳು ಸಣ್ಣ ಗಾತ್ರವಾಗಿದ್ದು ಹೆಚ್ಚೆಂದರೆ ಸುಮಾರು 1.5 ಸೆಂಟಿಮೀಟರ್ನಿಂದ 2 ಸೆಂಟಿಮೀಟರ್ನಷ್ಟು ಉದ್ದ ಇರುತ್ತವೆ. ಕಡುಗೆಂಪು ಇಲ್ಲವೇ ಕಡುಗಪ್ಪು ಬಣ್ಣದ ಮಧ್ಯದ ಗಾತ್ರದ ಯಾವುದೇ ಬಣ್ಣವನ್ನು ಹೊಂದಿರುವಂತಹದ್ದಾಗಿರುತ್ತವೆ.
0: ಇದುವರೆಗೆ ರೈತರಿಗೆ ಸಲಹೆ ಕೇಳಿದರೆ

0: ಇದು ಆಕಾಶವಾಣಿ ಬೆಂಗಳೂರು. ಸಮಯ ಆಗಿದೆ 7 ಗಂಟೆ.
1: ಒಂದು ಮಾತು, ಒಂದು ಮಾತು ನಾನು ಕೇಳಲೇ.
2: ಮಾತಿನೊಂದಿಗೆ ಮುದ ನೀಡುವ ಗೀತೆಗಳ ಸಮ್ಮಿಲನ ಗಾನಗಂಗೆ.
3: ಎಂಥ ಮಾತು, ಎಂಥ ಮಾತು ನೀನು ಕೇಳಿದೆ.
2: ಮಾತು, ಮಾಹಿತಿ, ಮಂಥನದೊಂದಿಗೆ ಮನಸ್ಸಿಗೆ ಉಲ್ಲಾಸ ನೀಡುವ ಹಾಡುಗಳ ರಸಗಂಗೆ ಗಾನಗಂಗೆ.
4: ಪ್ರತಿದಿನ ಬೆಳಿಗ್ಗೆ 9:30 10:30 ನಿಮ್ಮ ಮೆಚ್ಚಿನ ಆಕಾಶವಾಣಿ ಬೆಂಗಳೂರು ಕೇಂದ್ರದ ಮುಖ್ಯವಾಹಿನಿಯಲ್ಲಿ ಕೇಳಿ ಗಾನಗಂಗೆ.
2: ಮಾತು ಮೌನವಾದಾಗ ಕೇಳಬೇಕು ಎನ್ನುವ ಮಧುರವಾದ ಗೀತೆಗಳ ಸಂಗಾತಿ.
3: ನಿನ್ನ ಸವಿ ನೆನಪೇ ಮನದಲ್ಲಿ ಆರಾಧನೆ.
5: ಸವಿಯಾದ ನೆನಪುಗಳಲ್ಲಿ ತನ್ಮಯರಾಗುವಂತೆ ಮಾಡುವ ಹಳೆಯ ಹಾಡುಗಳ ಹೂರಣ ಸವಿ ನೆನಪು.
2: ಪ್ರತಿದಿನ ಬೆಳಗ್ಗೆ 11 ಗಂಟೆಗೆ ನಿಮ್ಮ ಮೆಚ್ಚಿನ ಆಕಾಶವಾಣಿ ಬೆಂಗಳೂರು ಕೇಂದ್ರದ ಮುಖ್ಯವಾಹಿನಿಯಲ್ಲಿ.
0: ಶ್ರೋತೃಗಳೇ, ಗಮನಿಸಿ, ಇಂದು ಮಧ್ಯಾಹ್ನ 12:05 ವನಿತಾ ವಿಹಾರ ಕಾರ್ಯಕ್ರಮದಲ್ಲಿ ಯೋಗದ ಮಹತ್ವ ಕುರಿತು ಡಾಕ್ಟರ್ ಪೂಜಾ, ಪ್ರಕೃತಿ ಚಿಕಿತ್ಸೆ ಮತ್ತು ಯೋಗ ವೈದ್ಯಾಧಿಕಾರಿಗಳು, ಜಿಲ್ಲಾ ಸಾರ್ವಜನಿಕ ಆಸ್ಪತ್ರೆ, ಆಯುಷ್ ಇಲಾಖೆ, ಪಂಚಕರ್ಮ ಘಟಕ ರಾಯಚೂರು ಇವರೊಂದಿಗೆ ಸಂದರ್ಶನ ಪ್ರಸಾರವಾಗಲಿದೆ. ಸಂದರ್ಶಕರು ರಮಾ ಕುಲಕರ್ಣಿ, ನಿರ್ವಹಣೆ ವೆಂಕಟೇಶ್ ಬೇವನಬೆಂಚಿ. ಕಾರ್ಯಕ್ರಮ ರಾಯಚೂರು ಕೇಂದ್ರದ ಕೊಡುಗೆ.

0: ಸಮಯ 7:02. ನಮ್ಮ ಮುಂದಿನ ಕಾರ್ಯಕ್ರಮ ಇದೀಗ ಆರಂಭ. ಆಕಾಶವಾಣಿ ಮೊದಲಿಗೆ ಕೆಲವು ಪ್ರಕಟಣೆಗಳು, ನಂತರ ಪ್ರದೇಶ ಸಮಾಚಾರ ಧಾರವಾಡ ಕೇಂದ್ರದಿಂದ.
1: ನಿಮ್ಮ ಪ್ರೀತಿ ಪಾತ್ರರ ಹುಟ್ಟುಹಬ್ಬಕ್ಕೆ ಶುಭ ಹಾರೈಸಬೇಕೆ? ವಿಶೇಷ ದಿನಗಳಲ್ಲಿ ಜನರಿಗೆ ಶುಭ ಕೋರಬೇಕೆ? ಬನ್ನಿ, ಆಕಾಶವಾಣಿ ನಿಮ್ಮ ದನಿಯಾಗಲಿದೆ. ಆಕಾಶವಾಣಿ ಮೂಲಕ ಹಾರೈಸಿ, ನಿಮ್ಮ ಹಾರೈಕೆಗೊಂದು ಹೊಸ ಮಾಧ್ಯಮ ರೂಪಿಸಿ. ಹೆಚ್ಚಿನ ಮಾಹಿತಿಗೆ ಸಂಪರ್ಕಿಸಿ

0: ನಮ್ಮ ಭಾರತ ಖಂಡವು ಅಸಂಖ್ಯಾತ ವೀರಪುರುಷರು, ಋಷಿಪುಂಗವರು ಮತ್ತು ದಾರ್ಶನಿಕರ ಕಾಣ್ಕೆ, ಹೋರಾಟ ಮತ್ತು ತ್ಯಾಗದ ಫಲ.
1: ಭಾರತ ಮಾತೆಯೇ ನಿನ್ನ ಅಡಿಗಿದೆ ಕೋಟಿ ದೀಪದ ಆರತಿ.
0: ನಮ್ಮ ಹಿರಿಯರು ಬೆವರು ಸುರಿಸಿ ಕಟ್ಟಿದ ಈ ಭಾರತ ಖಂಡವನ್ನು ನಮ್ಮೊಳಗಿನ ಲೋಪ ಮತ್ತು ಒಗ್ಗಟ್ಟಿನ ಕೊರತೆಯಿಂದಾಗಿ ಕಳೆದುಕೊಳ್ಳದಿರೋಣ. ಬದುಕಿನ ಪ್ರತಿ ಕ್ಷಣವೂ ಜಾಗೃತರಾಗಿರೋಣ. ದೇಶದ ಸರ್ವಾಂಗೀಣ ಹಿತರಕ್ಷಣೆ ಪ್ರತಿಯೊಬ್ಬನ

0: ಜೀವನಂ ಎಂಬುದು ನೀರಿಗಿರುವ ಅನ್ವರ್ಥವಾದ ಪರ್ಯಾಯ ಪದ. ಹಾಗಾಗಿ
1: ಓಡುವ ನೀರನ್ನು ನಡೆಯುವಂತೆ ಮಾಡೋಣ, ನಡೆಯುವ ನೀರನ್ನು ನಿಲ್ಲುವಂತೆ ಮಾಡೋಣ, ನಿಂತ ನೀರು ನೆಲದಲ್ಲಿ ಇಂಗುವಂತೆ ಮಾಡೋಣ.
2: ಏಕೆಂದರೆ ನೀರು ಜೀವಜಲ.
0: ಜೀವನಂ ಇಲ್ಲದೆ ಅಂದರೆ ನೀರಿಲ್ಲದೆ ಜೀವನವಿಲ್ಲ.

0: ಆಕಾಶವಾಣಿ ಪ್ರದೇಶ ಸಮಾಚಾರ ಓದುತ್ತಿರುವವರು ಹರ್ಷವರ್ಧನ್ ಶೀಲ್ವಂತ್. ಮುಖ್ಯಾಂಶಗಳು: 12ನೇ ಅಂತಾರಾಷ್ಟೀಯ ಯೋಗ ದಿನಾಚರಣೆ, ಐತಿಹಾಸಿಕ ಹಂಪಿಯಲ್ಲಿ ನಾಳೆ ಬೆಳಗ್ಗೆ 6:30ಕ್ಕೆ ವಿಶೇಷ ಯೋಗ ಪ್ರದರ್ಶನ, ಪಿಎಂ ಕಿಸಾನ್ ಉತ್ಸವ್ ದಿವಸ್, ಕಿಸಾನ್ ಸಮ್ಮಾನ್ ನಿಧಿಯ 23ನೇ ಕಂತು ಇಂದು ಸಂಜೆ 4 ಗಂಟೆಗೆ ಬಿಡುಗಡೆ. ಸೋಲಾಪುರದಲ್ಲಿ ಇಂದು ಮತ್ತು ನಾಳೆ ಅಖಿಲ ಭಾರತ ಹೊರನಾಡ ಕನ್ನಡ ಸಂಘಗಳ 10ನೇ ಮಹಾಮೇಳ. ಧಾರವಾಡ ಜಿಲ್ಲೆಯ 72 ಗ್ರಾಮ ಪಂಚಾಯಿತಿಗಳು ಕ್ಷಯಮುಕ್ತ. ಈಗ ವಾರ್ತೆಗಳ ವಿವರ. ಆರೋಗ್ಯಕರ ಮುಪ್ಪಿಗಾಗಿ ಯೋಗ ಎಂಬ ಧ್ಯೇಯದೊಂದಿಗೆ 12ನೇ ಅಂತಾರಾಷ್ಟೀಯ ಯೋಗ ದಿನಾಚರಣೆ ನಾಳೆ ಭಾನುವಾರ ಬೆಳಗ್ಗೆ 6:30ರಿಂದ ಆರಂಭವಾಗಲಿದೆ. ವಿಶ್ವಾದ್ಯಂತ 2,500 ಸ್ಥಳಗಳಲ್ಲಿ ಯೋಗ ದಿನಾಚರಣೆ ಕಾರ್ಯಕ್ರಮಗಳು ಆಯೋಜಿತವಾಗಿವೆ. ಪ್ರಧಾನ ಕಾರ್ಯಕ್ರಮ ಪಶ್ಚಿಮ ಬಂಗಾಳದ ಕೋಲ್ಕತ್ತಾದಲ್ಲಿ ಪ್ರಧಾನಮಂತ್ರಿ ನರೇಂದ್ರ ಮೋದಿ ಅವರ ಸಾರಥ್ಯದಲ್ಲಿ ನಡೆಯಲಿದೆ. ಕೇಂದ್ರ ಆಯುಷ್ ಸಚಿವಾಲಯ ಐತಿಹಾಸಿಕ ಹಾಗೂ ಸಾಂಸ್ಕೃತಿಕ ಮಹತ್ವದ ವಿಶ್ವ ಪಾರಂಪರಿಕ ತಾಣ ಹಂಪಿಯನ್ನು ಸಹ ಆಯ್ದುಕೊಂಡಿದ್ದು, ಆನೆಲಾಯದ ಬಳಿ ಯೋಗ ಪ್ರದರ್ಶನಕ್ಕೆ ಸಿದ್ದತೆ ಮಾಡಿಕೊಳ್ಳಲಾಗಿದೆ ಎಂದು ಭಾರತೀಯ ಪುರಾತತ್ವ ಸರ್ವೇಕ್ಷಣಾ ಇಲಾಖೆಯ ವಿಜಯನಗರ ಜಿಲ್ಲೆ ಹೊಸಪೇಟೆ ತಾಲೂಕು ಹಂಪಿ ವೃತ್ತದ ಪುರಾತತ್ವ ಅಧೀಕ್ಷಕ ಕೆ ರಾಮಕೃಷ್ಣ ರೆಡ್ಡಿ ಆಕಾಶವಾಣಿಗೆ ತಿಳಿಸಿದ್ದಾರೆ. ಹಂಪಿ ವಲಯದ ಉಪ ಅಧೀಕ್ಷಕ ಪುರಾತತ್ವವಿದ ಡಾ ಎಸ್ಎಂ ದೇವರಾಜ್ ಪ್ರದೇಶ ಸಮಾಚಾರಕ್ಕಾಗಿ ಮಾಹಿತಿ ನೀಡಿದ್ದಾರೆ.
1: ಭಾರತೀಯ ಪುರಾತತ್ವ ಸರ್ವೇಕ್ಷಣೆಯು ಭಾರತದಲ್ಲಿ ಒಟ್ಟು 100 ಸ್ಥಳಗಳಲ್ಲಿ ಅಂತಾರಾಷ್ಟೀಯ ಯೋಗ ದಿನಾಚರಣೆಯನ್ನು ಹಮ್ಮಿಕೊಂಡಿದೆ. ಉದ್ದೇಶ ಇದೆ. ಹಂಪಿಯ ಯುನೆಸ್ಕೋ ವರ್ಲ್ಡ್ ಹೆರಿಟೇಜ್ ಸೈಟ್ ಆದಂತಹ, ಸೆಂಟ್ರಲಿ ಪ್ರೊಟೆಕ್ಟೆಡ್ ಮಾನ್ಯುಮೆಂಟ್ ಆದಂತಹ ಎಲಿಫೆಂಟ್ ಸ್ಟೇಬಲ್ ಕೂಡ ಒಂದು. ಮಾನ್ಯ ಪ್ರಧಾನಮಂತ್ರಿಗಳು ಯೋಗ ದಿನವನ್ನು ಉದ್ದೇಶಿಸಿ ಮಾತನಾಡಲಿದ್ದಾರೆ ಮತ್ತು ಆಯುಷ್ ಮಂತ್ರಾಲಯದ ನಿರ್ದೇಶನದಂತೆ ಬೆಳಿಗ್ಗೆ 6:30ರ ನಂತರ ಯೋಗ ದಿನವನ್ನು ಆಚರಿಸಲಾಗುತ್ತದೆ. ಭಾರತೀಯ ಪುರಾತತ್ವ ಸರ್ವೇಕ್ಷಣೆಯ ಸ್ಮಾರಕಗಳಲ್ಲಿ 12 ಗಂಟೆಯವರೆಗೆ ಯೋಗಾಭ್ಯಾಸವನ್ನು ಮಾಡಲು ಅವಕಾಶವನ್ನು ಮಾಡಿಕೊಟ್ಟಿದ್ದಾರೆ. ಈ ಅಂತಾರಾಷ್ಟೀಯ ಯೋಗ ದಿನದ ಅಂಗವಾಗಿ ಯೋಗ ಗುರುಗಳನ್ನು ಆಮಂತ್ರಿಸಿ ಕೆಲವು ಯೋಗಾಸನಗಳನ್ನು ಕೂಡ ಹಮ್ಮಿಕೊಂಡಿದೆ. ಭಾರತೀಯ ಪುರಾತತ್ವ ಸರ್ವೇಕ್ಷಣಾ ಹಂಪಿ ವಲಯವು ಎಲಿಫೆಂಟ್ ಟೇಬಲ್ ಕಮಲಾಪುರ ಇಲ್ಲಿ ಈ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದೆ. ಇದಕ್ಕೆ ವಿದ್ಯಾರ್ಥಿಗಳು, ಸಾರ್ವಜನಿಕರು, ಇಲಾಖೆಯ ಸಿಬ್ಬಂದಿಯು ಸಹ ಆಗಮಿಸಿ ಯೋಗ ದಿನದಲ್ಲಿ ಎಲ್ಲರೂ ಸಹ ಪಾಲ್ಗೊಳ್ಳಲಿದ್ದಾರೆ.
0: ರಾಜ್ಯ ಆಯುಷ್ ಇಲಾಖೆ 12ನೇ ಅಂತಾರಾಷ್ಟೀಯ ಯೋಗ ದಿನಾಚರಣೆ ಹಿನ್ನೆಲೆ ಪ್ರಧಾನ ಕಾರ್ಯಕ್ರಮವನ್ನು ನಾಳೆ ಬೆಳಗ್ಗೆ 6 ಗಂಟೆಗೆ ಬೆಂಗಳೂರಿನ ವಿಧಾನಸೌಧದ ಮುಂಭಾಗದಲ್ಲಿ ಆಯೋಜಿಸಿದೆ. ವಿಶೇಷ ಸಾಮೂಹಿಕ ಯೋಗ ಪ್ರದರ್ಶನಿಯಲ್ಲಿ ಸಾಮಾನ್ಯ 24 ಯೋಗಾಸನಗಳನ್ನು ಮಾಡಲಾಗುತ್ತಿದ್ದು, ಸಾರ್ವಜನಿಕರಿಗೆ ಮುಕ್ತ ಅವಕಾಶ ಕಲ್ಪಿಸಲಾಗಿದೆ ಎಂದು ಬೆಂಗಳೂರಿನ ಶ್ರೀ ಜಯಚಾಮರಾಜೇಂದ್ರ ಸರ್ಕಾರಿ ಆಯುರ್ವೇದ ಮತ್ತು ಯುನಾನಿ ಆಸ್ಪತ್ರೆಯ ಪ್ರಾಚಾರ್ಯರು ತಿಳಿಸಿದ್ದಾರೆ. 12ನೇ ಅಂತಾರಾಷ್ಟೀಯ ಯೋಗ ದಿನಾಚರಣೆಯ ಪ್ರಧಾನ ಕಾರ್ಯಕ್ರಮವನ್ನು ನಾಳೆ ಬೆಳಗ್ಗೆ 6:30ರಿಂದ ಆಕಾಶವಾಣಿಯ ಹೊಸದಿಲ್ಲಿ ಕೇಂದ್ರ ನೇರವಾಗಿ ಬಿತ್ತರಿಸಲಿದೆ. ಭಾನುವಾರ ಬೆಳಗ್ಗೆ 7:05 ಪ್ರದೇಶ ಸಮಾಚಾರ ಬೆಳಗ್ಗೆ 8:30ಕ್ಕೆ ಪ್ರಸಾರವಾಗಲಿದೆ. ಯೋಗ ದಿನಾಚರಣೆ ಕಾರ್ಯಕ್ರಮದ ನೇರ ಪ್ರಸಾರ ಬೆಳಗ್ಗೆ 7:35 ಮೀರಿದಲ್ಲಿ

0: ರಾಷ್ಟೀಯ ವಾರ್ತೆ ಬೆಳಗ್ಗೆ 9:05ಕ್ಕೆ ಪ್ರಸಾರವಾಗಲಿದೆ. ಪಿಎಂ ಕಿಸಾನ್ ಉತ್ಸವ್ ದಿವಸ್ ಹಿನ್ನೆಲೆ ಪ್ರಧಾನಮಂತ್ರಿ ಕಿಸಾನ್ ಸಮ್ಮಾನ್ ನಿಧಿ ಯೋಜನೆಯ 23ನೇ ಕಂತನ್ನು ಪ್ರಧಾನಮಂತ್ರಿ ನರೇಂದ್ರ ಮೋದಿ ಅವರು ಇಂದು ಪಶ್ಚಿಮ ಬಂಗಾಳದ ಹೂಗ್ಲಿ ಜಿಲ್ಲೆಯ ತಾರಕೇಶ್ವರದಲ್ಲಿ 4:00 ಬಿಡುಗಡೆ ಮಾಡಲಿದ್ದಾರೆ. 18,880 ಕೋಟಿ ರೂಪಾಯಿಗೂ ಅಧಿಕ ಮೊತ್ತ 9,44,00,000 ರೈತರ ಖಾತೆಗಳಿಗೆ ಜಮೆಯಾಗಲಿದೆ. ಆ ಪೈಕಿ 2,18,00,000 ಮಹಿಳಾ ರೈತರು ಪ್ರಯೋಜನ ಪಡೆಯಲಿದ್ದಾರೆ. ರೈತ ಕೇಂದ್ರಿತ ಪರಿಸರ ವ್ಯವಸ್ಥೆ ಡಿಜಿಟಲ್ ಕೃಷಿ ಮಿಷನ್ಗೆ ಪ್ರಧಾನಮಂತ್ರಿಯವರು ಚಾಲನೆ ನೀಡಲಿದ್ದಾರೆ. 2,817 ಕೋಟಿ ರೂಪಾಯಿ ವೆಚ್ಚದಲ್ಲಿ ಕೇಂದ್ರ ಸರ್ಕಾರ ಡಿಜಿಟಲ್ ಕೃಷಿ ಮಿಷನ್ ಆರಂಭಿಸಿದೆ. ಪಿಎಂ ಕಿಸಾನ್ ಸಮ್ಮಾನ್ ನಿಧಿ ಯೋಜನೆ ಅಡಿ ಧಾರವಾಡ ಜಿಲ್ಲೆಯ 97,771 ರೈತರಿಗೆ ಒಟ್ಟು 19,55,00,000 ರೂಪಾಯಿ ಪ್ರಧಾನಮಂತ್ರಿಯವರು ನೇರವಾಗಿ ಖಾತೆಗೆ ಜಮೆ ಮಾಡಲಿದ್ದಾರೆ ಎಂದು ಕೇಂದ್ರ ಸಚಿವ ಹಾಗೂ ಧಾರವಾಡ ಲೋಕಸಭಾ ಕ್ಷೇತ್ರದ ಸಂಸದ ಪ್ರಹ್ಲಾದ್ ಜೋಶಿ ತಿಳಿಸಿದ್ದಾರೆ. ಧಾರವಾಡ ಕೃಷಿ ವಿಜ್ಞಾನಗಳ ವಿಶ್ವವಿದ್ಯಾಲಯದಲ್ಲಿ ಇಂದು ಸಂಜೆ 3:45ಕ್ಕೆ ಕಾರ್ಯಕ್ರಮ ಆಯೋಜಿಸಲಾಗಿದ್ದು ತಾವು ಪಾಲ್ಗೊಳ್ಳುತ್ತಿರುವುದಾಗಿ ಎಕ್ಸ್ ಮಾಧ್ಯಮದಲ್ಲಿ ಹೇಳಿದ್ದಾರೆ. ಈಗ ಪ್ರಕಟಣೆ, ನಂತರ ಪ್ರದೇಶ ಸಮಾಚಾರ ಮುಂದುವರಿಯುವುದು.
1: ನಮ್ಮ ಎಲ್ಲಾ ರಾಷ್ಟೀಯ ವಾರ್ತೆಗಳು ಹಾಗೂ ಪ್ರದೇಶ ಸಮಾಚಾರ ಈಗ ಆಕಾಶವಾಣಿ ನ್ಯೂಸ್ ಕನ್ನಡ ಯೂಟ್ಯೂಬ್ ಚಾನೆಲ್ನಲ್ಲಿ ಲಭ್ಯ.
2: ನಮ್ಮ ಎಕ್ಸ್ ಖಾತೆ ಮತ್ತು ಇನ್ಸ್ಟಾಗ್ರಾಮ್ ಖಾತೆ ಆಕಾಶವಾಣಿ ನ್ಯೂಸ್ ಕನ್ನಡ.
3: ಹೆಚ್ಚಿನ ಮಾಹಿತಿಗಾಗಿ ನಮ್ಮ ಫೇಸ್ಬುಕ್ ಖಾತೆ AIR ಕನ್ನಡ ನ್ಯೂಸ್ ಅನುಸರಿಸಿ.
2: ಮಾಹಿತಿಯ ಹುರಣ ವಾರದ ಕಾರ್ಯಕ್ರಮ ಪ್ರಚಲಿತ ವಿದ್ಯಮಾನ ಪ್ರತಿ ಬುಧವಾರ 9:15ಕ್ಕೆ.
0: ಪ್ರದೇಶ ಸಮಾಚಾರ ಕೇಳುತ್ತಿದ್ದೀರಿ. ಧಾರವಾಡದ ಕರ್ನಾಟಕ ವಿದ್ಯಾವರ್ಧಕ ಸಂಘ ಸೋಲಾಪುರ್ ಜಿಲ್ಲೆಯ ಕನ್ನಡ ಸಂಘಗಳ ಸಹಯೋಗದಲ್ಲಿ ಸೋಲಾಪುರದ ಹುತಾತ್ಮ ಸ್ಮೃತಿ ಮಂದಿರದಲ್ಲಿ ಇಂದು ಮತ್ತು ನಾಳೆ 10ನೇ ಮಹಾಮೇಳ ಆಯೋಜಿಸಿದೆ ಎಂದು ಸಂಘದ ಪ್ರಧಾನ ಕಾರ್ಯದರ್ಶಿ ಶಂಕರ್ ಹಲಗತ್ತಿ ತಿಳಿಸಿದ್ದಾರೆ. ಸೋಲಾಪುರ್ ಜಿಲ್ಲೆಯ ಕನ್ನಡ ಸಂಘಗಳ 600ಕ್ಕೂ ಹೆಚ್ಚು ಪ್ರತಿನಿಧಿಗಳು ಈ ಮಹಾಮೇಳದಲ್ಲಿ ಪಾಲ್ಗೊಳ್ಳಲಿದ್ದಾರೆ. ಧಾರವಾಡದಿಂದ ಪ್ರಕಟಗೊಳ್ಳುವ ಕನ್ನಡ ಪತ್ರಿಕೋದ್ಯಮದ ಹಿರಿಯ ನಿಯತಕಾಲಿಕ ಜೀವನ ಶಿಕ್ಷಣ ಮಾಸಪತ್ರಿಕೆಯ ವಿಶ್ರಾಂತ ಸಂಪಾದಕ ಗುರುಮೂರ್ತಿ ಯರಗಂಬಳಿ ಮಠ್ ಸಮ್ಮೇಳನದ ಕುರಿತು ಪ್ರದೇಶ ಸಮಾಚಾರಕ್ಕಾಗಿ ಸೋಲಾಪುರದಿಂದ ಹೆಚ್ಚಿನ ಮಾಹಿತಿ ನೀಡಿದ್ದಾರೆ.
4: ಸೊಲ್ಲಾಪುರದಲ್ಲಿ ಇಂದು ಮತ್ತು ನಾಳೆ 2 ದಿನಗಳ ಕಾಲ ಅಖಿಲ ಭಾರತ ಹೊರನಾಡ ಕನ್ನಡ ಸಂಘಗಳ ಪ್ರತಿನಿಧಿಗಳ 10ನೆಯ ಮಹಾಮೇಳ ಜರುಗಲಿದೆ. ಹೊರನಾಡಿನಲ್ಲಿರುವ ಕನ್ನಡಿಗರ ಸ್ಥಿತಿಗತಿ, ಶಿಕ್ಷಣ, ಜನಜೀವನ ಮತ್ತು ಸಂಸ್ಕೃತಿಗೆ ಸಂಬಂಧಿಸಿದ ಹಲವು ಮಹತ್ವದ ಚಿಂತನೆ ಈ ಮಹಾಮೇಳದಲ್ಲಿ ನಡೆಯಲಿದೆ. ಹೊರನಾಡ ಕನ್ನಡಿಗರು ಎದುರಿಸುವ ಭಾಷಿಕ, ಶೈಕ್ಷಣಿಕ ಮತ್ತು ಸಾಂಸ್ಕೃತಿಕ ಬಿಕ್ಕಟ್ಟುಗಳ ಕುರಿತು ಆಯಾ ರಾಜ್ಯ ಸರ್ಕಾರಗಳ ಗಮನ ಸೆಳೆಯುವುದೂ ಸಹ ಈ ಸಮ್ಮೇಳನದ ಆಶಯಗಳಲ್ಲಿ ಸೇರಿದೆ. ಹೊರನಾಡ ಕನ್ನಡಿಗರ ಮಕ್ಕಳ ಕನ್ನಡ ಶಿಕ್ಷಣಕ್ಕಾಗಿ ಕನ್ನಡ ಶಾಲೆಗಳು, ಬೋಧನೆಗೆ ಅಧ್ಯಾಪಕರು, ಅಧ್ಯಯನಕ್ಕೆ ಕನ್ನಡ ಪಠ್ಯಪುಸ್ತಕಗಳ ಪೂರೈಕೆ ನೆಲೆಯಲ್ಲಿ ಮಹಾಮೇಳ ಗಮನ ಸೆಳೆಯಲಿದೆ. ಕನ್ನಡ ಹಾಗೂ ಮರಾಠಿ ಬಾಂಧವ್ಯ ಬೆಸೆಯುವ ಜೊತೆಗೆ ಅಲ್ಲಿ ಕನ್ನಡದ ಬೇರುಗಳನ್ನು ಗಟ್ಟಿಗೊಳಿಸುವುದು ಹೊರನಾಡ ಕನ್ನಡಿಗರ ಸಮ್ಮೇಳನದ ಮತ್ತೊಂದು ಉದ್ದೇಶವಾಗಿದೆ. ಕನ್ನಡ ಮರಾಠಿ ಕೊಡುಕೊಳ್ಳುವಿಕೆ, ಮರಾಠಿ ಸಾಹಿತ್ಯಕ್ಕೆ ಬೇಂದ್ರೆಯವರ ಕೊಡುಗೆ, 4 ವಿಚಾರಗೋಷ್ಠಿಗಳು ಸಮ್ಮೇಳನದಲ್ಲಿ ಜರುಗಲಿವೆ. ಮಾಜಿ ಸಚಿವರಾದ ಎಸ್ಕೆ ಪಾಟೀಲ್ ಸಮ್ಮೇಳನ ಉದ್ಘಾಟಿಸಲಿದ್ದು ಕರ್ನಾಟಕ ಗಡಿ ಪ್ರದೇಶಾಭಿವೃದ್ಧಿ ಪ್ರಾಧಿಕಾರದ ಮಾಜಿ ಅಧ್ಯಕ್ಷರಾದ ಚಂದ್ರಕಾಂತ್ ಬೆಲ್ಲರ್ ಅಧ್ಯಕ್ಷತೆ ವಹಿಸುವರು.
0: ಧಾರವಾಡ ಜಿಲ್ಲೆಯ 72 ಗ್ರಾಮ ಪಂಚಾಯಿತಿಗಳು ಕ್ಷಯಮುಕ್ತ ಎಂದು ಘೋಷಿಸಲಾಗಿದ್ದು 20 ಬೆಳ್ಳಿ ಹಾಗೂ 52 ಕಂಚಿನ ಪದಕ ಮತ್ತು ಪ್ರಮಾಣಪತ್ರಗಳನ್ನು ಗಣ್ಯರು ಪ್ರದಾನಿಸಿದರು. ಧಾರವಾಡ ಜಿಲ್ಲೆ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣಾಧಿಕಾರಿ ಕಚೇರಿ ಸಭಾಭವನದಲ್ಲಿ ಮಕ್ಕಳಲ್ಲಿ ಕ್ಷಯರೋಗ ಪತ್ತೆ ತರಬೇತಿ ಕಾರ್ಯಾಗಾರದಲ್ಲಿ ಜಿಲ್ಲಾ ಆರೋಗ್ಯಾಧಿಕಾರಿ ಡಾ ಎಫ್ಕೆ ಪರಶುರಾಮ್ ಗೌರವಿಸಿದರು. ಹುಬ್ಬಳ್ಳಿಯ ಕರ್ನಾಟಕ ವೈದ್ಯಕೀಯ ಮಹಾವಿದ್ಯಾಲಯ ಹಾಗೂ ಆಸ್ಪತ್ರೆ ಮತ್ತು ಸಂಶೋಧನಾ ಸಂಸ್ಥೆಯ ಮಕ್ಕಳ ಆರೋಗ್ಯ ವಿಭಾಗದ ಮುಖ್ಯಸ್ಥ ಡಾ ವಿನೋದ್ ರಟಗೇರಿ ಆರಂಭಿಕ ಹಂತದಲ್ಲೇ ಮಕ್ಕಳಲ್ಲಿ ಕ್ಷಯರೋಗ ಗುರುತಿಸಿ ಸಕಾಲಿಕ ಚಿಕಿತ್ಸೆ ಕೊಡಿಸುವಂತೆ ಪಾಲಕರು ಶಿಕ್ಷಕರಲ್ಲಿ ಮನವಿ ಮಾಡಿದರು. ಸ್ವಾಮಿ ವಿವೇಕಾನಂದ ಯುತ್ ಮೂಮೆಂಟ್ ಧಾರವಾಡದ ಪ್ರಾದೇಶಿಕ ಕಚೇರಿಯ ಉಪಶಮನ ಆರೈಕೆ ಪ್ರಕಲ್ಪದ ಕ್ಷೇತ್ರ ಪರಿಣಿತ ಸಂಪನ್ಮೂಲ ವ್ಯಕ್ತಿಗಳು ಪಾಲ್ಗೊಂಡಿದ್ದರು. ಕರ್ನಾಟಕದ ತನಿಷಿ ಗುಪ್ತಾ ಹಾಗೂ ತಾನ್ಯಾ ಷಡಕ್ಷರಿ ಅಹಮದ್

ಎನ್ ಭಾರ್ಗವಿ ಅವರು ಹಾಡಿರುವ ಭಾವಗೀತೆಗಳನ್ನು ಕೇಳ್ತಾ ಇದ್ದೀರಾ. ಇನ್ನು ಮುಂದೆ ಕೇಳಿ ಡಾಕ್ಟರ್ ದರಾ ಬೇಂದ್ರೆ ವಿರಚಿತ ಒಂದು ಭಾವಗೀತೆ, ಘಮ ಘಮ ಘಮಾಡಿಸ್ತಾವ ಮಲ್ಲಿಗೆ ನೀ ಹೊರಟಿದೀಗ ಎಲ್ಲಿಗೆ.

0: ನಿಮಗೇಕೆ ಕೊಡಬೇಕು ಕಪ್ಪ? ನೀವೇನು ಉತ್ತಿರುವಿರಾ ಬಿತ್ತಿರುವಿರಾ? ಮೋಡಗಳು ಮಳೆ ಸುರಿಸುತ್ತವೆ, ಭೂಮಿಯು ಬೆಳೆ ಬೆಳೆಯುತ್ತದೆ, ನಿಮಗೇಕೆ ಕೊಡಬೇಕು ಕಪ್ಪ
1: ಎಂದು ಗುಡುಗಿ ಆಂಗ್ಲರಿಗೆ ಸವಾಲೊಡ್ಡಿದ ಕಿತ್ತೂರು ರಾಣಿ ಚೆನ್ನಮ್ಮನ ನಾಡು ನಮ್ಮ ಕನ್ನಡ ನಾಡು.
0: ಕನ್ನಡದ ಕರಾವಳಿಯಲ್ಲಿ ಪೋರ್ಚುಗೀಸರನ್ನು ಸದೆಬಡಿದ ರಾಣಿ ಅಬ್ಬಕ್ಕನ ನಾಡು
1: ನಮ್ಮ ಕನ್ನಡ ನಾಡು.

ಶ್ರೋತೃಗಳೇ ಗಮನಿಸಿ, ಇಂದು ಬೆಳಿಗ್ಗೆ 8:30 ಆಕಾಶವಾಣಿಗೆ 90ರ ಸಂಭ್ರಮದ ವಿಶೇಷ ಕಾರ್ಯಕ್ರಮ ಆಕಾಶವಾಣಿಯ ಅಂತರಾಳ ಕೃತಿ ಮತ್ತು ಓದು ನೂತನ ಎಸ್ಕದಂ ನಿರ್ಮಾಣ ನಂದನ್ ಕುಮಾರ್ ಎಲ್ವೋ. 8:50 ಕಗ್ಗದ ಸಿರಿ ಪರಿಕಲ್ಪನೆ ಹಾಗೂ ವಾಚನ ಡಾಕ್ಟರ್ ಬಸವರಾಜ ಸಾದರ್ ನಿರ್ಮಾಣ ಎಂ ಶಿವರಾಮ್.

0: ಇದು ಆಕಾಶವಾಣಿ ಬೆಂಗಳೂರು. ಮೀಡಿಯಂ ವೇವ್ ತರಂಗಾಂತರ 490.1 meters ಅಂದರೆ 612 kilohertz. ಸಮಯ ಆಗಿದೆ 7:30:30.
1: ಪರಿ ಪರಿ ಪರಿ, ನಿನ್ ಹತ್ರ ಒಂದು ವಿಷಯ ಹೇಳ್ಬೇಕು.
2: ಯಾಕೆ ಚಂದು ಇಷ್ಟೊಂದು ಗಾಬರಿ ಆಗಿದ್ಯಾ?
1: ನನ್ಗೆ ಯಾವ್ದೋ ಪಾರ್ಸೆಲ್ ಬಂದಿದೆ, ಡೆಲಿವರಿ ಬಾಯ್ಗೆ ಅಡ್ರೆಸ್ ಗೊತ್ತಾಗ್ತಾ ಇಲ್ಲ, ಸ್ವಲ್ಪ ಈ ನಂಬರ್ಗೆ ಕಾಲ್ ಮಾಡಿ ಲೊಕೇಶನ್ ಹೇಳಿ ಅಂತ ಯಾವ್ದೋ ನಂಬರ್ ಇಂದ ಕಾಲ್ ಬಂತು. ನಾನು ನಮ್ಮನೆಯವರೇ ಏನೋ ಆರ್ಡರ್ ಮಾಡಿದ್ದಾರೆ ಅಂತ ಕಾಲ್ ಮಾಡಿದೆ. ತಕ್ಷಣ ನನ್ನ ಫೋನ್ ಹ್ಯಾಕ್ ಆಗೋಯ್ತು, ಏನು ವರ್ಕ್ ಮಾಡ್ತಾ ಇಲ್ಲ, ಬರೀ OTPಗಳು ಬರ್ತಾ ಇದೆ. ಯಾರ್ಯಾರು OTP ಹೇಳಿ ಅಂತ ಕಾಲ್ ಮಾಡ್ತಾ ಇದಾರೆ. ಭಯ ಆಗ್ತಾ ಇದೆ ಕಣೆ.
2: ಭಯ ಪಡ್ಬೇಡ ಚಂದು, ಸೈಬರ್ ಕ್ರೈಮ್ಗೆ ಈಗಲೇ ದೂರು ಕೊಟ್ಟು ನಿನ್ನ ನಂಬರ್ ನ ಬ್ಲಾಕ್ ಮಾಡಿಸು. ಹಾಗೆ ಬ್ಯಾಂಕ್ ಅಲ್ಲಿ ಕೂಡ ನಿನ್ನ ಎಲ್ಲ ಅಕೌಂಟ್ಸ್ ಬ್ಲಾಕ್ ಮಾಡು. ಯಾವ ಕಾಲು ತಗೋಬೇಡ, OTP ಅಂತೂ ಮೊದಲು ಹೇಳಕ್ ಹೋಗ್ಬೇಡ ಯಾರ್ಗೂನು.
3: ಸೈಬರ್ ಮೋಸದ ಜಾಲಗಳ ಬಗ್ಗೆ ಎಚ್ಚರದಿಂದಿರಿ.
1: ಸಿರಿ, ಆಗಿಂದ ಒಂದೇ ಸಮ ನಲ್ಲಿ ನೀರ್ ಸುರಿತಾ ಇದೆ, ಏನ್ ಮಾಡ್ತಾ ಇದೀಯಾ?
4: ಹಲ್ಲುಜ್ತಾ ಇದೀನಿ ಕಣಮ್ಮ.
1: ಹಲ್ಲುಜ್ಜಿ ಬಾಯ್ ತೊಳಿಬೇಕಾದ್ರೆ ನೀರ್ ಬಿಟ್ಕೋ, ಯಾಕ್ ವೇಸ್ಟ್ ಮಾಡ್ತಾ ಇದ್ಯಾ?
4: ಸರಿ ನಿಲ್ಸಿದೀನಿ ಬಿಡು.
1: ದಯಮ್ಮ ನೀನು ಅಷ್ಟೇ, ಪಾತ್ರೆ ಉಜ್ಜಿದ ಮೇಲೆ ನಲ್ಲಿಯಿಂದ ನೀರ್ ಬಿಟ್ಕೋ, ಸುಮ್ನೆ ನೀರ್ ಸುರಿಸ್ಬೇಡ.
2: ಆಯ್ತ್ ಕಣಕ. ಕೈ ಮುಸಿರಾಗಿತ್ತಾ, ಹಂಗೇ ಬಿಟ್ಬಿಟ್ಟೆ.
1: ಹಂಗೇನೆ ಎರಡೇ ಬಟ್ಟೆ ಇರೋದು, ಬಕೆಟ್ ತುಂಬಾ ನೀರ್ ಬಿಟ್ಕೊಂಡು ಜಾಲಿಸ್ತಾ ಇರ್ಬೇಡ. ಬಟ್ಟೆ ಮುಳುಗೋದಕ್ಕೆ ಎಷ್ಟು ಬೇಕೋ ಅಷ್ಟು ನೀರ್ ಹಾಕೊಂಡು ಜಾಲಿಸು.
2: ಹ್ಞೂ ಕಣಕ, ಹಂಗೆ ಮಾಡ್ತೀನಿ ತಗ.
4: ಅಮ್ಮ ಗಾಡಿ ತೊಳಿಬೇಕು, ಪೈಪ್ ತಗೊಂಡು ಹೋಗ್ತೀನಿ.
5: ಹೇ ಸಿರಿ, ಅಮ್ಮ ಹೇಳ್ತಾ ಇರೋದು ಕೇಳಿಸ್ತು ತಾನೆ? ಸುಮ್ನೆ ನೀರನ್ನ ವೇಸ್ಟ್ ಮಾಡ್ಬೇಡ, ಪೈಪ್ ನಲ್ಲಿ ನೀರ್ ಬಿಡ್ತಾ, ಗೊತ್ತಾಯ್ತಾ?
6: ಇಂದು ಉಳಿಸುವ ಒಂದು ಹನಿ ನೀರು ನಾಳಿನ ಜೀವಕ್ಕೆ ಆಧಾರ, ಮುಂದಿನ ಪೀಳಿಗೆಯ ಆಸ್ತಿ.

0: ಪಿಯುಸಿ ಆದ್ಮೇಲೆ ಮುಂದೆ ಏನ್ ಮಾಡೋದು ಅಂತ ಕ್ಲಾರಿಟಿ ಇಲ್ವಾ?
1: ಹಾಗಾದ್ರೆ ಇಲ್ಲಿದೆ ನಿಮಗೊಂದು ಗೋಲ್ಡನ್ ಆಪರ್ಚುನಿಟಿ. ಮಹಾತ್ಮ ಗಾಂಧಿ ರೂರಲ್ ಡೆವಲಪ್ಮೆಂಟ್ ಅಂಡ್ ಪಂಚಾಯತ್ ರಾಜ್ ಯೂನಿವರ್ಸಿಟಿ ಗದಗ್ ನಲ್ಲಿ ಈಗ ಅಡ್ಮಿಷನ್ಸ್ ಓಪನ್.
0: ಗವರ್ಮೆಂಟ್ ಆಫ್ ಕರ್ನಾಟಕ ಯೂನಿವರ್ಸಿಟಿ, ಯುಜಿಸಿ ರೆಕಗ್ನೈಸ್ಡ್, ಸೇಫ್ ಮತ್ತು ಟ್ರಸ್ಟೆಡ್ ಕ್ಯಾಂಪಸ್ ಜೊತೆ ಹಾಸ್ಟೆಲ್ ಫೆಸಿಲಿಟೀಸ್ ಲಭ್ಯ.
2: ಇಲ್ಲಿ ಕೇವಲ ಡಿಗ್ರೀಸ್ ಅಲ್ಲ, ಫ್ಯೂಚರ್ ರೆಡಿ ಕೋರ್ಸಸ್ ಲಭ್ಯ. ಬಿಎಸ್ಸಿ ಅಗ್ರಿ ಬಿಸಿನೆಸ್, ಜಿಯೋ ಇನ್ಫಾರ್ಮ್ಯಾಟಿಕ್ಸ್, ಪಬ್ಲಿಕ್ ಹೆಲ್ತ್, ಬಿಕಾಂ, ಬಿಎ, ಬಿಸಿಎ, ಬಿಬಿಎ ಮತ್ತು ಇನ್ನಷ್ಟು.
0: ಡಿಜಿಟಲ್ ಲೈಬ್ರರೀಸ್, ಹೈಟೆಕ್ ಲ್ಯಾಬ್ಸ್ ಮತ್ತು ಕಾಂಪಿಟೇಟಿವ್ ಎಕ್ಸಾಮ್ಸ್ ಕೋಚಿಂಗ್ ಜೊತೆ ನಿಮ್ಮ ಕರಿಯರ್ ಗೆ ಸ್ಟ್ರಾಂಗ್ ಫೌಂಡೇಶನ್.
2: ರೂರಲ್ ರೂಟ್ಸ್, ಗ್ಲೋಬಲ್ ಹೈಟ್ಸ್.
0: ಮಹಾತ್ಮ ಗಾಂಧಿ ರೂರಲ್ ಡೆವಲಪ್ಮೆಂಟ್ ಅಂಡ್ ಪಂಚಾಯತ್ ರಾಜ್ ಯೂನಿವರ್ಸಿಟಿ ಗದಗ್. ವಿಸಿಟ್ KSRDPRU.AC.IN ಅಥವಾ ಕಾಲ್ ಮಾಡಿ 7975200206.

ಶ್ರೋತೃಗಳೇ ಗಮನಿಸಿ, ಇಂದು ಬೆಳಗ್ಗೆ 10:30 ಎನ್ಡಿಎ ಸರ್ಕಾರ 12 ವರ್ಷ ಪೂರೈಸಿದ ಹಿನ್ನೆಲೆಯಲ್ಲಿ ವಿಶೇಷ ಕಾರ್ಯಕ್ರಮ ಅಂತಾರಾಷ್ಟ್ರೀಯ ಯೋಗ ದಿನಾಚರಣೆ 2026 ಈ ಕುರಿತು ಚರ್ಚೆ ಪ್ರಸಾರವಾಗಲಿದೆ. ಭಾಗವಹಿಸುತ್ತಾರೆ ಡಾ ಎಂ ಶಿವಪ್ರಕಾಶ್. ಕಾರ್ಯಕ್ರಮ ಪ್ರಾದೇಶಿಕ ಸುದ್ದಿ ವಿಭಾಗದ ಕೊಡುಗೆ.

0: ಆಕಾಶವಾಣಿ ಸಮಯ 7:34. ಮೊದಲಿಗೆ ಒಂದು ಪ್ರಕಟಣೆ, ನಂತರ ಕನ್ನಡದಲ್ಲಿ ರಾಷ್ಟ್ರೀಯ ವಾರ್ತೆಗಳು.
1: ಪಿಯುಸಿ ಆದ್ಮೇಲೆ ಮುಂದೆ ಏನ್ ಮಾಡೋದು ಅಂತ ಕ್ಲಾರಿಟಿ ಇಲ್ವಾ?
2: ಹಾಗಾದ್ರೆ ಇಲ್ಲಿದೆ ನಿಮಗೊಂದು ಗೋಲ್ಡನ್ ಆಪರ್ಚುನಿಟಿ. ಮಹಾತ್ಮ ಗಾಂಧಿ ರೂರಲ್ ಡೆವಲಪ್ಮೆಂಟ್ ಅಂಡ್ ಪಂಚಾಯತ್ ರಾಜ್ ಯೂನಿವರ್ಸಿಟಿ ಗದಗ್ನಲ್ಲಿ ಈಗ ಅಡ್ಮಿಷನ್ಸ್ ಓಪನ್.
1: ಗವರ್ಮೆಂಟ್ ಆಫ್ ಕರ್ನಾಟಕ ಯೂನಿವರ್ಸಿಟಿ, UGC ರೆಕಗ್ನೈಸ್ಡ್, ಸೇಫ್ ಮತ್ತು ಟ್ರಸ್ಟೆಡ್ ಕ್ಯಾಂಪಸ್ ಜೊತೆ ಹಾಸ್ಟೆಲ್ ಫೆಸಿಲಿಟೀಸ್ ಲಭ್ಯ.
3: ಇಲ್ಲಿ ಕೇವಲ ಡಿಗ್ರೀಸ್ ಅಲ್ಲ, ಫ್ಯೂಚರ್ ರೆಡಿ ಕೋರ್ಸಸ್ ಲಭ್ಯ. BSc ಅಗ್ರಿ ಬಿಸಿನೆಸ್, ಜಿಯೋ ಇನ್ಫಾರ್ಮ್ಯಾಟಿಕ್ಸ್, ಪಬ್ಲಿಕ್ ಹೆಲ್ತ್, ಬಿಕಾಂ, BA, BCA, BBA ಮತ್ತು ಇನ್ನಷ್ಟು.
1: ಡಿಜಿಟಲ್ ಲೈಬ್ರರೀಸ್, ಹೈಟೆಕ್ ಲ್ಯಾಬ್ಸ್ ಮತ್ತು ಕಾಂಪಿಟೇಟಿವ್ ಎಕ್ಸಾಮ್ಸ್ ಕೋಚಿಂಗ್ ಜೊತೆ ನಿಮ್ಮ ಕರಿಯರ್ ಗೆ ಸ್ಟ್ರಾಂಗ್ ಫೌಂಡೇಶನ್.
3: ರೂರಲ್ ರೂಟ್ಸ್, ಗ್ಲೋಬಲ್ ಹೈಟ್ಸ್.
1: ಮಹಾತ್ಮ ಗಾಂಧಿ ರೂರಲ್ ಡೆವಲಪ್ಮೆಂಟ್ ಅಂಡ್ ಪಂಚಾಯತ್ ರಾಜ್ ಯೂನಿವರ್ಸಿಟಿ ಗದಗ್. ವಿಸಿಟ್ KSRDPRU.AC.IN ಅಥವಾ ಕಾಲ್ ಮಾಡಿ 7975202206.

ಆಕಾಶವಾಣಿ ವಾರ್ತೆಗಳು ಓದುತ್ತಿರುವವರು ಚೇತನ್ ಸಿವಿ. ಮುಖ್ಯಾಂಶಗಳು. ಪ್ರಧಾನಿ ನರೇಂದ್ರ ಮೋದಿ ಇಂದಿನಿಂದ ಒಡಿಶಾ, ಪಶ್ಚಿಮ ಬಂಗಾಳಕ್ಕೆ ಭೇಟಿ, ವಿವಿಧ ಅಭಿವೃದ್ಧಿ ಯೋಜನೆಗಳಿಗೆ ಚಾಲನೆ, ಶಂಕುಸ್ಥಾಪನೆ. ಪ್ರಧಾನಿ ಅವರಿಂದ ಪಿಎಂ ಕಿಸಾನ್ ಸಮ್ಮಾನ್ ಯೋಜನೆಯ 23ನೇ ಕಂತಿನ ಹಣ ಇಂದು ಬಿಡುಗಡೆ. 2026-27 ಅವಧಿಗೆ ಹಣಕಾಸು ಕ್ರಿಯಾ ಕಾರ್ಯಪಡೆಗೆ ಉಪಾಧ್ಯಕ್ಷರಾಗಿ ವಿವೇಕ್ ಅಗರ್ವಾಲ್ ಆಯ್ಕೆ. ಚೆನ್ನೈನಲ್ಲಿಂದು ಭಾರತ ಆಫ್ಘಾನಿಸ್ತಾನದ 3ನೇ ಏಕದಿನ ಕ್ರಿಕೆಟ್ ಪಂದ್ಯ, ಆತಿಥೇಯ ತಂಡಕ್ಕೆ ಕ್ಲೀನ್ ಸ್ವೀಪ್ ಗುರಿ. ಫಿಫಾ ವಿಶ್ವಕಪ್ ಫುಟ್ಬಾಲ್, ಮೆಕ್ಸಿಕೋ ನಂತರ ಅಮೆರಿಕ ನಾಕೌಟ್ ಹಂತಕ್ಕೆ ಮುನ್ನಡೆ. ವಾರ್ತೆಗಳ ವಿವರ. ಪ್ರಧಾನಿ ನರೇಂದ್ರ ಮೋದಿ ಇಂದಿನಿಂದ ಒಡಿಶಾ ಮತ್ತು ಪಶ್ಚಿಮ ಬಂಗಾಳಕ್ಕೆ ಭೇಟಿ ನೀಡಲಿದ್ದಾರೆ. ಒಡಿಶಾದಲ್ಲಿ ರಾಷ್ಟ್ರಪತಿ ಅವರ 68ನೇ ಹುಟ್ಟುಹಬ್ಬದ ಅಂಗವಾಗಿ ಅವರು ಮಯೂರ್ಭಂಜ್ ಜಿಲ್ಲೆಯ ಪಹಾದ್ಪುರ ಗ್ರಾಮದಲ್ಲಿ ರಾಷ್ಟ್ರಪತಿ ದ್ರೌಪದಿ ಮುರ್ಮು ಅವರನ್ನು ಭೇಟಿ ಮಾಡಲಿದ್ದಾರೆ. ರಾಷ್ಟ್ರಪತಿ ಮತ್ತು ಪ್ರಧಾನಿ ಮಯೂರ್ಭಂಜ್ ಜಿಲ್ಲೆಯ ಪಹಾದ್ಪುರ ಗ್ರಾಮಕ್ಕೆ ಭೇಟಿ ನೀಡಲಿದ್ದಾರೆ ಮತ್ತು ಪವಿತ್ರ ತೋಪುಗಳಾದಂತಹ ಸಂತಾಲಿ ಜಹೇರಾ ಮತ್ತು ಹೋ ಜಹೇರಾ ಕೌಶಲ್ಯ ಕೇಂದ್ರ ಮತ್ತು ಪಹಾದ್ಪುರ ಶಾಲೆಯಲ್ಲಿ ಪ್ರಾರ್ಥನೆಯನ್ನು ಸಲ್ಲಿಸಲಿದ್ದಾರೆ. ನಂತರ ಮೋಹನ್ ಚರಣ್ ಮಾಝಿ ನೇತೃತ್ವದ ರಾಜ್ಯ ಸರ್ಕಾರ 2 ವರ್ಷಗಳನ್ನು ಪೂರೈಸಿದ ಅಂಗವಾಗಿ ಮಯೂರ್ಭಂಜ್ ಜಿಲ್ಲೆಯ ರಾಯರಂಗಪುರದಲ್ಲಿ ನಡೆಯಲಿರುವ ಕಾರ್ಯಕ್ರಮದಲ್ಲಿ ಅವರು ಭಾಗಿಯಾಗಲಿದ್ದಾರೆ. ಕಾರ್ಯಕ್ರಮದಲ್ಲಿ ಅವರು 47,000 ಕೋಟಿ ರೂಪಾಯಿಗಳಿಗೂ ಹೆಚ್ಚು ಮೌಲ್ಯದ ವಿವಿಧ ಅಭಿವೃದ್ಧಿ ಯೋಜನೆಗಳ ಉದ್ಘಾಟನೆ ಮತ್ತು ಶಂಕುಸ್ಥಾಪನೆಯನ್ನು ನೆರವೇರಿಸಲಿದ್ದಾರೆ. ಇಂಧನ, ಕೈಗಾರಿಕಾ ಮೂಲಸೌಕರ್ಯ, ರಸ್ತೆ ಸಂಪರ್ಕ, ಕುಡಿಯುವ ನೀರು, ಆರೋಗ್ಯ, ಶಿಕ್ಷಣ, ಪ್ರವಾಸೋದ್ಯಮ ಮತ್ತು ನೀರಾವರಿ ಸೇರಿದಂತೆ ಪ್ರಮುಖ ಕ್ಷೇತ್ರಗಳನ್ನು ಈ ಯೋಜನೆ ಒಳಗೊಂಡಿದೆ. 2 ದಿನಗಳ ಪಶ್ಚಿಮ ಬಂಗಾಳ ಪ್ರವಾಸದ ವೇಳೆ ಪ್ರಧಾನಿ ನರೇಂದ್ರ ಮೋದಿಯವರು ಇಂದು ಹೂಗ್ಲಿ ಜಿಲ್ಲೆಯ ತಾರಕೇಶ್ವರದಲ್ಲಿ ಆಯೋಜನೆ ಮಾಡಲಾಗಿರುವಂತಹ ಪಶ್ಚಿಮ ಬಂಗಾಳ ದಿವಸ್ ಆಚರಣೆಯಲ್ಲಿ ಭಾಗಿಯಾಗಲಿದ್ದಾರೆ. ಈ ವೇಳೆ ಅವರು ಹಲವು ಅಭಿವೃದ್ಧಿ ಯೋಜನೆಗಳಿಗೆ ಚಾಲನೆ, ಲೋಕಾರ್ಪಣೆ

0: ಶಂಕುಸ್ಥಾಪನೆಯನ್ನು ನೆರವೇರಿಸಲಿದ್ದಾರೆ. ಪ್ರಧಾನಮಂತ್ರಿ ಕಿಸಾನ್ ಸಮ್ಮಾನ್ ನಿಧಿಯ 23ನೇ ಕಂತನ್ನು ಪ್ರಧಾನಿ ನರೇಂದ್ರ ಮೋದಿಯವರು ಇಂದು ಬಿಡುಗಡೆ ಮಾಡಲಿದ್ದಾರೆ. ಇದರ ಅಡಿಯಲ್ಲಿ ದೇಶದಾದ್ಯಂತ 9.44 ಕೋಟಿ ರೈತರ ಬ್ಯಾಂಕ್ ಖಾತೆಗಳಿಗೆ 18,880 ಕೋಟಿ ರೂಪಾಯಿಗಳಿಗೂ ಹೆಚ್ಚು ಹಣವನ್ನು ನೇರವಾಗಿ ವರ್ಗಾವಣೆ ಮಾಡಲಾಗುವುದು. ಪ್ರಧಾನಮಂತ್ರಿಯವರು ಪಶ್ಚಿಮ ಬಂಗಾಳದಲ್ಲಿ ಪ್ರಧಾನಮಂತ್ರಿ ಫಸಲ್ ಬಿಮಾ ಯೋಜನೆ, ಡಿಜಿಟಲ್ ಕೃಷಿ ಅಭಿಯಾನದ ಭಾಗವಾಗಿ ಅಗ್ರಿ ಸ್ಟ್ಯಾಕ್, ನೈಸರ್ಗಿಕ ಕೃಷಿಯ ರಾಷ್ಟ್ರೀಯ ಅಭಿಯಾನ ಮತ್ತು ಪ್ರಧಾನಮಂತ್ರಿ ಧನ್ಧಾನ್ಯ ಕೃಷಿ ಯೋಜನೆ ಸೇರಿದಂತೆ ಹಲವು ಪ್ರಮುಖ ಕೇಂದ್ರ ಕೃಷಿ ಯೋಜನೆಗಳಿಗೆ ಚಾಲನೆಯನ್ನು ನೀಡಲಿದ್ದಾರೆ. ನಾಳೆ ಪ್ರಧಾನಿಯವರು ಕೋಲ್ಕತ್ತಾದಲ್ಲಿ ಬೆಳಗ್ಗೆ 6:30 ಸುಮಾರಿಗೆ 12ನೇ ಅಂತಾರಾಷ್ಟ್ರೀಯ ಯೋಗ ದಿನಾಚರಣೆಯಲ್ಲಿ ಭಾಗಿಯಾಗಲಿದ್ದಾರೆ. ಕೋಲ್ಕತ್ತಾದ ಶ್ಯಾಮ್ ಪ್ರಸಾದ್ ಮುಖರ್ಜಿ ಬಂದರಿನಲ್ಲಿ ದೇಶೀಯವಾಗಿ ವಿನ್ಯಾಸಗೊಳಿಸಿದ ಮತ್ತು ನಿರ್ಮಿಸಲಾದ 3 ನೌಕಾ ಹಡಗುಗಳಾದಂತಹ ಐಎನ್ಎಸ್ ದುನಾಗಿರಿ, ಐಎನ್ಎಸ್ ಸಂಶೋಧಕ್ ಮತ್ತು ಐಎನ್ಎಸ್ ಅಗ್ರೈ ಕಾರ್ಯಾರಂಭಕ್ಕೂ ಅವರು ಚಾಲನೆಯನ್ನು ನೀಡಲಿದ್ದಾರೆ. ಯೋಗ ಭಾರತೀಯ ಸಂಸ್ಕೃತಿಯ ಅಮೂಲ್ಯ ಕೊಡುಗೆಗಳಲ್ಲಿ ಒಂದು. ಇದು ದೇಹ, ಮನಸ್ಸು ಮತ್ತು ಆತ್ಮದ ಸಮತೋಲನವನ್ನು ಸಾಧಿಸುವ ಪ್ರಾಚೀನ ಶಿಸ್ತಾಗಿದ್ದು ವಿಶ್ವದಾದ್ಯಂತ ಅದರ ಮಹತ್ವವನ್ನು ಇತ್ತೀಚಿನ ದಿನಗಳಲ್ಲಿ ಎಲ್ಲರೂ ಅರಿಯತೊಡಗಿದ್ದಾರೆ. 12ನೇ ಅಂತಾರಾಷ್ಟ್ರೀಯ ಯೋಗ ದಿನವನ್ನು ನಾಳೆ ಆಚರಣೆ ಮಾಡಲಾಗುತ್ತಿದ್ದು ಈ ವರ್ಷದ ಮುಖ್ಯ ಕಾರ್ಯಕ್ರಮವು ಪಶ್ಚಿಮ ಬಂಗಾಳದ ಕೋಲ್ಕತ್ತಾದಲ್ಲಿ ಪ್ರಧಾನಿ ನರೇಂದ್ರ ಮೋದಿ ಅವರ ನೇತೃತ್ವದಲ್ಲಿ ಜರುಗಲಿದೆ. ಈ ವರ್ಷದ ಅಂತಾರಾಷ್ಟ್ರೀಯ ಯೋಗ ದಿನವನ್ನು ಆರೋಗ್ಯಕರ ವೃದ್ಧಾಪ್ಯಕ್ಕಾಗಿ ಯೋಗ ಎಂಬ ವಿಷಯದಡಿ ಆಚರಣೆ ಮಾಡಲಾಗುತ್ತಿದೆ. ಇದು ವಯಸ್ಸಾದಂತೆ ದೈಹಿಕ ಕ್ಷಮತೆ, ಸ್ವಾತಂತ್ರ್ಯ ಮತ್ತು ಸ್ವಾಸ್ಥ್ಯವನ್ನು ಕಾಪಾಡಿಕೊಳ್ಳಲು ಯೋಗದ ಮಹತ್ವವನ್ನು ಒತ್ತಿ ಹೇಳುತ್ತದೆ. ಭಾರತದಾದ್ಯಂತ ಸುಮಾರು 2,500ಕ್ಕೂ ಅಧಿಕ ಸ್ಥಳಗಳಲ್ಲಿ ಏಕಕಾಲಕ್ಕೆ ಯೋಗಾಭ್ಯಾಸ ನಡೆಯಲಿದ್ದು ಕರ್ನಾಟಕದ ಐತಿಹಾಸಿಕ ತಾಣವಾದ ಹಂಪಿಯ ಆವರಣದಲ್ಲೂ ವಿಶೇಷ ಕಾರ್ಯಕ್ರಮಗಳನ್ನು ಆಯೋಜನೆ ಮಾಡಲಾಗಿದೆ. ಸರ್ಕಾರದ ವತಿಯಿಂದ ಬೆಂಗಳೂರಿನ ವಿಧಾನಸೌಧದಲ್ಲಿ ವಿಶೇಷ ಕಾರ್ಯಕ್ರಮ ಜರುಗಲಿದೆ. 2026-27ರ ಅವಧಿಗೆ ಹಣಕಾಸು ಕ್ರಿಯಾ ಕಾರ್ಯಪಡೆಯ ಮುಂದಿನ ಉಪಾಧ್ಯಕ್ಷರಾಗಿ ಹಿರಿಯ ಭಾರತೀಯ ಅಧಿಕಾರಿ ವಿವೇಕ್ ಅಗರ್ವಾಲ್ ಅವರನ್ನು ಆಯ್ಕೆ ಮಾಡಲಾಗಿದೆ. ಅವರು ಯುನೈಟೆಡ್ ಕಿಂಗ್ಡಮ್ನ ಗೈಲ್ಸ್ ಥಾಮಸ್ ಅವರ ಉತ್ತರಾಧಿಕಾರಿಯಾಗಿರಲಿದ್ದಾರೆ. ಪ್ರಸ್ತುತ ಸಂಸ್ಕೃತಿ ಸಚಿವಾಲಯದಲ್ಲಿ ಕಾರ್ಯದರ್ಶಿಯಾಗಿ ಸೇವೆ ಸಲ್ಲಿಸುತ್ತಿರುವಂತಹ ಅಗರ್ವಾಲ್ ಈ ಹಿಂದೆ FATF ಭಾರತೀಯ ನಿಯೋಗದ ನೇತೃತ್ವವನ್ನು ವಹಿಸಿದ್ದರು ಮತ್ತು ಜಾಗತಿಕ ಅಕ್ರಮ ಹಣ ವರ್ಗಾವಣೆ ವಿರೋಧಿ ಮತ್ತು ಭಯೋತ್ಪಾದನಾ ಹಣಕಾಸು ನಿಗ್ರಹ ಸಂಸ್ಥೆಯೊಂದಿಗೆ ಭಾರತದ ತೊಡಗಿಸಿಕೊಳ್ಳುವಲ್ಲಿ ಪ್ರಮುಖ ಪಾತ್ರವನ್ನು ವಹಿಸಿದ್ದರು. June 17-19 ನಡೆದ FATF ಪ್ಲೀನರಿಯಲ್ಲಿ ಈ ನಿರ್ಧಾರವನ್ನು ತೆಗೆದುಕೊಳ್ಳಲಾಗಿದೆ. ಈ ವಾರ್ತೆಯನ್ನು ಆಕಾಶವಾಣಿಯಿಂದ ಕೇಳುತ್ತಿದ್ದೀರಿ.
1: ನಮ್ಮ ಎಲ್ಲಾ ರಾಷ್ಟ್ರೀಯ ವಾರ್ತೆಗಳು ಹಾಗೂ ಪ್ರದೇಶ ಸಮಾಚಾರ ಈಗ ಆಕಾಶವಾಣಿ ನ್ಯೂಸ್ ಕನ್ನಡ ಯೂಟ್ಯೂಬ್ ಚಾನೆಲ್ನಲ್ಲಿ ಲಭ್ಯ.
0: ನಮ್ಮ ಎಕ್ಸ್ ಖಾತೆ ಮತ್ತು ಇನ್ಸ್ಟಾಗ್ರಾಮ್ ಖಾತೆ ಆಕಾಶವಾಣಿ ನ್ಯೂಸ್ ಕನ್ನಡ.
2: ಹೆಚ್ಚಿನ ಮಾಹಿತಿಗಾಗಿ ನಮ್ಮ ಫೇಸ್ಬುಕ್ ಖಾತೆ AIR ಕನ್ನಡ ನ್ಯೂಸ್ ಅನುಸರಿಸಿ.
0: ಮಾಹಿತಿಯ ಹುರಣ ವಾರದ ಕಾರ್ಯಕ್ರಮ ಪ್ರಚಲಿತ ವಿದ್ಯಮಾನ ಪ್ರತಿ ಬುಧವಾರ 9:15. ಕೇಂದ್ರ ಗೃಹ ಸಚಿವ ಅಮಿತ್ ಶಾ ಇಂದು ಕೊಲ್ಹಾಪುರ ಮತ್ತು ಎಚಲ್ಕರಂಜಿಗೆ ಭೇಟಿಯನ್ನು ನೀಡಲಿದ್ದಾರೆ. ಈ ವೇಳೆ ಅವರು ಮಹಾಲಕ್ಷ್ಮೀ ದೇಗುಲದ ಆವರಣದಲ್ಲಿ ವಿವಿಧ ಅಭಿವೃದ್ಧಿ ಕಾಮಗಾರಿಗಳನ್ನು ಉದ್ಘಾಟನೆ ಮಾಡಲಿದ್ದಾರೆ ಮತ್ತು ದೇವಾಲಯದ ಪಶ್ಚಿಮದಲ್ಲಿ ಪಶ್ಚಿಮ ಮಹಾರಾಷ್ಟ ದೇವಾಲಯ ಅಭಿವೃದ್ಧಿ ಯೋಜನೆ ಅಡಿಯಲ್ಲಿ ಕೈಗೊಳ್ಳಲಾಗುತ್ತಿರುವಂತಹ ಅಭಿವೃದ್ಧಿ ಯೋಜನೆಗಳನ್ನು ಪರಿಶೀಲನೆ ನಡೆಸಲಿದ್ದಾರೆ. ಕೊಲ್ಹಾಪುರದ ಪೊಲೀಸ್ ಪರೇಡ್ ಮೈದಾನದಲ್ಲಿ ಸಾರ್ವಜನಿಕ ಸಭೆಯನ್ನು ಉದ್ದೇಶಿಸಿ ಅವರು ಮಾತನಾಡಲಿದ್ದಾರೆ. ನಂತರ ಅವರು ಎಚಲ್ಕರಂಜಿಯಲ್ಲಿ ಜನತಾ ಸಹಕಾರಿ ಬ್ಯಾಂಕಿನ ನೂತನ ಕಟ್ಟಡವನ್ನು ಉದ್ಘಾಟನೆ ಮಾಡಲಿದ್ದಾರೆ ಮತ್ತು ಸಹಕಾರಿ ಸಕ್ಕರೆ ಕಾರ್ಖಾನೆಯ ಮರು ನಾಮಕರಣ ಮತ್ತು ವಿಸ್ತರಣೆ ಕಾರ್ಯಕ್ರಮದಲ್ಲಿ ಭಾಗಿಯಾಗಲಿದ್ದಾರೆ. ಕೇಂದ್ರ ಗೃಹ ಸಚಿವರು ಎಚಲ್ಕರಂಜಿಯ ಕಲ್ಲಪ್ಪಣ ಅವಡೆ ಜವಳಿ ಪಾರ್ಕ್ ಮೈದಾನದಲ್ಲಿ ರೈತರ ಸಭೆಯನ್ನು ಉದ್ದೇಶಿಸಿ ಮಾತನಾಡಲಿದ್ದಾರೆ. ದೇಶಾದ್ಯಂತ ನಾಳೆ ನಡೆಯಲಿರುವ ನೀಟ್ UG ಮರುಪರೀಕ್ಷೆಯ ಮುನ್ನಾ ದಿನದಂದು ಟೆಲಿಗ್ರಾಮ್ ಆಪ್ ಅನ್ನು ತಾತ್ಕಾಲಿಕವಾಗಿ ನಿರ್ಬಂಧಿಸಿದ ಕೇಂದ್ರ ಸರ್ಕಾರದ ಆದೇಶವನ್ನು ದೆಹಲಿ ಉಚ್ಚ ನ್ಯಾಯಾಲಯ ಎತ್ತಿಹಿಡಿದಿದೆ. ಬೃಹತ್ ಪ್ರಮಾಣದ ಮಾಹಿತಿಯನ್ನು ಸ್ವಯಂಚಾಲಿತವಾಗಿ ಹರಡಲು ಈ ಆಪ್ ಅನುವು ಮಾಡಿಕೊಡುವುದರಿಂದ ಪರೀಕ್ಷಾ ಅಕ್ರಮ ತಡೆಯಲು ಸರ್ಕಾರ ಕೈಗೊಂಡಿರುವ ಈ ಮುನ್ನೆಚ್ಚರಿಕೆ ಕ್ರಮ ಸೂಕ್ತವಾಗಿದೆ ಎಂದು ನ್ಯಾಯಾಲಯ ತಿಳಿಸಿದೆ. ನ್ಯಾಯಮೂರ್ತಿ ತೇಜಸ್ ಕರಿಯಾ ಅವರಿದ್ದಂತಹ ರಾಜೇ ಕಾಲದಂತಹ ಪೀಠ ಪ್ರಕರಣದ ಗಂಭೀರತೆಯನ್ನು ಪರಿಗಣಿಸಿ ಕೇಂದ್ರ ಸರ್ಕಾರ ಕಾನೂನುಬದ್ದವಾಗಿಯೇ ಈ ಕ್ರಮ ಕೈಗೊಂಡಿದೆ ಎಂದು ತಿಳಿಸಿದೆ. ಮಾಹಿತಿ ತಂತ್ರಜ್ಞಾನ ಕಾಯ್ದೆಯ Section 69A ಅಡಿಯಲ್ಲಿ ಸಾರ್ವಜನಿಕ ಹಿತದೃಷ್ಟಿಯಿಂದ ಯಾವುದೇ ಆನ್ಲೈನ್ ವೇದಿಕೆಯನ್ನು ನಿರ್ಬಂಧಿಸುವ ಅಧಿಕಾರ ಸರ್ಕಾರಕ್ಕೆ ಇದೆ ಎಂದು ಪೀಠ ಸ್ಪಷ್ಟಪಡಿಸಿದೆ. ಭಾರತ ಮತ್ತು ಅಫ್ಘಾನಿಸ್ತಾನ ನಡುವಿನ ಮೂರನೇ ಮತ್ತು ಅಂತಿಮ ಏಕದಿನ ಕ್ರಿಕೆಟ್ ಪಂದ್ಯ ಇಂದು ಮಧ್ಯಾಹ್ನ ಚೆನ್ನೈನ ಎಂಎ ಚಿದಂಬರಂ ಕ್ರಿಕೆಟ್ ಕ್ರೀಡಾಂಗಣದಲ್ಲಿ ಜರುಗಲಿದೆ. ಮಧ್ಯಾಹ್ನ 1:30 ಪಂದ್ಯ ಆರಂಭವಾಗಲಿದೆ. ಆತಿಥೇಯ ತಂಡವು ಈಗಾಗಲೇ 2-0 ಮುನ್ನಡೆಯೊಂದಿಗೆ ಸರಣಿಯನ್ನು ಭದ್ರಪಡಿಸಿಕೊಂಡಿದೆ ಮತ್ತು 3 ಪಂದ್ಯಗಳ ಸರಣಿಯನ್ನು ಕ್ಲೀನ್ ಸ್ವೀಪ್ ಪೂರ್ಣಗೊಳಿಸುವ ಗುರಿಯನ್ನು ಹೊಂದಿದೆ. ಈ ನಡುವೆ ವೇಗದ ಬೌಲರ್ ಹರ್ಷತ್ ರಾಣಾ ಮೊಣಕಾಲು ಗಾಯದಿಂದ ಚೇತರಿಸಿಕೊಂಡ ನಂತರ ಅಂತಿಮ ಏಕದಿನ ಪಂದ್ಯಕ್ಕೆ ಭಾರತ ತಂಡವನ್ನು ಸೇರಿಕೊಂಡಿದ್ದಾರೆ. 2026 ಫಿಫಾ ವಿಶ್ವಕಪ್ ಫುಟ್ಬಾಲ್ ಟೂರ್ನಿಯಲ್ಲಿ ವಾಷಿಂಗ್ಟನ್ನ ಸಿಯಾಟಲ್ ಕ್ರೀಡಾಂಗಣದಲ್ಲಿ ನಡೆದಂತಹ ಗ್ರೂಪ್ ಡಿ ಪಂದ್ಯದಲ್ಲಿ ಆಸ್ಟ್ರೇಲಿಯಾ ತಂಡವನ್ನು 2-0 ಗೋಲುಗಳಿಂದ ಮಣಿಸಿದ ಅಮೆರಿಕ ನಾಕೌಟ್ ಹಂತಕ್ಕೆ ಪ್ರವೇಶವನ್ನು ಪಡೆದಿದೆ. ಕ್ಯಾಮರೂನ್ ಬರ್ಗೆಸ್ ಅವರ ಉಡುಗೊರೆ ಗೋಲು ಮತ್ತು ಅಲೆಕ್ಸ್ ಫ್ರೀಮನ್ ಹೆಡರ್ ಮೂಲಕ ಗಳಿಸಿದಂತಹ ಗೋಲಿನಿಂದ ಸಹ ಆತಿಥೇಯ ಅಮೆರಿಕ ಮೊದಲಾರ್ಧದಲ್ಲಿ 2-0 ಮುನ್ನಡೆ ಸಾಧಿಸಿತು. ತಮ್ಮ ಆರಂಭಿಕ ಪಂದ್ಯದಲ್ಲಿ ಪರಾಗ್ವೆ ವಿರುದ್ಧ 4-1 ಗೋಲುಗಳಿಂದ ಗೆದ್ದ ನಂತರ ಮೌರಿಸಿಯೋ ಪೊಚೆಟ್ಟಿನೊ ಅವರ ತಂಡವು ತಮ್ಮ ಪ್ರಬಲ ಫಾರ್ಮ್ ಅನ್ನು ಮುಂದುವರಿಸಿತು. 2 ಪಂದ್ಯಗಳಲ್ಲಿ 2 ಗೆಲುವುಗಳೊಂದಿಗೆ ಅಮೆರಿಕ ತಂಡವು ಮೆಕ್ಸಿಕೋ ನಂತರ ನಾಕೌಟ್ ಸುತ್ತುಗಳಿಗೆ ಅರ್ಹತೆ ಪಡೆದ 2ನೇ ತಂಡ ಎನಿಸಿದೆ. 1 ಪಂದ್ಯ ಬಾಕಿ ಇರುವಾಗ ಅಮೆರಿಕನ್ನರು ಗ್ರೂಪ್ ಹಂತದಿಂದ ವಿಶ್ವಕಪ್ ಅರ್ಹತೆ ಪಡೆದಿರುವುದು ಇದೇ ಮೊದಲು. ಈ ಗೆಲುವು 96 ವರ್ಷಗಳಲ್ಲಿ ಅಮೆರಿಕ ತಂಡವು ಮೊದಲ ಬಾರಿಗೆ ಸತತವಾಗಿ ವಿಶ್ವಕಪ್ ಗೆಲುವನ್ನು ಗುರುತಿಸಿದೆ. ಮಹಿಳಾ ವಕೀಲರು ತಮ್ಮ ವೃತ್ತಿಪರ ಜವಾಬ್ದಾರಿಗಳನ್ನು ಪರಿಣಾಮಕಾರಿಯಾಗಿ ಮತ್ತು ಸಮಾನವಾಗಿ ನಿರ್ವಹಿಸಲು ಪೂರಕ ವಾತಾವರಣ ನಿರ್ಮಿಸುವುದು ಅತ್ಯಗತ್ಯ ಎಂದು ಸುಪ್ರೀಂಕೋರ್ಟ್ ತಿಳಿಸಿದೆ. ದೇಶದ ಬಹುತೇಕ ನ್ಯಾಯಾಲಯ ಮತ್ತು ನ್ಯಾಯಾಧೀಕರಣಗಳಲ್ಲಿ ಮಹಿಳಾ ವಕೀಲರಿಗಾಗಿ ಅಗತ್ಯ ಮೂಲಸೌಕರ್ಯಗಳ ಕೊರತೆ ಇರುವುದನ್ನು ಆಕ್ಷೇಪಿಸಿ ಸಲ್ಲಿಕೆಯಾಗಿದ್ದಂತಹ ಅರ್ಜಿಯ ಹಿನ್ನೆಲೆಯಲ್ಲಿ ಸರ್ವೋಚ್ಚ ನ್ಯಾಯಾಲಯವು ಕೇಂದ್ರ ಸರ್ಕಾರ ಮತ್ತು ಎಲ್ಲಾ ರಾಜ್ಯಗಳಿಗೆ ನೋಟಿಸ್ ಜಾರಿ ಮಾಡಿ ಪ್ರತಿಕ್ರಿಯೆ ಕೇಳಿದೆ. ಸುಪ್ರೀಂಕೋರ್ಟ್ ಮುಖ್ಯ ನ್ಯಾಯಮೂರ್ತಿ ಸೂರ್ಯಕಾಂತ್ ಮತ್ತು ನ್ಯಾಯಮೂರ್ತಿ ವಿ ಮೋಹನ ಅವರಿದ್ದಂತಹ ಪೀಠ ಕಳೆದ ಕೆಲವು ದಶಕಗಳಲ್ಲಿ ಕಾನೂನು ವೃತ್ತಿಯಲ್ಲಿ ಮಹಿಳೆಯರ ಭಾಗವಹಿಸುವಿಕೆ ಹೆಚ್ಚಾಗಿದೆಯಾದರೂ ಕೇವಲ ವೃತ್ತಿಯ ಬಾಗಿಲುಗಳನ್ನು ಮುಕ್ತಗೊಳಿಸಿದ ತಕ್ಷಣವೇ ಸಂಭ್ರಮಿಸಲು ಸಾಧ್ಯವಿಲ್ಲ ಎಂದಿದೆ. ಕೊನೆಯಲ್ಲಿ ಮತ್ತೊಮ್ಮೆ ಮುಖ್ಯಾಂಶಗಳು. ಪ್ರಧಾನಿ ನರೇಂದ್ರ ಮೋದಿ ಇಂದಿನಿಂದ ಒಡಿಶಾ ಪಶ್ಚಿಮ ಬಂಗಾಳಕ್ಕೆ ಭೇಟಿ, ವಿವಿಧ ಅಭಿವೃದ್ಧಿ ಯೋಜನೆಗಳಿಗೆ ಚಾಲನೆ, ಶಂಕುಸ್ಥಾಪನೆ. ಪ್ರಧಾನಿ ಅವರಿಂದ ಪಿಎಂ ಕಿಸಾನ್ ಸಮ್ಮಾನ್ ಯೋಜನೆಯ 23ನೇ ಕಂತಿನ ಹಣ ಇಂದು ಬಿಡುಗಡೆ. 2026-27 ಅವಧಿಗೆ ಹಣಕಾಸು ಕ್ರಿಯಾ ಕಾರ್ಯಪಡೆಗೆ ಉಪಾಧ್ಯಕ್ಷರಾಗಿ ವಿವೇಕ್ ಅಗರ್ವಾಲ್ ಆಯ್ಕೆ. ಚೆನ್ನೈನಲ್ಲಿಂದು ಭಾರತ ಅಫ್ಘಾನಿಸ್ತಾನ 3ನೇ ಏಕದಿನ ಕ್ರಿಕೆಟ್ ಪಂದ್ಯ, ಆತಿಥೇಯ ತಂಡಕ್ಕೆ ಕ್ಲೀನ್ ಸ್ವೀಪ್ ಗುರಿ. ಫಿಫಾ ವಿಶ್ವಕಪ್ ಫುಟ್ಬಾಲ್, ಮೆಕ್ಸಿಕೋ ನಂತರ ಅಮೆರಿಕ ನಾಕೌಟ್ ಹಂತಕ್ಕೆ ಮುನ್ನಡೆ. ಇಲ್ಲಿಗೆ ವಾರ್ತಾ ಪ್ರಸಾರ ಮುಕ್ತಾಯವಾಯಿತು. ನಮ್ಮ ಮುಂದಿನ ವಾರ್ತಾ ಪ್ರಸಾರ ಮಧ್ಯಾಹ್ನ 12:00.
3: ಪಿಯುಸಿ ಆದ್ಮೇಲೆ ಮುಂದೆ ಏನ್ ಮಾಡೋದು ಅಂತ ಕ್ಲಾರಿಟಿ ಇಲ್ವಾ?
4: ಹಾಗಾದ್ರೆ ಇಲ್ಲಿದೆ ನಿಮಗೊಂದು ಗೋಲ್ಡನ್ ಆಪರ್ಚುನಿಟಿ. ಮಹಾತ್ಮ ಗಾಂಧಿ ರೂರಲ್ ಡೆವಲಪ್ಮೆಂಟ್ ಅಂಡ್ ಪಂಚಾಯತ್ ರಾಜ್ ಯೂನಿವರ್ಸಿಟಿ ಗದಗ್ ನಲ್ಲಿ ಈಗ ಅಡ್ಮಿಷನ್ಸ್ ಓಪನ್.
3: ಗವರ್ಮೆಂಟ್ ಆಫ್ ಕರ್ನಾಟಕ ಯೂನಿವರ್ಸಿಟಿ, UGC ರೆಕಗ್ನೈಸ್ಡ್, ಸೇಫ್ ಮತ್ತು ಟ್ರಸ್ಟೆಡ್ ಕ್ಯಾಂಪಸ್ ಜೊತೆ ಹಾಸ್ಟೆಲ್ ಫೆಸಿಲಿಟೀಸ್ ಲಭ್ಯ.
4: ಇಲ್ಲಿ ಕೇವಲ ಡಿಗ್ರೀಸ್ ಅಲ್ಲ, ಫ್ಯೂಚರ್ ರೆಡಿ ಕೋರ್ಸಸ್ ಲಭ್ಯ. BSc ಅಗ್ರಿ ಬಿಸಿನೆಸ್, ಜಿಯೋ ಇನ್ಫಾರ್ಮ್ಯಾಟಿಕ್ಸ್, ಪಬ್ಲಿಕ್ ಹೆಲ್ತ್, ಬಿಕಾಂ, BA, BCA, BBA ಮತ್ತು ಇನ್ನಷ್ಟು.
3: ಡಿಜಿಟಲ್ ಲೈಬ್ರರೀಸ್, ಹೈಟೆಕ್ ಲ್ಯಾಬ್ಸ್ ಮತ್ತು ಕಾಂಪಿಟೇಟಿವ್ ಎಕ್ಸಾಮ್ಸ್ ಕೋಚಿಂಗ್ ಜೊತೆ ನಿಮ್ಮ ಕರಿಯರ್ ಗೆ ಸ್ಟ್ರಾಂಗ್ ಫೌಂಡೇಶನ್.
4: ರೂರಲ್ ರೂಟ್ಸ್, ಗ್ಲೋಬಲ್ ಹೈಟ್ಸ್.
3: ಮಹಾತ್ಮ ಗಾಂಧಿ ರೂರಲ್ ಡೆವಲಪ್ಮೆಂಟ್ ಅಂಡ್ ಪಂಚಾಯತ್ ರಾಜ್ ಯೂನಿವರ್ಸಿಟಿ ಗದಗ್. ವಿಸಿಟ್ ksrdpru.ac.in ಅಥವಾ ಕಾಲ್ ಮಾಡಿ 7975202206.
5: ಇದು ಆಕಾಶವಾಣಿ ಬೆಂಗಳೂರು. ಮೀಡಿಯಂ ವೇವ್ ತರಂಗಾಂತರ 490.1 ಮೀಟರ್, ಅಂದರೆ 612 ಕಿಲೋಹರ್ಟ್ಸ್ಗಳು. ಚಿತ್ರಗೀತೆಗಳ ಕಾರ್ಯಕ್ರಮ ಆರಂಭದಲ್ಲಿ ಕೇಳಿ ಕ್ರಾಂತಿವೀರ ಸಂಗೊಳ್ಳಿ ರಾಯಣ್ಣ ಚಿತ್ರದ ಗೀತೆ. ಹಾಡಿದ್ದಾರೆ ಲತಾ ಮಂಗೇಶ್ಕರ್. ಭುಜಂಗ ಮಹೇಶ್ವಾಡಿ ಅವರ ಸಾಹಿತ್ಯಕ್ಕೆ ಲಕ್ಷ್ಮಣ್ ಬೆರಳೇಕರ್ ಹಾಗೂ GK ವೆಂಕಟೇಶ್ ಅವರ ಸಂಗೀತ.

0: ಕ್ಯಾನ್ಸರ್ ಎಂಬ ಮಹಾಮಾರಿ ಕುಟುಂಬದ ಆಸ್ತಿಪಾಸ್ತಿ ಮತ್ತು ಧೈರ್ಯವನ್ನೇ ನುಂಗಿ ಹಾಕುತ್ತದೆ. ಆದರೆ ಇನ್ನು ಮುಂದೆ ಹಣವಿಲ್ಲವೆಂದು ಚಿಕಿತ್ಸೆಯಿಂದ ವಂಚಿತರಾಗಬೇಡಿ. ರಾಜ್ಯದ 16 ಜಿಲ್ಲೆಗಳಲ್ಲಿ ಡೇ ಕೇರ್ ಕಿಮೋಥೆರಪಿ ಸೌಲಭ್ಯವಿದೆ. ಅಲ್ಲಿ ನಿಮಗೆ ತಜ್ಞ ವೈದ್ಯರ ಮೇಲ್ವಿಚಾರಣೆಯಲ್ಲಿ ಉಚಿತವಾಗಿ ಚಿಕಿತ್ಸೆ ನೀಡಲಾಗುತ್ತದೆ. ರೋಗಿಗಳು ಆಸ್ಪತ್ರೆಗೆ ಅಡ್ಮಿಟ್ ಆಗುವ ಅವಶ್ಯಕತೆ ಇಲ್ಲ. ಚಿಕಿತ್ಸೆ ಪಡೆದು ಅಂದೇ ಮನೆಗೆ ಮರಳಬಹುದು. ಹೆದರದಿರಿ, ಕ್ಯಾನ್ಸರ್ ವಿರುದ್ಧದ ಹೋರಾಟದಲ್ಲಿ ಸರ್ಕಾರ ನಿಮ್ಮ ಜೊತೆಗಿದೆ. ಇದು ಕರ್ನಾಟಕ ಸರ್ಕಾರದ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆಯ ಪ್ರಕಟಣೆ.
1: ಚಿತ್ರಗೀತೆಗಳ ಕಾರ್ಯಕ್ರಮದಲ್ಲಿ ಇನ್ನು ಮುಂದೆ ಶ್ರೀ ಕೃಷ್ಣದೇವರಾಯ ಚಿತ್ರದ ಗೀತೆ ಹಾಡಿದ್ದಾರೆ ಪಿಬಿ ಶ್ರೀನಿವಾಸ್, ಎಸ್ ಜಾನಕಿ ಹಾಗೂ ಪಿ ಸುಶೀಲ. ಕಣಗಲ್ ಪ್ರಭಾಕರ್ ಶಾಸ್ತ್ರಿ ಅವರ ಸಾಹಿತ್ಯಕ್ಕೆ ಟಿಜಿ ಲಿಂಗಪ್ಪನವರ ಸಂಗೀತ.

ಇನ್ನು ಮುಂದೆ ಕೇಳಿ ಡಯಾನಾ ಹೌಸ್ ಚಿತ್ರದ ಗೀತೆ. ಹಾಡಿದ್ದಾರೆ ರಘು ದೀಕ್ಷಿತ್ ಹಾಗೂ ಸಂಗಡಿಗರು. ಟಿಎಸ್ ಮೂರ್ತಿಯವರ ಸಾಹಿತ್ಯಕ್ಕೆ ನೋಬಿನ್ ಪಾಲ್ ಅವರ ಸಂಗೀತ.

ಚಿತ್ರಗೀತೆಗಳ ಕಾರ್ಯಕ್ರಮದಲ್ಲಿ ಕಡೆಯದಾಗಿ ಕೇಳಿ ಆ ದಿನಗಳು ಚಿತ್ರದ ಗೀತೆ ಹಾಡಿದ್ದಾರೆ ಇಳಯರಾಜ ಹಾಗೂ ನಂದಿತಾ. ಕೆ ಕಲ್ಯಾಣ್ ಅವರ ಸಾಹಿತ್ಯಕ್ಕೆ ಇಳಯರಾಜ ಅವರ ಸಂಗೀತ.

0: ಇದುವರೆಗೆ ಕೆಲವು ಚಿತ್ರಗೀತೆಗಳನ್ನ ಕೇಳಿದರೆ ಮತ್ತೆ ಚಿತ್ರಗೀತೆಗಳನ್ನ 8:35 ಆಲಿಸಬಹುದು.
1: ಸಿಹಿಗಾಳಿ ಸಿಹಿಗಾಳಿ ಸಹಿ ಹಾಕಿದೆ ಮನಸ್ಸಿನಲ್ಲಿ.
0: ಆಕಾಶವಾಣಿ ಸಮಯ ಆಗಲಿದೆ 8:00. ಇನ್ನು ಮುಂದೆ ಹಿಂದಿ ಹಾಗೂ ಇಂಗ್ಲಿಷ್ನಲ್ಲಿ ವಾರ್ತಾ ಸಂಚಿಕೆ ದೆಹಲಿ ಕೇಂದ್ರದಿಂದ.

0: ಸಮಯ 8:30. ನಮ್ಮ ಮುಂದಿನ ಕಾರ್ಯಕ್ರಮ ಇದೀಗ ಆರಂಭ.
1: ಆಕಾಶವಾಣಿ ತೊಂಬತ್ತರ ಸಂಭ್ರಮದ ವಿಶೇಷ ಕಾರ್ಯಕ್ರಮ ಆಕಾಶವಾಣಿಯ ಅಂತರಾಳ. ಕೃತಿ ಹಾಗೂ ಓದು ನೂತನ ಎಸ್ ಕದಂ. ನಿರ್ಮಾಣ ನಂದನ್ ಕುಮಾರ್ ಎಲ್ಒ.
2: ಆಕಾಶವಾಣಿಯ ಸ್ಟುಡಿಯೋದಲ್ಲಿ ಧ್ವನಿಮುದ್ರಿತವಾಗುವ ವಿವಿಧ ರೀತಿಯ ವಿವಿಧ ಪ್ರಕಾರದ ಕಾರ್ಯಕ್ರಮಗಳ ಕುರಿತು ನಾವು ಈ ಹಿಂದೆ ಪರಿಚಯ ಮಾಡಿಕೊಂಡಿದ್ವಿ. ಇವುಗಳಲ್ಲದೆ ಆಕಾಶವಾಣಿಯಲ್ಲಿ ಸ್ಟುಡಿಯೋದ ಹೊರಗೆ ಸುತ್ತಮುತ್ತಲ ಪ್ರದೇಶಗಳಿಂದ ನಗರದ ಬೇರೆ ಬೇರೆ ಭಾಗಗಳಲ್ಲಿ ದಿನನಿತ್ಯ ನಡೆಯುವ ಮುಖ್ಯ ಕಾರ್ಯಕ್ರಮಗಳನ್ನು ಧ್ವನಿಮುದ್ರಿಸಿಕೊಂಡು ಬಂದು ಅವುಗಳನ್ನು ಸ್ಟುಡಿಯೋದಲ್ಲಿ ಸಿದ್ಧಪಡಿಸಿ ಪ್ರಸಾರ ಮಾಡುವ ಪರಿಪಾಠವು ಲಾಗಾಯಿತಿನಿಂದ ಇದೆ. ಇದನ್ನು ಹೊರಾಂಗಣದ ಪ್ರಸಾರ ಅಥವಾ ಓಬಿ ಎಂದು ಕರೆಯಲಾಗುತ್ತದೆ. 3 ದಶಕಗಳ ಹಿಂದೆ ನಿರಂತರವಾಗಿ ಆಯಾ ಆಕಾಶವಾಣಿಯ ಕೇಂದ್ರದ ಆಡಳಿತಕ್ಕೆ ಒಳಪಡುವ ಜಿಲ್ಲೆ, ತಾಲೂಕು, ಹಳ್ಳಿಗಳಿಗೆ ಹೋಗಿ ಕಾರ್ಯಕ್ರಮಗಳನ್ನು ಧ್ವನಿಮುದ್ರಿಸಿಕೊಂಡು ಬರುವ ಪ್ರಕ್ರಿಯೆ ಆರಂಭವಾಗಿತ್ತು. ಇದಕ್ಕಾಗಿ ಕಾರ್ಯಕ್ರಮ ಹಾಗೂ ತಾಂತ್ರಿಕ ಸಿಬ್ಬಂದಿಗಳ ತಂಡವೇ ಹೋಗುತ್ತಿತ್ತು. ಇದರಿಂದ ಆಯಾ ಕೇಂದ್ರಗಳಿಂದ ಬಹಳ ದೂರದಲ್ಲಿರುವ ಅಥವಾ ಬೇರೆ ಬೇರೆ ಕಾರಣಗಳಿಂದ ಕೇಂದ್ರಗಳಿಗೆ ಆಗಮಿಸಿ ಕಾರ್ಯಕ್ರಮಗಳನ್ನು ಕೊಡಲು ಅನುಕೂಲವಿರದ ಜನರ ಬಳಿ ಆಕಾಶವಾಣಿಯೇ ಹೋಗಿ ಆ ಕೊರತೆಯನ್ನು ನೀಗಿಸುತ್ತಿತ್ತು. ಇದರಿಂದ ಆಕಾಶವಾಣಿ ನಾಡಿನ ಮೂಲೆ ಮೂಲೆಗೂ ಪರಿಚಿತವಾಗಿತ್ತು. ಆಕಾಶವಾಣಿ ತಮ್ಮ ಊರಿಗೆ ಬಂದು ಕಾರ್ಯಕ್ರಮವನ್ನು ಧ್ವನಿಮುದ್ರಿಸಿಕೊಂಡು ಹೋಗುತ್ತದೆ ಎಂಬ ಹೆಮ್ಮೆ ಜನರಿಗಿರುತ್ತಿತ್ತು. ಆದರೆ ಈಗ ವಾಹನಗಳ ಲಭ್ಯತೆಯ ಕೊರತೆ, ಸಿಬ್ಬಂದಿ ಕೊರತೆಯೂ ಸೇರಿದಂತೆ ಬೇರೆ ಬೇರೆ ಕಾರಣಗಳಿಂದ ಅಂತಹ ಧ್ವನಿಮುದ್ರಣ ಕಾರ್ಯಕ್ರಮಗಳು ಬಹಳಷ್ಟು ಕಡಿಮೆಯಾಗಿವೆ, ಸೀಮಿತವಾಗಿವೆ. ಗಣ್ಯಾತಿಗಣ್ಯರು ಕೇಂದ್ರಗಳ ಆಡಳಿತ ವ್ಯಾಪ್ತಿಯಲ್ಲಿ ಕಾರ್ಯಕ್ರಮಕ್ಕೆ ಬಂದಾಗ ಅವರ ಧ್ವನಿಮುದ್ರಣ ಮಾಡಿ ಪ್ರಸಾರ ಮಾಡುವ ಪರಿಪಾಠ ಈಗಲೂ ಇದೆ. ಇದರಲ್ಲಿ ಪ್ರಮುಖವಾಗಿ ರಾಷ್ಟ್ರಪತಿಗಳು, ಪ್ರಧಾನಮಂತ್ರಿಗಳು, ಕೇಂದ್ರದ ಮಂತ್ರಿಗಳು, ರಾಜ್ಯದ ಮುಖ್ಯಮಂತ್ರಿ, ಇತರ ಮಂತ್ರಿಗಳು ಆದ್ಯತೆಯ ಸ್ಥಾನವನ್ನು ಪಡೆಯುತ್ತಾರೆ. ಅದರಲ್ಲೂ ರಾಷ್ಟ್ರಪತಿ, ಪ್ರಧಾನಮಂತ್ರಿಗಳು ಹಾಗೂ ರಾಜ್ಯಪಾಲರ ಕಾರ್ಯಕ್ರಮವಿದ್ದರೆ ಆಯಾ ಜಿಲ್ಲಾಡಳಿತದ ಅಥವಾ ಸಂಬಂಧಪಟ್ಟವರ ನೆರವಿನಿಂದ ಸೆಕ್ಯೂರಿಟಿ ಪಾಸ್ ಮೊದಲಾದವನ್ನು ಪಡೆಯಬೇಕಾಗುತ್ತದೆ. ಈ ಕಾರ್ಯಕ್ರಮದ ಧ್ವನಿಮುದ್ರಣ ಹಾಗೂ ಪ್ರಸಾರ ಎರಡೂ ಸಮರೋಪಾದಿಯಲ್ಲಿ ನಡೆಯುವಂತಹದು. ಇಂತಹ ಕಾರ್ಯಕ್ರಮಗಳನ್ನು ಆಯಾ ರಾಜ್ಯಗಳ ಎಲ್ಲ ನಿಲಯಗಳು ಮರುಪ್ರಸಾರ ಮಾಡುತ್ತವೆ. ಇವುಗಳ ಪ್ರಸಾರದ ನಂತರ ಧ್ವನಿಮುದ್ರಣಗಳನ್ನು ಆಕಾಶವಾಣಿ ಮಹಾನಿರ್ದೇಶನಾಲಯವೂ ಸೇರಿದಂತೆ ಕೇಂದ್ರ ಸರ್ಕಾರದ ಸಂಬಂಧಪಟ್ಟ ಇಲಾಖೆಗೆ ಕಳುಹಿಸುವ ಜವಾಬ್ದಾರಿಯೂ ಈ ಹಿಂದೆ ನಿಲಯದ್ದಾಗಿರುತ್ತಿತ್ತು. ಆಗ ಸ್ಪೂಲ್ ಟೇಪ್ಗಳನ್ನು ಬಳಸಿ ಕಾರ್ಯಕ್ರಮವನ್ನು ಕಳಿಸುವ ಪರಿಪಾಠವಿತ್ತು. ಈಗ ಮಿಂಚಂಚೆ ಅಥವಾ ಇಮೇಲ್ ಮೂಲಕ ಈ ಕಾರ್ಯಕ್ರಮಗಳನ್ನು ಸಂಬಂಧಪಟ್ಟ ಇಲಾಖೆಗೆ ಕಳುಹಿಸಲಾಗುತ್ತದೆ. ಇವುಗಳೊಂದಿಗೆ ಪ್ರಮುಖ ಕ್ರೀಡೆಗಳು, ಕ್ರಿಕೆಟ್ ಮೊದಲಾದ ಆಟೋಟಗಳ ನೇರ ಪ್ರಸಾರ, ರಾಜ್ಯೋತ್ಸವ, ಸ್ವಾತಂತ್ರ್ಯ ದಿನಾಚರಣೆ ಮೊದಲಾದ ರಾಷ್ಟೀಯ ದಿನಾಚರಣೆಗಳ ಪ್ರಸಾರ ನಿರ್ವಹಣೆ, ಆಯಾ ರಾಜ್ಯಗಳ ಸಾಂಸ್ಕೃತಿಕ ಸಂಗೀತ ಉತ್ಸವಗಳು, ಧಾರ್ಮಿಕ ಉತ್ಸವಗಳೇ ಮೊದಲಾದವುಗಳ ನಿರ್ವಹಣೆಯೂ ಇರುತ್ತದೆ. ಆಗ ಆಕಾಶವಾಣಿಯಿಂದ ನಮೂದಿಸಲ್ಪಟ್ಟ ವೀಕ್ಷಕ ವಿವರಣೆಗಾರರ ತಂಡದೊಂದಿಗೆ ಕಾರ್ಯಕ್ರಮ ಹಾಗೂ ತಾಂತ್ರಿಕ ಸಿಬ್ಬಂದಿ ಅವುಗಳ ಧ್ವನಿಮುದ್ರಣದ ಕಾರ್ಯವನ್ನು ಮಾಡುತ್ತದೆ. ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನು ನಮಗೆ pexcobLR@gmail.com pexbLR@gmail.com ಇಮೇಲ್ ವಿಳಾಸಕ್ಕೂ ಅಥವಾ ನಿಲಯ ನಿರ್ದೇಶಕರು, ಆಕಾಶವಾಣಿ, ರಾಜಭವನ ರಸ್ತೆ, ಬೆಂಗಳೂರು, ಇಲ್ಲಿಗೆ ಪತ್ರಗಳನ್ನು ಬರೆಯುವ ಮೂಲಕವೂ ನಮ್ಮೊಂದಿಗೆ ಹಂಚಿಕೊಳ್ಳಿ. ಹಾಗೆಯೇ ನಿಮ್ಮಲ್ಲಿ ಆಕಾಶವಾಣಿಯ ಕುರಿತಾದ ಮಾಹಿತಿ ಇದ್ದರೆ ಅದನ್ನು ಹಂಚಿಕೊಳ್ಳುವ ಮೂಲಕ ನೀವು ಈ ಕಾರ್ಯಕ್ರಮದ ಭಾಗವಾಗಲು ಈ ಮೂಲಕ ಸವಿನಯವಾದ ಕೋರಿಕೆ.
1: ಇದುವರೆಗೆ 90ರ ಸಂಭ್ರಮದ ವಿಶೇಷ ಕಾರ್ಯಕ್ರಮ ಆಕಾಶವಾಣಿಯ ಅಂತರಾಳ ಪ್ರಸಾರವಾಯಿತು. ಕೃತಿ ಹಾಗೂ ಓದು ನೂತನ ಎಸ್ ಕದಂ. ನಿರ್ಮಾಣ ನಂದನ್ ಕುಮಾರ್ ಎಲ್ಒ. ಈ ಕಾರ್ಯಕ್ರಮ ಆಕಾಶವಾಣಿ ಬೆಂಗಳೂರು ಕೇಂದ್ರದ ಕೊಡುಗೆ.

ಇದು ಆಕಾಶವಾಣಿ ಬೆಂಗಳೂರು. ಸಮಯ ಆಗಿದೆ 8:35. ಚಿತ್ರಗೀತೆಗಳ ಕಾರ್ಯಕ್ರಮ ಕೇಳಿ. ಶ್ರೀರಾಮಾಂಜನೇಯ ಯುದ್ಧ ಚಿತ್ರದ ಗೀತೆ ಹಾಡಿದ್ದಾರೆ ಎಸ್ ಜಾನಕಿ ಹಾಗೂ ವಸಂತ. ಗೀತಾಪ್ರಿಯ ಅವರ ಸಂಗೀತಕ್ಕೆ ಸತ್ಯಂ ಅವರ ಸಂಗೀತವಿದೆ. ಗೀತಾಪ್ರಿಯ ಅವರ ಸಾಹಿತ್ಯ

ಚಿತ್ರಗೀತೆಗಳ ಕಾರ್ಯಕ್ರಮದಲ್ಲಿ ಇನ್ನು ಮುಂದೆ ಶ್ರೀ ಕೃಷ್ಣಗಾರುಡಿ ಚಿತ್ರದ ಗೀತೆ, ಹುಣಸೂರು ಕೃಷ್ಣಮೂರ್ತಿಗಳ ಸಾಹಿತ್ಯಕ್ಕೆ ಪೆಂಡ್ಯಾಲ ನಾಗೇಶ್ವರರಾವ್ ಅವರ ಸಂಗೀತವಿದೆ.

ಇನ್ನು ಮುಂದೆ ಕೇಳಿ ಭಾಗ್ಯವಂತ ಚಿತ್ರದ ಗೀತೆ. ಹಾಡಿದ್ದಾರೆ ಪೂರ್ಣಚಂದ್ರ ಹಾಗೂ ಮಾಸ್ಟರ್ ಲೋಹೇತ್. ಜಿ ಉದಯಶಂಕರ್ ಅವರ ಸಾಹಿತ್ಯಕ್ಕೆ ಟಿ ಜಿ ಲಿಂಗಪ್ಪನವರ ಸಂಗೀತ.

0: ರನ್ನ ಚಿತ್ರದ ಗೀತೆಯನ್ನ ಕೇಳಿದ್ರಿ. ಕಾರ್ತಿಕ್ ಹಾಗೂ ವಾಣಿ ಹರಿಕೃಷ್ಣ ಅವರ ಧ್ವನಿಯಲ್ಲಿ ಪುರಂದರದಾಸರ ಈ ಕೀರ್ತನೆಗೆ ವಿ ಹರಿಕೃಷ್ಣ ಅವರ ಸಂಗೀತ ನಿರ್ದೇಶನವಿತ್ತು. ಇದಾಗಿತ್ತು ಈ ಹೊತ್ತಿನ ಚಿತ್ರಗೀತೆಗಳ ಕಾರ್ಯಕ್ರಮ. ಸಮಯ ಆಗಿದೆ 8:50. ನಮ್ಮ ಮುಂದಿನ ಕಾರ್ಯಕ್ರಮ ಇದೀಗ ಆರಂಭ.
1: ಆಕಾಶವಾಣಿ

ಕಗ್ಗದ ಸಿರಿ. ಡಿವಿಜಿಯವರ ಮಂಕುತಿಮ್ಮನ ಕಗ್ಗದ ವಾಚನ, ಗಾಯನ ಮತ್ತು ವ್ಯಾಖ್ಯಾನ ಕೇಳಿ ಕಗ್ಗದ ಸಿರಿ.

ಬಾನುಳಿರುವುದೇ ಪಕ್ಷಿ ಪಾರ್ವಧಾರಿಯ ನಕ್ಷೆ, ಮೀನು ನೀರುಳುನು ಸುಳೆ ಪಥ ನಿಯಮ ವಿಹುದೆ. ಬಾನುಳಿರುವುದೇ ಪಕ್ಷಿ ಪಾರ್ವಧಾರಿಯ ನಕ್ಷೆ, ಮೀನು ನೀರುಳುನು ಸುಳೆ ಪಥ ನಿಯಮ ವಿಹುದೆ. ಏನು ಜೀವನವ ನೆಳೆವುದೇನು ನೂಕುವುದದನು, ನೀನೊಂದು ಗಾಳಿಪಟ ಮಂಕುತಿಮ್ಮ. ಏನು ಜೀವನ ನೆಳೆವುದೇನು ನೂಕುವುದದನು, ನೀನೊಂದು ಗಾಳಿಪಟ ಮಂಕುತಿಮ್ಮ.

ನಮ್ಮ ಬದುಕಿನಲ್ಲಿ ಯಜಮಾನ ಸಂಸ್ಕೃತಿ ನೋಡುತ್ತೇವೆ. ಮನೆಗೊಬ್ಬ ಯಜಮಾನ, ಊರಿಗೊಬ್ಬ ಪಾಳೆಯಗಾರ, ದೇಶಕ್ಕೊಬ್ಬ ದೊರೆ, ಯುದ್ಧಕ್ಕೊಬ್ಬ ಸೇನಾಪತಿ, ಶಾಲೆಯಲ್ಲಿ ಶಿಕ್ಷಕ, ಆಸ್ಥಾನದಲ್ಲಿ ರಾಜಗುರು. ಹೀಗೆ ಒಂದೊಂದು ಕಡೆ ಒಬ್ಬೊಬ್ಬರು ದಾರಿ ತೋರಿಸುವವರು, ಗುರಿ ಕಾಣಿಸುವವರು, ಅಪ್ಪಣೆ ಮಾಡುವವರನ್ನು ನೋಡುತ್ತೇವೆ. ಇವರೆಲ್ಲ ನಮ್ಮ ಜಗತ್ತಿನಲ್ಲಿ ನಾವೇ ಸೃಷ್ಟಿಸಿಕೊಂಡ ಆಳುವ ವರ್ಗದವರು. ಆದರೆ ನಿಜವಾಗಿ ಆಂತರ್ಯದಲ್ಲಿ ಇವರೆಲ್ಲ ಸೂತ್ರಧಾರರೇ, ಯಜಮಾನರೇ, ಮಾರ್ಗದರ್ಶಕರೇ ಎಂದರೆ ಅಲ್ಲ ಎನ್ನಬೇಕು. ನಮಗೆ ದಾರಿ ತೋರಿಸುವ ಶಕ್ತಿ ಬೇರೆ ಇದೆ, ನಿರ್ದೇಶನ ಶಕ್ತಿ ಬೇರೆ ಇದೆ. ಅದು ನಮಗೆ ಕಾಣಿಸದು. ಆಕಾಶದಲ್ಲಿ ಗುಬ್ಬಚ್ಚಿ, ಕಾಗೆ, ಗರುಡ ಮೊದಲಾದ ಪಕ್ಷಿಗಳು ಹಾರಾಡುತ್ತವೆ. ಅವಕ್ಕೆ ನಮ್ಮಲ್ಲಿ ಇರುವಂತೆ ದಾರಿಸೂಚಕ ಫಲಕಗಳು, ನಕ್ಷೆಗಳು, ಕೈಮರಗಳು ಏನಾದರೂ ಆಕಾಶದಲ್ಲಿವೆಯೇ? ನೀರಿನಲ್ಲಿ ಮೀನು ಸಂಚರಿಸುವಾಗ ಈ ಕಡೆ ಬಾ, ಆ ಕಡೆ ಹೋಗು, ಇಲ್ಲಿ ನುಸುಳು, ಅಲ್ಲಿ ಹೊರಳು ಎಂದು ಹೇಳುವವರು ಯಾರಿದ್ದಾರೆ? ಹೀಗೆ ಆಕಾಶದಲ್ಲಾಗಲಿ ನೀರಿನಲ್ಲಾಗಲಿ ಇರುವ ಗಗನಚರಿಗಳ, ಜಲಚರಿಗಳ ಸಂಚಾರ ಕ್ರಮವನ್ನು ನಿರ್ಧರಿಸುವವರು ಯಾರು, ನಿಯಂತ್ರಿಸುವವರು ಯಾರು? ಪ್ರತಿ ಜೀವನವನ್ನು ಯಾವುದೋ ಕರ್ಮಶೇಷ, ವಿಧಿಲಿಖಿತ, ಪೂರ್ವಜನ್ಮದ ವಾಸನೆ, ಪ್ರಕೃತಿ ನಿಯಮ ನಿಯಂತ್ರಿಸುತ್ತದೆ. ಅವುಗಳಿಗೆ ದೊರೆಯುವ ಪ್ರೇರಣೆ ಅವ್ಯಕ್ತ. ಇನ್ನು ಭೂಚರರಾಗಿ ನೆಲದ ಮೇಲೆ ವಾಸಿಸುವ ನಾವಾದರೂ ಸ್ವತಂತ್ರರಲ್ಲ. ನಮ್ಮ ಹಿಡಿತ ಪ್ರಕೃತಿಯಲ್ಲಿ ಗಾಳಿಪಟವನ್ನು ಹಿಡಿದುಕೊಂಡು ಆಡಿಸುವ ಹುಡುಗನಂತೆ. ಗಾಳಿಪಟದ ದಾರ ನಮ್ಮ ಕೈಯಲ್ಲಿದ್ದರೂ ಅದರ ಹಾರಾಟ ಆಕಾಶದಲ್ಲಿ ಗಾಳಿಗೆ ಅನುಸಾರವಾಗಿರುತ್ತೆ. ಗಾಳಿ ಬೀಸಿದಂತೆ ಚಲಿಸುವ ಹಾಯಿ ದೋಣಿಯಂತೆ ನಾವು ದಾರವನ್ನು ಎಳೆದು ಎಳೆದು ತಿನ್ಕುತ್ತೇವೆ ಅಷ್ಟೇ. ನಮ್ಮ ಜೀವಗಳು ಗಾಳಿಪಟವಿದ್ದಂತೆ. ಆದ್ದರಿಂದ ಆಕಾಶದಲ್ಲಿ ಹಕ್ಕಿ, ನೀರಿನಲ್ಲಿ ಮೀನು, ನೆಲದ ಮೇಲಿನ ಪಟ ಹಾರಿಸುವ ಹುಡುಗ ಯಾರೇ ಆಗಲಿ, ಎಲ್ಲ ಭಗವಂತನ ಲೀಲಾವಿಲಾಸದಂತೆ ವರ್ತಿಸುವವರೇ ಆಗಿದ್ದಾರೆ. ಅವನು ನೀಡಿದ ಭಿಕ್ಷೆಯನ್ನು ಸ್ವೀಕರಿಸುವವರೇ ಆಗಿದ್ದಾರೆ. ಆದ ಕಾರಣ ಯಾರೇ ಆಗಲಿ, ನಾನು ನನ್ನದು ಎಂಬ ಭಾವ ಸುಳಿಯಲು ಅವಕಾಶ ನೀಡಬಾರದು.

ದಾರಿ ಗುರಿಗಳ ಗೊತ್ತು ಕಾಗೆ ಗುಂಟೇನಯ್ಯ, ಆರಮನೆ ಸಂಡಿಗೆಯೋ ಚುಂಡಿಲಿಯೋ ಹುಳುವೋ. ದಾರಿ ಗುರಿಗಳ ಗೊತ್ತು ಕಾಗೆ ಗುಂಟೇನಯ್ಯ, ಆರಮನೆ ಸಂಡಿಗೆಯೋ ಚುಂಡಿಲಿಯೋ ಹುಳುವೋ. ಆರ ಪಿಂಡವೋ ಏನೋ ಎಂತೋ ಆ ಬಾಳಗತಿ ಮೀರಿದವನೇಂ ನೀನು ಮಂಕುತಿಮ್ಮ. ಆರ ಪಿಂಡವೋ ಏನೋ ಎಂತೋ ಆ ಬಾಳಗತಿ ಮೀರಿದವನೇಂ ನೀನು ಮಂಕುತಿಮ್ಮ.

0: ಡಿವಿಜಿ ಅವರು ಕೋಣೆಯಲ್ಲಿ ಕುಳಿತು ಗ್ರಂಥಗಳ ಬಲದಿಂದ ಕಲ್ಪನೆಯ ಬಲದಿಂದ ಬರೆದ ಸಾಹಿತಿ ಅಲ್ಲ. ಲೋಕಾನುಭವವನ್ನು ಸಮಾಜದ ಎಲ್ಲ ವರ್ಗದವರಲ್ಲಿ ಮಿಳಿತರಾಗಿ ಅವರ ಬಾಳಿನ ಸಾರವನ್ನು ಗ್ರಹಿಸಿ ಬಾಳಿನ ಸತ್ವವನ್ನು ಕಂಡುಕೊಂಡು ಕಗ್ಗದಲ್ಲಿ ಜೀವನ ಧರ್ಮ ಯೋಗದಲ್ಲಿ ಅವರು ಚಿತ್ರಿಸಿದ್ದಾರೆ. ಅವರ ಈ ಸುಭಾಷಿತ ಕಾವ್ಯದಲ್ಲಿ ಗುಬ್ಬಚ್ಚಿಯಿಂದ ಸಿಂಹದವರೆಗೆ ಪ್ರಾಣಿಲೋಕಗಳ ದೃಷ್ಟಾಂತ ರೂಪದಲ್ಲಿ ಅನೇಕ ನಿದರ್ಶನಗಳನ್ನು ನೀಡುತ್ತಾರೆ. ಈ ಪದ್ಯದಲ್ಲಿ ಕಾಗೆಯ ಬದುಕನ್ನು ಚಿತ್ರಿಸುವ ಮೂಲಕ ನಮ್ಮ ಬಾಳಗತಿ ಹೇಗಿದೆ, ಕಾಗೆಯ ಬದುಕಿಗಿಂತ ಬೇರೆ ಜೀವನ ನಮ್ಮದಲ್ಲ ಎಂಬುದನ್ನು ಸೊಗಸಾಗಿ ವಿವರಿಸಿದ್ದಾರೆ. ಒಂದು ಕಾಲದಲ್ಲಿ ದಿನ ಬೆಳಗಾದರೆ ಕಾಗೆಯ ಕಾಕಾರವ ಕೇಳುತ್ತಿದ್ದೆವು. ಈಗ ನಗರಗಳಲ್ಲಿ ಕಾಗೆ ಗುಬ್ಬಚ್ಚಿಗಳು ಮಾಯವಾಗುತ್ತಿವೆ. ಚಿಕ್ಕ ಮಕ್ಕಳಿಗೆ ಅನ್ನ ತಿನ್ನಿಸಲು ಕಾಗೆ ಗುಬ್ಬಚ್ಚಿಗಳನ್ನು ಕರೆಯುತ್ತಾ ಅವುಗಳನ್ನು ತೋರಿಸುವ ಕಾಲ ಈಗಿಲ್ಲ. ಕಾಗೆಯ ಬದುಕು ಹೊರನೋಟಕ್ಕೆ ಅನಾಥ ಬದುಕು ಅನ್ನಿಸುತ್ತದೆ. ದಿಕ್ಕು ದೇಶಗಳಿಲ್ಲದೆ, ಗೊತ್ತು ಗುರಿಗಳಿಲ್ಲದೆ ಅಲೆಮಾರಿಯ ಬದುಕು ಅದರದು. ಎಲ್ಲಿ ಹಾರಾಡುತ್ತೆ, ಏನು ತಿನ್ನುತ್ತೆ, ಅದು ಯಾವಾಗ ಎಲ್ಲಿ ಕೂಡುತ್ತೆ, ಅದಕ್ಕೇನು ಸಿಗುತ್ತೆ ಹೇಳುವವರು ಯಾರು? ನಾವು ಹಾಗೇನಿಲ್ಲ ಎಂದುಕೊಂಡರೆ ತಪ್ಪು. ನಮ್ಮದೂ ಕಾಗೆಯ ಬದುಕೇನೆ ಎನ್ನುತ್ತಾರೆ ಡಿವಿಜಿ. ಆದರೆ ನಾವು ದಿನ ಬೆಳಗಾದರೆ ಇಷ್ಟು ಹೊತ್ತಿಗೆ ಆಫೀಸಿಗೆ ಹೋಗಬೇಕು, ಅಷ್ಟು ಹೊತ್ತಿಗೆ ಸಮಾರಂಭಕ್ಕೆ ಹೋಗಬೇಕು, ಈ ರಸ್ತೆಯಲ್ಲಿ ಹೋಗಬೇಕು, ಆ ರಸ್ತೆಯಲ್ಲಿ ಹೋಗಬೇಕು, ಮನೆಯಲ್ಲಿ ಊಟ, ಹೋಟೆಲಲ್ಲಿ ತಿಂಡಿ, ನೆಂಟರ ಮನೆಯಲ್ಲಿ ಔತಣ, ಹೀಗೆ ಲೆಕ್ಕಾಚಾರ ಹಾಕುತ್ತೇವೆ. ಆದರೆ ಹಾಗೆ ನಡೆಯುವುದಿಲ್ಲ. ಏಕೆಂದರೆ ಅನ್ನ ಋಣ, ನೆಲದ ಋಣ, ಜಲದ ಋಣ ನಮ್ಮ ಕೈಲಿಲ್ಲ. ಯಾವ ವೇಳೆಯಲ್ಲಿ ಎಲ್ಲಿ ಏನು ತಿನ್ನುತ್ತೇವೆ ಗ್ಯಾರಂಟಿ ಇಲ್ಲ. ಕಾಗೆ ಬದುಕಿನ ಹಾಗೆ ನಮ್ಮದು. ಕಾಗೆ ಬೆಳಗ್ಗೆ ಎದ್ದರೆ ಈ ದಿನ ಸೋಮವಾರ ಈ ಕಡೆ ಇವರ ಮನೆಗೆ ಹೋಗಬೇಕಾ, ಮಂಗಳವಾರ ಆ ಕಡೆ ಪೇಟೆ ಕಡೆ ಹೋಗಬೇಕೇ ಎಂಬ ಲೆಕ್ಕಾಚಾರ ಅದಕ್ಕಿರುವುದಿಲ್ಲ. ಮನಬಂದ ಕಡೆ ಹಾರಾಡುತ್ತಿರುತ್ತದೆ. ಹೇಗೋ ಹೇಗೋ ಸಂಚರಿಸಿ ದಾರಿಯಲ್ಲಿ ಕಣ್ಣಿಗೆ ಬಿದ್ದ ಸಿಕ್ಕ ಪದಾರ್ಥವನ್ನು ತಿನ್ನುತ್ತದೆ. ಅದು ಮನೆ ಮನೆ ಮೇಲೆ ಬಿಸಿಲಿಗಿಟ್ಟ ಸಂಡಿಗೆಯೋ, ದೇವಸ್ಥಾನದಲ್ಲಿ ಚೆಲ್ಲಾಡಿದ ಗುಗ್ಗುರಿಯೋ, ಮೋರಿ ಬಳಿ ಸುಳಿವ ಸುಂಡಿಲಿಯೋ, ತಿಥಿ ದಿನ ಹೊರಗಿಟ್ಟ ಅನ್ನಪಿಂಡವೋ, ಯಾವುದು ಸಿಕ್ಕುತ್ತದೋ ಅದನ್ನು ತಿನ್ನುತ್ತದೆ. ಇಂಥ ಕಡೆ ಇಂಥ ವೇಳೆ ಇಂಥದ್ದೇ ಸಿಗುತ್ತೆ ಅಂತ ನಿಯಮವಿಲ್ಲ. ಮನುಷ್ಯನ ಜೀವನವೂ ಅಷ್ಟೇ. ಕಾಗೆಯ ಬಾಳಿನಂತೆ ಯಾವ ಲೆಕ್ಕಾಚಾರವೂ ಇಲ್ಲದ ಬಾಳು. ನಮ್ಮ ಕೈಲಿ ನಮ್ಮ ಬಾಳಿನ ಚುಕ್ಕಾಣಿ ಇಲ್ಲ ಎಂದು ತಿಳಿದು ನಾವು ನಿಶ್ಚಿಂತೆಯಿಂದ ಇರುವುದನ್ನು ಕಲಿಯಬೇಕು.
1: ಇದುವರೆಗೆ ಕಗ್ಗದ ಸಿರಿ, ಡಿವಿಜಿ ಅವರ ಮಂಕುತಿಮ್ಮನ ಕಗ್ಗದ ವಾಚನ, ಗಾಯನ ಮತ್ತು ವ್ಯಾಖ್ಯಾನ ಕೇಳಿದಿರಿ. ಪರಿಕಲ್ಪನೆ ಮತ್ತು ವಾಚನ ಡಾಕ್ಟರ್ ಬಸವರಾಜ ಸಾದರ್, ಗಾಯನ ಕಲಾವತಿ ಅವಧೂತ್, ವ್ಯಾಖ್ಯಾನ ಪ್ರೊಫೆಸರ್ ಜಿ ಅಶ್ವಥ ನಾರಾಯಣ, ಸಂಯೋಜನೆ ಎಂಜಿ ಶ್ರೀಹರ್ಷನ್, ಎವಿ ವಿನೋದ್ ಕುಮಾರ್ ಹಾಗೂ ಟಿವಿ ವಿದ್ಯಾಶಂಕರ್. ನಿರ್ಮಾಣ ಎಂ ಶಿವರಾಮ್. ಕಗ್ಗದ ಸಿರಿ.

0: ಆಕಾಶವಾಣಿ ಬೆಂಗಳೂರು ಕೇಂದ್ರದಿಂದ ದಿನನಿತ್ಯ ಮನರಂಜಿಸುವ ಚಿತ್ರಗೀತೆಗಳ ರಸದೌತಣ. ಬೆಳಗ್ಗೆ 9:05 ನವನವೀನ ಗೀತೆಗಳ ಧಾರೆ ಗೀತ ಪಲ್ಲವ. ಒಂಬತ್ತು ಗಂಟೆ 30 ಮಾಹಿತಿಯೊಂದಿಗೆ ಗಾನ ಸುಧೆ ಹರಿಸುವ ಗಾನಗಂಗೆ.
1: ಗಂಗೆ ಬಾರಿ ತುಂಗೆ ಬಾರಿ ಬಾರಿ ನೀರೆ.
0: 10:30 ಮಧುರವಾದ ಹಳೆಯ ಹಿಂದಿ ಚಿತ್ರಗೀತೆಗಳ ಮೆಲುಕು ಸುನಹರಿ ಪಲ್.
2: ಮೇರಿ ಭೀಗಿ ಭೀಗಿ ಸಿ ಪಲಕೋ ಪೆ ರಹ ಗಯೆ ಜೈಸೆ ಮೇರೆ ಸಪ್ನೆ ಬಿಖರ ಕೆ.
0: 11:00 ಮತ್ತೆ ಮತ್ತೆ ಕೇಳಬೇಕೆನಿಸುವ ಹಳೆಯ ಕನ್ನಡ ಚಿತ್ರಗೀತೆಗಳ ಸವಿ ಸವಿಯಾದ ನೆನಪು ಸವಿ ನೆನಪು.
1: ಮೌನವೇ ಆಭರಣ ಮುಗುಳ್ನಗೆ ಶಶಿಕಿರಣ.
0: 5:30 ಗಿರ್ಮಿಟ್

ಕಾರ್ಯಕ್ರಮದಲ್ಲಿ ಹೊಸ ಕನ್ನಡ ಚಿತ್ರಗೀತೆಗಳ ರಸದೌತಣ. ರಾತ್ರಿ 7:45 ಮಾಹಿತಿಯೊಂದಿಗೆ ಮನಸ್ಸಿಗೆ ಮುದ ನೀಡುವ ಹಾಡುಗಳ ಸಮ್ಮಿಲನ ಸಿರಿಗಂಧ.

ಈ ಎಲ್ಲ ಚಿತ್ರಗೀತೆಗಳ ಕಾರ್ಯಕ್ರಮ ನಿಮ್ಮ ಮೆಚ್ಚಿನ ಆಕಾಶವಾಣಿ ಬೆಂಗಳೂರು ಕೇಂದ್ರದ ಮುಖ್ಯ ವಾಹಿನಿ 490.1 ಮೀಟರ್ ಅಂದರೆ 612 ಕಿಲೋಹರ್ಟ್ಸ್ ಹಾಗೂ DRM ತರಂಗಾಂತರ 603 ಕಿಲೋಹರ್ಟ್ಸ್ಗಳಲ್ಲಿ

ಶ್ರೋತೃಗಳೇ ಗಮನಿಸಿ, ಇಂದು ಬೆಳಗ್ಗೆ 10:30 ಎನ್ಡಿಎ ಸರ್ಕಾರ 12 ವರ್ಷ ಪೂರೈಸಿದ ಹಿನ್ನೆಲೆಯಲ್ಲಿ ವಿಶೇಷ ಕಾರ್ಯಕ್ರಮ ಅಂತಾರಾಷ್ಟೀಯ ಯೋಗ ದಿನಾಚರಣೆ 2026 ಪ್ರಸಾರವಾಗಲಿದೆ. ಈ ಕುರಿತು ಚರ್ಚೆಯಲ್ಲಿ ಭಾಗವಹಿಸುತ್ತಾರೆ ಡಾಕ್ಟರ್ ಎಂ ಶಿವಪ್ರಕಾಶ್. ಈ ಕಾರ್ಯಕ್ರಮ ಪ್ರಾದೇಶಿಕ ಸುದ್ದಿ ವಿಭಾಗದ ಕೊಡುಗೆ. ಮಧ್ಯಾಹ್ನ 12:05 ವನಿತಾ ವಿಹಾರ ಕಾರ್ಯಕ್ರಮದಲ್ಲಿ ಯೋಗದ ಮಹತ್ವ ಕುರಿತು ಡಾ ಪೂಜಾ, ಪ್ರಕೃತಿ ಚಿಕಿತ್ಸೆ ಮತ್ತು ಯೋಗ ವೈದ್ಯಾಧಿಕಾರಿಗಳು, ಜಿಲ್ಲಾ ಸಾರ್ವಜನಿಕ ಆಸ್ಪತ್ರೆ, ಆಯುಷ್ ಇಲಾಖೆ, ಪಂಚಕರ್ಮ ಘಟಕ ರಾಯಚೂರು, ಇವರೊಂದಿಗೆ ಸಂದರ್ಶನ ಪ್ರಸಾರವಾಗಲಿದೆ. ಸಂದರ್ಶಕರು ರಮಾ ಕುಲಕರ್ಣಿ, ನಿರ್ವಹಣೆ ವೆಂಕಟೇಶ್ ಬೇವನಬೆಂಚಿ. ಸಮಯ ಆಗಿದೆ 9:05. ಗೀತ ಪಲ್ಲವ ಚಿತ್ರಗೀತೆಗಳ ಕಾರ್ಯಕ್ರಮ ಆರಂಭದಲ್ಲಿ ಕೇಳಿ ಗೌತಮ್ ಚಿತ್ರದ ಗೀತೆ ಹಾಡಿದ್ದಾರೆ ಗುರುಕಿರಣ್ ಹಾಗೂ ಲಕ್ಷ್ಮೀ ನಾಗರಾಜ್. ಕವಿರಾಜ್ ಅವರ ಸಾಹಿತ್ಯಕ್ಕೆ ಗುರುಕಿರಣ್ ಅವರ ಸಂಗೀತ.

ಇನ್ನು ಮುಂದೆ ಕೇಳಿ ವಾಸುಕಿ ವೈಭವ್ ಅವರು ಹಾಡಿರುವ ಮುಂದಿನ ನಿಲ್ದಾಣ ಚಿತ್ರದ ಗೀತೆ. ಪ್ರಮೋದ್ ಮರವಂತೆ ಅವರ ಸಾಹಿತ್ಯ, ವಾಸುಕಿ ವೈಭವ್ ಅವರ ಸಂಗೀತ.

ಚಿತ್ರಗೀತೆಗಳನ್ನ ಕೇಳ್ತಾ ಇದ್ದೀರಾ ಆಕಾಶವಾಣಿ ಬೆಂಗಳೂರು ಕೇಂದ್ರದಿಂದ. ಸಮಯ ಆಗ್ತಾ ಇದೆ 9:14. ಇನ್ನು ಮುಂದೆ ಕಾಂತಾರ ಲೆಜೆಂಡ್ ಚಾಪ್ಟರ್ 1 ಚಿತ್ರದ ಗೀತೆ ಹಾಡಿದ್ದಾರೆ ವಿಜಯ್ ಪ್ರಕಾಶ್, ಅನನ್ಯ ಭಟ್ ಹಾಗೂ ಸಂಗಡಿಗರು. ಪ್ರಮೋದ್ ಮರವಂತೆ ಅವರ ಸಾಹಿತ್ಯ, ಅಜನೀಶ್ ಬಿ ಲೋಕನಾಥ್ ಅವರ ಸಂಗೀತ.

ಹೈಗ್ರೀವ ಚಿತ್ರದ ಗೀತೆಯನ್ನು ಕೇಳಿರಿ. ಸಂಚಿತ್ ಹೆಗಡೆ ಹಾಗೂ ಲಹರಿ ಮಹೇಶ್ ಅವರ ಧ್ವನಿಯಲ್ಲಿ ಯೋಗರಾಜ್ ಭಟ್ ಅವರ ಸಾಹಿತ್ಯಕ್ಕೆ ಜುದಾ ಸಾಂಡಿ ಅವರ ಸಂಗೀತ ನಿರ್ದೇಶನವಿತ್ತು. ಕೇಳ್ತಾ ಇದ್ದೀರಾ ಚಿತ್ರಗೀತೆಗಳ ಕಾರ್ಯಕ್ರಮವನ್ನು ಆಕಾಶವಾಣಿ ಬೆಂಗಳೂರು ಕೇಂದ್ರದಿಂದ. ಗೀತ ಪಲ್ಲವ ಕಾರ್ಯಕ್ರಮದಲ್ಲಿ ಮುಂದಿನ ಗೀತೆ ಸೀಟ್ ಎಡ್ಜ್ ಚಿತ್ರದ ಗೀತೆ ಹಾಡಿದ್ದಾರೆ ಅರ್ಮಾನ್ ಮಲಿಕ್. ಸಿದ್ದು ಕೊಡಿಪುರ ಅವರ ಸಾಹಿತ್ಯಕ್ಕೆ ಆಕಾಶ್ ಪರ್ವ ಅವರ ಸಂಗೀತ.

ಸವಾರಿ 2 ಚಿತ್ರದ ಗೀತೆಯನ್ನ ಕೇಳಿದ್ರಿ ಸಂತೋಷ್ ವೆಂಕಿ ಹಾಗೂ ಸುಪ್ರಿಯಾ ಲೋಹಿತ್ ಅವರ ಧ್ವನಿಯಲ್ಲಿ. ಜಯಂತ್ ಕಾಯ್ಕಿಣಿ ಅವರ ಸಾಹಿತ್ಯಕ್ಕೆ ಮಣಿಕಂಠ್ ಕದ್ರಿ ಅವರ ಸಂಗೀತವಿತ್ತು. ಇದಾಗಿತ್ತು ಈ ಹೊತ್ತಿನ ಚಿತ್ರಗೀತೆಗಳ ಕಾರ್ಯಕ್ರಮ ಗೀತ ಪಲ್ಲವ.

ಗಾನಗಂಗೆ ಚಿತ್ರಗೀತೆಗಳನ್ನಾಧರಿಸಿದ ಕಾರ್ಯಕ್ರಮ. ಆತ್ಮೀಯ ಕೇಳುಗರೆಲ್ಲರಿಗೂ ಗಾನಗಂಗೆ ಕಾರ್ಯಕ್ರಮಕ್ಕೆ ಪ್ರೀತಿಯ ಸ್ವಾಗತ. ಇಂದಿನ ಗಾನಗಂಗೆ ಕಾರ್ಯಕ್ರಮದಲ್ಲಿ ಯಾವ ವಿಷಯ ಅಂತ ಯೋಚನೆ ಮಾಡ್ತಾ ಇದ್ದೀರಾ? ವಿಷಯ ಅಂತಲೇ ಇಲ್ಲ, ಇದು ನಮ್ಮ ಹೆಮ್ಮೆಯ ಕನ್ನಡದ ಬಗ್ಗೆ. ಹೌದು, ಕನ್ನಡ ಅಂದಾಕ್ಷಣ ನಮ್ಮ ಹೃದಯ ಸಂತಸದಿಂದ ಕುಣಿದಾಡತ್ತೆ, ಕಿವಿ ನೆಟ್ಟಗಾಗತ್ತೆ, ಹಾಗೇನೆ ಮನಸ್ಸು ರೋಮಾಂಚನಗೊಳ್ಳುತ್ತೆ. ಅಂಥ ಅದ್ಭುತವಾದಂಥ ಶಕ್ತಿ ಇದೆ ಈ ಮೂರಕ್ಷರದಲ್ಲಿ. ಇಂದಿನ ನಮ್ಮ ಗಾನಗಂಗೆ ಕಾರ್ಯಕ್ರಮದಲ್ಲಿ ನಮ್ಮ ಕನ್ನಡದ ಕುರಿತಾದ ಒಂದಷ್ಟು ಗೀತೆಗಳನ್ನು ಕೇಳೋಣ. ಆರಂಭದಲ್ಲಿ ಕೇಳಿ ಚಲಿಸುವ ಮೋಡಗಳು ಚಿತ್ರದ ಗೀತೆ, ಡಾಕ್ಟರ್ ರಾಜ್ಕುಮಾರ್ ಅವರ ಧ್ವನಿ, ಚಿ ಉದಯಶಂಕರ್ ಅವರ ಸಾಹಿತ್ಯ, ರಾಜನ್ ನಾಗೇಂದ್ರ ಅವರ ಸಂಗೀತ.

0: ಹೇಳಿ ಹೇಳಿ ಸಾಕಾಯ್ತು.
1: ಏನಾಯ್ತು?
0: ಹೊಸ ಕಿಡ್ ಬ್ಯಾಗ್ ಬೇಕಿತ್ತು.
1: ಮೊದಲು ಕ್ಯಾಪ್ಟನ್ಗೆ ಹೇಳು, ಕೇಳದಿದ್ರೆ ಮ್ಯಾನೇಜರ್ಗೆ ಹೇಳು.
0: ಕರೆಕ್ಟ್.
1: ಹಾಗೆ ಮೊದಲು ಬ್ಯಾಂಕಿಗೆ ದೂರು ನೀಡಿ, 30 ದಿನಗಳಲ್ಲಿ ಉತ್ತರ ಸಿಗದಿದ್ರೆ ಅಥವಾ ಪರಿಹಾರ ಸಿಗದಿದ್ರೆ CMS ಪೋರ್ಟಲ್ ಅಲ್ಲಿ ದೂರು ನೀಡಿ. ಅದಕ್ಕೆ ಮೊದಲು ಬ್ಯಾಂಕ್, ಆಮೇಲೆ CMS ಪೋರ್ಟಲ್. ಇಲ್ಲಾಂದ್ರೆ ದೂರನ್ನು ಅನುಮೋದಿಸಲಾಗುವುದಿಲ್ಲ. ಹೋಗೋಣ. ಬಂತಲ್ಲೋ ಹೊಸ ಕಿಡ್ ಬ್ಯಾಗ್.
2: RBI ಹೇಳುತ್ತೆ,
3: ಮೊದಲು ನಮ್ಮ ಬ್ಯಾಂಕ್, ಆಮೇಲೆ RBI ಒಂಬುಡ್ಸ್ಮನ್.
4: ಇದು ನನ್ನ ಮಗನ ಧ್ವನಿ, ಯಾವಾಗ ಅಂದ್ರೆ ಅವನ ಹೊಟ್ಟೆ ತುಂಬದಾಗ. ಇದು ನನ್ನ ಮಗ ಆಟ ಆಡ್ಬೇಕಾದಾಗಿನ ಧ್ವನಿ. ಇದು ನನ್ನ ಮಗನ ಧ್ವನಿ, ಯಾವಾಗ ಅಂದ್ರೆ ಅವನ ಉಸಿರಾಟದಲ್ಲಿ ತೊಂದರೆ ಆದಾಗ. ಕೆಮ್ಮು, ನೆಗಡಿ, ತೀವ್ರ ಜ್ವರ, ಪಕ್ಕೆ ಸೆಳೆತ ಅಥವಾ ವೇಗವಾಗಿ ಉಸಿರಾಡ್ತಾ ಇದ್ರೆ ಇವು ನ್ಯುಮೋನಿಯಾ ಲಕ್ಷಣ ಇರಬಹುದು. ಇದಕ್ಕೆ ಮನೆ ಔಷಧ ಅಲ್ವೇ ಅಲ್ಲ, ಹತ್ತಿರದ ಪ್ರಾಥಮಿಕ ಆರೋಗ್ಯ ಕೇಂದ್ರವನ್ನ ಸಂಪರ್ಕಿಸಬೇಕು.
5: ಪ್ರಕಟಣೆ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆ, ಕರ್ನಾಟಕ ಸರ್ಕಾರ.
6: ಕೇಳ್ತಾ ಇದ್ದೀರಾ ಗಾನಗಂಗೆ, ಚಿತ್ರಗೀತೆಗಳನ್ನಾಧರಿಸಿದ ಕಾರ್ಯಕ್ರಮ.

ನಾಡು ಸಂಪದ್ಭರಿತವಾದಂತಹ ಚೆಲುವ ಕನ್ನಡ ನಾಡು. ಶ್ರೀಗಂಧದ ಬೀಡು, ಸದಭಿಮಾನದ ಗೂಡು, ಸಂಗೀತ ನೃತ್ಯ ಕಲೆ ವಾಸ್ತು ಶಿಲ್ಪಗಳ ನೆಲೆವೀಡು. ಅದೇ ರೀತಿ ಜೇನಿನಂತೆ ಮಧುರವಾಗಿರುವ, ಕಸ್ತೂರಿಯಂತೆ ಕಂಪು ಸೂಸುವ ಸುಂದರ ಲಿಪಿಯುಳ್ಳ ಹಾಗೂ 2000 ವರ್ಷಗಳ ಇತಿಹಾಸ ಹೊಂದಿರುವಂತಹ ಕನ್ನಡ ಭಾಷೆಯೇ ನಮ್ಮ ಮಾತೃಭಾಷೆ. ಆದಿಕವಿ ಪಂಪನಿಂದ ಹಿಡಿದು ಆಧುನಿಕ ಕವಿಗಳವರೆಗೆ ಅನೇಕರು ನಮ್ಮ ನಾಡು ನುಡಿ ಸಂಸ್ಕೃತಿಯನ್ನ ಸುಂದರವಾಗಿ ಬಣ್ಣಿಸೋದ್ರ ಮೂಲಕ ನಾಡಿನ ಬಗ್ಗೆ ಗೌರವವನ್ನು ಕೂಡ, ಹಾಗೆ ತಮ್ಮ ಭಾಷಾಭಿಮಾನವನ್ನು ಕೂಡ ಮರೆದಿದ್ದಾರೆ. ರಾಷ್ಟ್ರಕವಿ ಗೋವಿಂದ ಪೈ ಅವರ ತಾಯೆಬಾರ ಮೊಗವತೋರ, ಹುಯಿಲಗೋಳ ನಾರಾಯಣರಾವ್ ಅವರ ಉದಯವಾಗಲಿ ನಮ್ಮ ಚೆಲುವ ಕನ್ನಡ ನಾಡು, ಹಾಗೆಯೇ ಡಿ ಎಸ್ ಕರ್ಕಿಯವರ ಹಚ್ಚೇವು ಕನ್ನಡದ ದೀಪ, ದರಾ ಬೇಂದ್ರೆಯವರ ಒಂದೇ ಒಂದೇ ಒಂದೇ ಕರ್ನಾಟಕ ಒಂದೇ, ಹಾಗೆಯೇ ಕುವೆಂಪು ವಿರಚಿತ ಜೈ ಭಾರತ ಜನನಿಯ ತನುಜಾತೆ, ಈ ಎಲ್ಲ ಹಾಡುಗಳು ಕೂಡ ನಮ್ಮ ಕನ್ನಡ ಭಾಷೆಯನ್ನು ಎತ್ತಿ ಹಿಡಿಯುತ್ತೆ, ಹಾಗೆಯೇ ಸಾರಿ ಹೇಳುತ್ತೆ. ಇದಕ್ಕೆ ಸಾಕ್ಷಿಯಾಗಿವೆ ಹಾಗೆಯೇ ಮುಂತಾದ ಕವನಗಳು ಕೂಡ, ಇವೆಲ್ಲವಕ್ಕೂ ಕೂಡ ಸಾಕ್ಷಿಯಾಗಿದೆ. ಅನುಭವಾಮೃತ ಗ್ರಂಥದ ಕರ್ತೃವಾದಂತಹ ಮಹಲಿಂಗರಂಗ ಎಂಬ ಕವಿ, ಸುಲಿದ ಬಾಳೆಯ ಹಣ್ಣಿನಂದದಿ, ಕಳೆದ ಸಿಗುರಿನ ಕಬ್ಬಿನಂದದಿ, ಅಳಿದ ಉಷ್ಣದ ಹಾಲಿನಂದದಿ ಸುಲಭವಾಗಿರ್ಪದು ಎಂಬುದಾಗಿ ಕನ್ನಡ ಭಾಷೆಯ ಹಿರಿಮೆಯನ್ನು ಸಾರಿ ಸಾರಿ ಹೇಳಿದ್ದಾರೆ. ಬನ್ನಿ ನಮ್ಮ ಮುಂದಿನ ಗೀತೆಯನ್ನ ಕೇಳೋಣ. ನಮ್ಮ ಗಾನಗಂಗೆ ಕಾರ್ಯಕ್ರಮದಲ್ಲಿ ಬೆಳ್ಳಿ ಕಾಲುಂಗುರ ಚಿತ್ರದ ಗೀತೆ ಹಾಡಿದ್ದಾರೆ ಚಿತ್ರ. ದೊಡ್ಡರಂಗೇಗೌಡರ ಸಾಹಿತ್ಯಕ್ಕೆ ಹಂಸಲೇಖ ಅವರ ಸಂಗೀತ.

ಎಸ್ ಜಾನಕಿ ಹಾಗೂ ಸಂಗಡಿಗರ ಧ್ವನಿಯಲ್ಲಿ ಕುಲವಧು ಚಿತ್ರದ ಗೀತೆಯನ್ನ ಕೇಳಿದ್ರಿ. ಎಂ ಗೋವಿಂದ ಪೈ ಅವರ ಸಾಹಿತ್ಯಕ್ಕೆ ಜಿ ಕೆ ವೆಂಕಟೇಶ್ ಅವರ ಸಂಗೀತ ನಿರ್ದೇಶನವಿತ್ತು.

ಕೃಷಿ ಸಾಧಕರನ್ನು ಪರಿಚಯಿಸಿ ಸಂಭ್ರಮಿಸುವ ಕೃಷಿ ಚಾವಡಿ ರೈತರತ್ನ. ಎತ್ತು ಹೊಗೆ ಉಗುಳಲ್ಲ, ಟ್ರ್ಯಾಕ್ಟರ್ ಸಗಣಿ ಹಾಕಲ್ಲ, ಪರಿಸರ ಕೆಡಿಸೋಲ್ಲ. ಉಳಿಮೆಯೇ ಇಲ್ಲದ ಸಹಜ ಕೃಷಿಯನ್ನು ನೀವು ಕಂಡಿದ್ದೀರಾ? ನೈಸರ್ಗಿಕ ಕೃಷಿ, ಶೂನ್ಯ ಬಂಡವಾಳ ಕೃಷಿ, ಈ ಬಗ್ಗೆ ತಿಳಿಯಲು ಮರೆಯದೆ ವೀಕ್ಷಿಸಿ ನಿಮ್ಮ ನೆಚ್ಚಿನ ಚಂದನ ವಾಹಿನಿಯಲ್ಲಿ ರೈತರತ್ನ ಹೀರೋಸ್ ಆಫ್ ದ

ಕೇಳ್ತಾ ಇದ್ದೀರಾ ಗಾನಗಂಗೆ ಕಾರ್ಯಕ್ರಮವನ್ನ ಆಕಾಶವಾಣಿ ಬೆಂಗಳೂರು ಕೇಂದ್ರದಿಂದ. ಸಮಯ ಆಗ್ತಾ ಇದೆ 9:49:30. ನಮ್ಮ ಕನ್ನಡದ ಬಗ್ಗೆ ಮಾತನಾಡ್ತಾ ಇದ್ವಿ ಇಂದಿನ ಗಾನಗಂಗೆಯಲ್ಲಿ. ಕನ್ನಡ ನಾಡಿನ ಬನವಾಸಿಯ ಚೆಲುವನ್ನ ವರ್ಣಿಸಿ, ಕಡೆಯ ಪಕ್ಷ ಅಲ್ಲಿ ಒಂದು ಕೋಗಿಲೆಯಾಗಿ ಅಥವಾ ಮರಿದುಂಬಿಯಾಗಿ ಹುಟ್ಟಬೇಕು ಅಂತ ಹಾಡಿದಂತಹ ಕನ್ನಡದ ಆದಿಕವಿ ಪಂಪನಿಂದ ಪ್ರಾರಂಭಿಸಿ ಇಂದಿನವರೆಗೆ ಬಗೆ ಬಗೆಯಾಗಿ ಕನ್ನಡ ನಾಡನ್ನ ಕವಿಗಳು ಬಣ್ಣಿಸಿದ್ದಾರೆ. ಎಷ್ಟು ರೀತಿಗಳಲ್ಲಿ ಬಣ್ಣಿಸಿದರೂ ಅವರಿಗೆ ತೃಪ್ತಿಯೇ ಇಲ್ಲ. ಅವರ ಬಣ್ಣನೆ ಎಲ್ಲ ಬರಿಯ ಅಭಿಮಾನದ ಉತ್ಪ್ರೇಕ್ಷೆಯಲ್ಲ. ನಿಜವಾಗಿ ಚೆಲುವಿನ ನಾಡು ಚೆಲುವ ಕನ್ನಡ ನಾಡು. ಈ ಚೆಲುವ ಕನ್ನಡ ನಾಡು ನಿಸರ್ಗದ ಭವ್ಯತೆ, ನಿಸರ್ಗದ ಚೆಲುವು, ನಿಸರ್ಗದ ಶ್ರೀಮಂತಿಕೆ ಎಲ್ಲವನ್ನು ಇಲ್ಲಿ ಮನದಣಿಯೇ ಅನುಭವಿಸಬಹುದು. ಕನ್ನಡ ನಾಡಿನ ಪ್ರವಾಸ ಅಂದರೆ ನಮ್ಮ ಕಣ್ಣಿಗೆ ಒಂದು ಹಬ್ಬವನ್ನೇ ಇದ್ದಂತೆ. ಹಾಗಾಗಿ ಏನೇನು ಈ ಪ್ರವಾಸಿ ತಾಣಗಳು ನಮ್ಮ ಕನ್ನಡ ನಾಡಲ್ಲಿ ಅಂತ ನೋಡೋದಾದರೆ, ಪಶ್ಚಿಮ ಘಟ್ಟಗಳಿವೆ, ಕರಾವಳಿ ಇದೆ, ನದಿಗಳು, ಜಲಪಾತಗಳು ನಿಸರ್ಗದ ಶಕ್ತಿಯನ್ನು, ಚೆಲುವನ್ನು, ವೈಭವವನ್ನು ಸಾರುತ್ತೆ. ಸರಿ, ಹಾಗಾದರೆ ಮುಂದಿನ ಗೀತೆಯನ್ನ ಕೇಳೋಣ. ನಮ್ಮ ಗಾನಗಂಗೆ ಕಾರ್ಯಕ್ರಮದಲ್ಲಿ ಗಂಧದ ಗುಡಿ ಭಾಗ 2 ಚಿತ್ರದ ಗೀತೆ ಹಾಡಿದ್ದಾರೆ ಡಾಕ್ಟರ್ ರಾಜ್ಕುಮಾರ್, ಜಿ ಉದಯಶಂಕರ್ ಅವರ ಸಾಹಿತ್ಯ, ರಾಜನ್ ನಾಗೇಂದ್ರ ಅವರ ಸಂಗೀತ.

0: ಎಸ್ಪಿ ಬಾಲಸುಬ್ರಹ್ಮಣ್ಯಂ ಹಾಗೂ ಸಂಗಡಿಗರ ಧ್ವನಿಯಲ್ಲಿ ತಿರುಗು ಬಾಣ ಚಿತ್ರದ ಗೀತೆಯನ್ನ ಕೇಳಿದ್ರಿ. ಆರ್ ಎನ್ ಜಯಗೋಪಾಲ್ ಅವರ ಸಾಹಿತ್ಯಕ್ಕೆ ಸತ್ಯಂ ಅವರ ಸಂಗೀತವಿತ್ತು.
1: ನೀವು ತಯಾರಿಸಿದ ಪದಾರ್ಥಗಳ ಬಗ್ಗೆ ಜನರಿಗೆ ಹೇಳಬೇಕೆ? ನೀವು ಒದಗಿಸುವ ಸೇವಾ ಸೌಲಭ್ಯಗಳ ಬಗ್ಗೆ ಪ್ರಚಾರ ಮಾಡಬೇಕೆ? ಹಾಗಾದ್ರೆ ತಡ ಏಕೆ? ಆಕಾಶವಾಣಿಯಲ್ಲಿ ಪ್ರಕಟಣೆ ನೀಡಿ. ಈ ಮೂಲಕ ರಾಜ್ಯದ ಮೂಲೆ ಮೂಲೆಗೂ ತಲುಪಿ. ಸಂಪರ್ಕಿಸಿ cbsblr@gmail.com.
0: ಸಮಯ ಆಗಿದೆ 10:30. ಕೇಳ್ತಾ ಇದ್ದೀರಾ ಗಾನಗಂಗೆ ಕಾರ್ಯಕ್ರಮ ಆಕಾಶವಾಣಿ ಬೆಂಗಳೂರು ಕೇಂದ್ರದಿಂದ. ಕರ್ನಾಟಕದ ಕರಾವಳಿ, ಸಾಮಾನ್ಯವಾಗಿ ನಾವು ಕರಾವಳಿ ಅಂತಾನೆ ಕರಿತೀವಿ. ಇದು ಅರೇಬಿಯನ್ ಸಮುದ್ರದ ಪೂರ್ವ ತೀರದಲ್ಲಿ ಸುಮಾರು 320 ಕಿಲೋಮೀಟರ್ಗಳಷ್ಟು ವಿಸ್ತರಿಸಿದೆ. ಪಶ್ಚಿಮ ಘಟ್ಟಗಳು ಮತ್ತು ಸಾಗರದ ನಡುವೆ ಇರುವಂತಹ ಈ ಪ್ರದೇಶವು 3 ಜಿಲ್ಲೆಗಳನ್ನು ವ್ಯಾಪಿಸಿದೆ. ಉತ್ತರ ಕನ್ನಡ, ಉಡುಪಿ ಹಾಗೂ ದಕ್ಷಿಣ ಕನ್ನಡ. ಇದು ಪ್ರಾಚೀನ ಕಡಲ ತೀರಗಳು, ಪವಿತ್ರ ದೇವಾಲಯಗಳು, ಹಾಗೆಯೇ ಶ್ರೀಮಂತ ಜೀವ ವೈವಿಧ್ಯತೆಯ ವಿಶಿಷ್ಟ ಮಿಶ್ರಣವೂ ಕೂಡ ಆಗಿದೆ. ಈ ನಮ್ಮ ಕರಾವಳಿಯ ಬಗ್ಗೆ ನಾನು ಹೇಳೋದ್ರಕ್ಕಿಂತ ಈ ಹಾಡನ್ನೇ ನೀವು ಕೇಳಿದ್ರೆ ಹೇಗೆ ಅಂತ ಅನಿಸ್ತಾ ಇದೆ. ಕೇಳಿ ಮುಂದಿನ ಗೀತೆ ಮೂಡಿ ಬರ್ತಾ ಇದೆ. ಮಸಣದ ಹೂ ಚಿತ್ರದ ಗೀತೆ ಹಾಡಿದ್ದಾರೆ ವಾಣಿ ಜಯರಾಮ್ ಜಯಚಂದ್ರನ್ ಹಾಗೂ ಸಂಗಡಿಗರು. ಸೂರಂ ಯಕ್ಕುಂಡಿಯವರ ಸಾಹಿತ್ಯಕ್ಕೆ ವಿಜಯ್ ಭಾಸ್ಕರ್ ಅವರ ಸಂಗೀತ ನಿರ್ದೇಶನ.

ಒಂದು ದೇಶದ ನಿಜವಾದ ಭಾಗ್ಯ ಅಲ್ಲಿಯ ಜನರು ತಮಗೆ ಪ್ರಕೃತಿಯು ನೀಡಿದಂತಹ ಸಂಪನ್ಮೂಲಗಳನ್ನು ಬಳಸಿಕೊಂಡು ಬಾಳೋದಕ್ಕೆ ಮತ್ತು ಶಕ್ತಿ ಸಾಮರ್ಥ್ಯಗಳನ್ನು ಬೆಳೆಸಿಕೊಂಡು ವ್ಯಕ್ತಿತ್ವವು ಅರಳುವಂತೆ ಬಾಳೋದಕ್ಕೆ ಅವರು ಕಲಿಬೇಕಾಗತ್ತೆ. ಸಾಹಸ ಮನೋವೃತ್ತಿ ಬೇಕು, ಬುದ್ಧಿಶಕ್ತಿ ಬೇಕು, ಕಷ್ಟ ಸಹಿಷ್ಣುತೆ ಬೇಕು, ಒಟ್ಟಿಗೆ ಕೆಲಸ ಮಾಡುವ ಸಹಕಾರದ ಮನೋಧರ್ಮ ಬೇಕು, ತಮ್ಮ ನಾಡು ನುಡಿಗಳೆಂಬಂತಹ ಅಭಿಮಾನ ನರಗಳಲ್ಲಿ ಪುಟಿಯುತ್ತಿರಬೇಕು, ತಮ್ಮ ಸಮಾಜದ ಆಗುಹೋಗುಗಳಲ್ಲಿ ನಿಜವಾದಂತಹ ಆಸಕ್ತಿ ಇರಬೇಕು, ಸಮಾಜದ ಸದಸ್ಯ ತನ್ನ ಹೊಣೆಗಾರಿಕೆಯನ್ನ ಗುರುತಿಸಬೇಕು, ನಾಗರಿಕ ಸಮಾಜವನ್ನ ಪೋಷಿಸಿ ಬೆಳೆಸುವಂತಹ ನಾಯಕತ್ವ ಬೇಕು, ನ್ಯಾಯ ಪ್ರಜ್ಞೆ ಬೇಕು. ಸಮಾಜದ ಬದುಕು ನಿಂತ ನೀರಾಗಿ ಕೊಳೆಯ ತೊಡಗಿದರೆ ಪರಿಹಾರ ಕಂಡುಕೊಳ್ಳುವಂತಹ ದಿಟ್ಟತನ ವಿವೇಚನೆ ಕೂಡ ಬೇಕು. ಸಮಾಜದಲ್ಲಿ ಅಗತ್ಯವಾದಂತಹ ಬದಲಾವಣೆಗಳನ್ನ ಸಾಧಿಸುವ ಕಾರ್ಯಪಟುತ್ವ ಇರಬೇಕು. ಜನಕ್ಕೆ ತಮ್ಮ ನಾಡನ್ನ ಹೊರಗಿನ ಶತ್ರುಗಳಿಂದ ರಕ್ಷಿಸೋದಕ್ಕೆ ಬಾಹುಬಲ, ಧೈರ್ಯ, ಒಗ್ಗಟ್ಟು, ಶಸ್ತ್ರಾಸ್ತ್ರ ಬಲ ಉತ್ಪಾದಿಸುವಂತಹ ಪ್ರತಿಭೆ ಕೂಡ ಬೇಕು. ಏನು ಇದೆಲ್ಲ ಬೇಕು ಅಂತ ಹೇಳ್ತಾ ಇದ್ದೀನಿ ಅನ್ಕೊಂಡ್ರ, ಹೌದು, ಇದೆಲ್ಲ ಶಕ್ತಿ ಇದೆ ನಮ್ಮ ಕನ್ನಡಿಗರಿಗೆ ಅಂತ ಹೇಳ್ತಾ ಮುಂದಿನ ಗೀತೆ ಪ್ರಸಾರ ಮಾಡ್ತಾ ಇದ್ದೇನೆ. ಮುಂದಿನ ಗೀತೆ ಕಣ್ತೆರೆದು ನೋಡು ಚಿತ್ರದ ಗೀತೆ. ಜಿ ಕೆ ವೆಂಕಟೇಶ್ ಅವರು ಹಾಡಿದ್ದಾರೆ. ಜಿ ವಿ ಅಯ್ಯರ್ ಅವರ ಸಾಹಿತ್ಯಕ್ಕೆ ಜಿ ಕೆ ವೆಂಕಟೇಶ್ ಅವರ ಸಂಗೀತ.

ರಘುದೀಕ್ಷಿತ್ ಹಾಗೂ ಸಂಗಡಿಗರ ಧ್ವನಿಯಲ್ಲಿ ಕನ್ನಡ ಗೊತ್ತಿಲ್ಲ ಚಿತ್ರದ ಗೀತೆಯನ್ನ ಕೇಳಿದ್ರೆ ಹರಿ ಪಾರಕ್ ಅವರ ಸಾಹಿತ್ಯಕ್ಕೆ ನಕುಲ್ ಅಭಯಂಕರ್ ಅವರ ಸಂಗೀತ ನಿರ್ದೇಶನವಿತ್ತು. ಕೇಳ್ತಾ ಇದ್ದೀರಾ ಗಾನಗಂಗೆ ಕಾರ್ಯಕ್ರಮವನ್ನ ಆಕಾಶವಾಣಿ ಬೆಂಗಳೂರು ಕೇಂದ್ರದಿಂದ. ಸ್ನೇಹಿತರೆ, ಕನ್ನಡ ಅಂತಂದ್ರೆ ಕನ್ನಡ ನಾಡಿನ ಪ್ರತಿಯೊಂದು ಮನೆಯಲ್ಲೂ ಕೂಡ ಕನ್ನಡದ ಜಯಭೇರಿ ಮೊಳಗಬೇಕು. ಪ್ರತಿಯೊಬ್ಬರ ಮನಸ್ಸಿನಲ್ಲೂ ಕನ್ನಡ ಪ್ರೇಮ ಜಾಗೃತವಾಗಬೇಕು. ವರ್ಷ ಪೂರ್ತಿ ಕನ್ನಡ ಹಬ್ಬವನ್ನು ನಾವು ಆಚರಿಸುವಂತಾಗಬೇಕು. ಆಗ ಮಾತ್ರ ನಮ್ಮ ಕನ್ನಡ ನಾಡು, ನುಡಿ, ಸಂಸ್ಕೃತಿ, ನಾಗರಿಕತೆ, ಪರಂಪರೆಯನ್ನು ಉಳಿಸೋದಕ್ಕೆ ಬೆಳೆಸೋದಕ್ಕೆ ಸಾಧ್ಯವಾಗುತ್ತೆ. ಹಾಗಾಗಿ ನಾವೆಲ್ಲರೂ ಕಟಿಬದ್ಧರಾಗಿ ನಿಲ್ಲೋಣ, ನಮ್ಮ ಮಕ್ಕಳಲ್ಲೂ ಕೂಡ ಕನ್ನಡದ ಪ್ರೇಮವನ್ನು ಬೆಳೆಸೋಣ.

ನಮ್ಮನ್ನೆಲ್ಲ ಸೃಷ್ಟಿಸಿರುವವಳು ದೇವಿ, ನಮ್ಮನ್ನು ಪೊರೆಯುತ್ತಿರುವವಳು ದೇವಿ ಅಂತ ನಾವು ದೃಢವಾಗಿ ನಂಬಿದ್ದೇವೆ. ನಾವು ಭಾರತ ಮಾತೆಯ ತನುಜಾತೆಯ ಸಿಂಹಾಸನಾಧೀಶ್ವರಿ ಭುವನೇಶ್ವರಿ ನಮ್ಮೆಲ್ಲರ ಮನದಲ್ಲಿ ನೆಲೆಗೊಂಡು ಕನ್ನಡದ ಪ್ರೀತಿಯನ್ನು ಸ್ಥಿರಗೊಳಿಸಲಿ ಅಂತ ಆಶಿಸ್ತಾ ನಮ್ಮ ಇಂದಿನ ಗಾನಗಂಗೆ ಕಾರ್ಯಕ್ರಮವನ್ನು ಮುಗಿಸ್ತಾ ಇದ್ದೀನಿ ಮತ್ತೆರಡು ಗೀತೆಗಳೊಂದಿಗೆ. ಮುಂದಿನ ಗೀತೆ ಮರೆಯದ ಹಾಡು ಚಿತ್ರದ ಗೀತೆ, ಹಾಡಿದ್ದಾರೆ ಎಸ್ ಜಾನಕಿ. ಮುತ್ತಯ್ಯ ಭಾಗವತರ ವಿರಚಿತ ಈ ಕೀರ್ತನೆಗೆ ಜಿ ಕೆ ವೆಂಕಟೇಶ್ ಅವರ ಸಂಗೀತ.

0: ಸಮಯ 10:30. ನಮ್ಮ ಮುಂದಿನ ಕಾರ್ಯಕ್ರಮ ಇದೀಗ ಆರಂಭ.
1: ಆಕಾಶವಾಣಿ ಅಂತಾರಾಷ್ಟ್ರೀಯ ಯೋಗ ದಿನಾಚರಣೆ 2026 ಈ ಕುರಿತಂತೆ ವಿಶೇಷ ಚರ್ಚೆ ಮೂಡಿಬರಲಿದೆ. ಭಾಗವಹಿಸುತ್ತಾರೆ ಡಾಕ್ಟರ್ ಎಂ ಶಿವಪ್ರಕಾಶ್, ಯೋಗ ಗುರುಗಳು ಮತ್ತು ಪ್ರಾಧ್ಯಾಪಕರು. ಚರ್ಚೆಯನ್ನು ನಡೆಸಿಕೊಡಲಿದ್ದಾರೆ ಕೆಸಿ ಶಿವರಾಮ್, ಹಿರಿಯ ಪತ್ರಕರ್ತರು.
2: ಸಹೃದಯ ಕೇಳುಗೆ ಕೋಟಿಗೆ ನಮಸ್ಕಾರ. ತಮಗೆಲ್ಲ ಯೋಗ ದಿನಾಚರಣೆಯ ಹಾರ್ದಿಕ ಶುಭಾಶಯಗಳು. ಆತ್ಮೀಯ ಕೇಳುಗರೆ, ಯೋಗ ದಿನಾಚರಣೆ, ಅಂತಾರಾಷ್ಟ್ರೀಯ ಯೋಗ ದಿನಾಚರಣೆ ಮತ್ತೆ ಬಂದಿದೆ. ಇದು 12ನೇ ಆವೃತ್ತಿ. ಭಾರತ ಜಗತ್ತಿನ ಜನಕೋಟಿಗೆ ಅನೇಕ ವಿದ್ಯೆಗಳನ್ನು ಕೊಟ್ಟಿದೆ, ಅದರಲ್ಲಿ ಯೋಗವೂ ಕೂಡ ಒಂದು. ಇವತ್ತು ಇಡೀ ಜಗತ್ತಿನಾದ್ಯಂತ ಅಂತಾರಾಷ್ಟ್ರೀಯ ಯೋಗ ದಿನಾಚರಣೆಯನ್ನು ಸಂಭ್ರಮದಿಂದ ಆಚರಿಸಲಾಗ್ತಾ ಇದೆ. ಯೋಗ ಯೋಗ ಅಂತ ಅಂದರೆ ಪ್ರಧಾನಮಂತ್ರಿ ನರೇಂದ್ರ ಮೋದಿಜಿಯವರ ನೇತೃತ್ವದ ಕೇಂದ್ರ ಸರ್ಕಾರಕ್ಕೂ ಕೂಡ 12 ವರ್ಷಗಳು ತುಂಬಿದೆ. ಇಂಥ ಸುಯೋಗದ ಹೊತ್ತಿನಲ್ಲಿ ನಾವು ಅಂತಾರಾಷ್ಟ್ರೀಯ ಯೋಗ ದಿನಾಚರಣೆಯನ್ನು, ಅದರ ಮಹತ್ವವನ್ನು, ಹಾಗೆಯೇ ಈ ವರ್ಷದ ಘೋಷವಾಕ್ಯದ ಬಗ್ಗೆ ಒಂದಷ್ಟು ಮಾಹಿತಿಗಳನ್ನು ನಿಮಗೆ ತಿಳಿಸಿಕೊಡೋದಕ್ಕೆ ಮುಂದಾಗಿದ್ದೇವೆ. ನಿಮಗೆ ಮಾಹಿತಿ ನೀಡುತ್ತಾ ಈ ಅಂತಾರಾಷ್ಟ್ರೀಯ ಯೋಗ ದಿನಾಚರಣೆಯನ್ನು ಸಂಪನ್ನಗೊಳಿಸೋದಕ್ಕೆ ಡಾಕ್ಟರ್ ಎಂ ಶಿವಪ್ರಕಾಶ್ ಅವರು ನಮ್ಮ ಜೊತೆ ಇದ್ದಾರೆ. ಶಿವಪ್ರಕಾಶ್ ಅವರು ಮೂಲತಃ ಯೋಗ ಗುರುಗಳು, ಯೋಗಾಚಾರ್ಯರು. ರಾಜ್ಯ, ರಾಷ್ಟ್ರ ಮತ್ತು ಅಂತಾರಾಷ್ಟ್ರೀಯ ಮಟ್ಟದ ವಿವಿಧ ವೇದಿಕೆಗಳಲ್ಲಿ ಯೋಗವನ್ನು ಕುರಿತು, ಅದರ ಮಹತ್ವವನ್ನು ಕುರಿತು ಮಾತಾಡಿದ್ದಾರೆ. ಸ್ವತಃ ಯೋಗಪಟುಗಳು ಕೂಡ ಹೌದು. ವಿಶೇಷವಾಗಿ ಇವರು ಒತ್ತಡ ನಿರ್ವಹಣೆ, ಯೋಗ ಚಿಕಿತ್ಸೆ, ಶಕ್ತಿ ನಿರ್ವಹಣೆ, ಕಾಸ್ಮಿಕ್ ಹೀಲಿಂಗ್, ಇದಲ್ಲದೆ ಸೈಂಟಿಫಿಕ್ ಪ್ರಾಣಾಯಾಮ, ಈ ಪ್ರಕಾರದ ಬಗ್ಗೆ ಹೆಚ್ಚು ಪರಿಣತಿಯನ್ನು ಹೊಂದಿದವರು. ಬನ್ನಿ ಹಾಗಾದರೆ ಅಂತಾರಾಷ್ಟ್ರೀಯ ಯೋಗ ದಿನಾಚರಣೆಯ ಬಗ್ಗೆ ಡಾಕ್ಟರ್ ಎಂ ಶಿವಪ್ರಕಾಶ್ ಜೊತೆ ಮಾತುಕತೆಗೆ ಮುಂದಾಗೋಣ. ಸರ್ ನಮಸ್ಕಾರ.
3: ನಮಸ್ಕಾರ.
2: ತಮಗೆ ವಿಶೇಷವಾಗಿ ಅಂತಾರಾಷ್ಟ್ರೀಯ ಯೋಗ ದಿನಾಚರಣೆಯ ಶುಭಾಶಯಗಳನ್ನು ಹೇಳ್ತಾ ಕಾರ್ಯಕ್ರಮಕ್ಕೆ ಬರಮಾಡಿಕೊಳ್ತಾ ಇದ್ದೀನಿ. ಸರ್, ಯಾಕೆ ಈ ಯೋಗ ದಿನಾಚರಣೆಯನ್ನು ನಾವು ಆಚರಣೆ ಮಾಡ್ತೀವಿ, ಇದರ ಮಹತ್ವ ಏನು ಸರ್?
3: ಇವತ್ತಿನ ಈ ವರ್ಷದ ಯೋಗದ ಒಂದು ಥೀಮ್ ಏನಿದೆ, ಅದು ವೃದ್ಧಾಪ್ಯಕ್ಕಾಗಿ ಯೋಗ, ಆರೋಗ್ಯಕರ ವೃದ್ಧಾಪ್ಯಕ್ಕಾಗಿ ಯೋಗ. ಹಾಗಾಗಿ ಈಗ ವೃದ್ಧಾಪ್ಯಕ್ಕಾಗಿ ಯೋಗವನ್ನು ಮಾಡುವುದರಿಂದ ಮುಂದೆ ಆಗುವಂತಹ ಏನು ಸಮಸ್ಯೆಗಳಿದೆ, ಆರೋಗ್ಯದ ಸಮಸ್ಯೆಗಳನ್ನ ಅದನ್ನು ನಾವು ತಡೆಗಟ್ಟಬಹುದು. ಮತ್ತೆ ವೃದ್ಧಾಪ್ಯದಲ್ಲೂ ಕೂಡ ಈ ಒಂದು ಯೋಗವನ್ನು ಆಚರಣೆ ತರಬಹುದು. ಸೊ ಇದರಿಂದ ಏನಾಗುತ್ತೆ, ಅವರು ಆರೋಗ್ಯಕರವಾಗಿ ಮತ್ತೆ ಒತ್ತಡ ನಿರ್ವಹಣೆಗೆ ಇದು ಬಹಳಷ್ಟು ಸಹಕಾರಿ ಆಗುತ್ತೆ.
2: ಓಕೆ ಓಕೆ. ಅಂದರೆ ಆರೋಗ್ಯಕರ ವೃದ್ಧಾಪ್ಯಕ್ಕಾಗಿ ಯೋಗನ ಅಳವಡಿಸ್ಕೊಳ್ಬೇಕು. ಬಹುಶಃ ನನಗನ್ಸೋದು ವೃದ್ಧಾಪ್ಯದ ಹೊತ್ತಿನಲ್ಲಿ ಮಾಡೋದಕ್ಕಿಂತ ವೃದ್ಧಾಪ್ಯ ಬರೋದಕ್ಕೆ ಮೊದಲೇ ಮಾಡಿಕೊಂಡ್ರೆ, ಅಂದರೆ ಚಿಕ್ಕ ವಯಸ್ಸಿನಲ್ಲೇ ಅದನ್ನು ಪ್ರಾಕ್ಟೀಸ್ ಮಾಡಿಕೊಂಡ್ರೆ ಮುಂದೆ ವೃದ್ಧಾಪ್ಯದಲ್ಲಿ ಬರತಕ್ಕಂಥ ಅನಾರೋಗ್ಯವನ್ನು ತಡೆಗಟ್ಟಬಹುದು ಅಂತೀರಾ?
3: ಖಂಡಿತ ಸರ್, ಖಂಡಿತ.
2: ಓಕೆ. ಅಥವಾ ವೃದ್ಧಾಪ್ಯದಲ್ಲಿ ಯೋಗ ಮಾಡಬಹುದಾ? ಎರಡೂ ಕಾರಣಗಳನ್ನು ನಾವು ಕೊಡ್ಬೋದು.
3: ಈಗ ಚಿಕ್ಕರಿಂದನೇ ಅವರು ಯೋಗಾಭ್ಯಾಸವನ್ನು ಮಾಡ್ತಾ ಹೋದಾಗ ಅದು ಮುಂದೆ ಬರುವಂತಹ ಆರೋಗ್ಯದ ಸಮಸ್ಯೆಗಳನ್ನು, ಕಾಯಿಲೆಗಳನ್ನು ತಡೆಗಟ್ಟುವುದಕ್ಕೆ ಸಾಧ್ಯ ಆಗುತ್ತೆ. ಸೊ ಇದು ಈ ಒಂದು ಯೋಗವನ್ನು, ಈ ಪ್ರಾಣಾಯಾಮ ಧ್ಯಾನವನ್ನು ವೃದ್ಧಾಪ್ಯದಲ್ಲೂ ಕೂಡ ಆಚರಣೆ ಮಾಡುವಂಥದ್ದು ಕೂಡ ನಾವು ಮಾಡ್ಬೋದು. ಸೊ ಹಾಗಾಗಿ ಈ ಸರಿಯ ಒಂದು ಈ ವರ್ಷದ ಥೀಮ್ ಏನಿದೆ, ಆರೋಗ್ಯಕರ ವೃದ್ಧಾಪ್ಯಕ್ಕಾಗಿ ಯೋಗ ಅನ್ನೋದು ಬಹಳ ಸೂಕ್ತ ಅಂತ ನನಗನ್ಸುತ್ತೆ.
2: ಓಕೆ. ಅಂದರೆ ಒಟ್ಟು ಜಗತ್ತಿನ ಇಳಿಸಂಜೆಯಲ್ಲಿರ್ತಕ್ಕಂಥ ವಯಸ್ಸಾದವ್ರನ್ನ ಗಮನದಲ್ಲಿಟ್ಕೊಂಡು ಈ ಸರಿಯ ಥೀಮನ್ನು ಕಾಯಿನ್
3: ಮಾಡಿದೆ.
2: ಓಕೆ. ಭಾರತ ಜಗತ್ತಿಗೆ ಅನೇಕ ವಿದ್ಯೆಗಳನ್ನು ಕೊಟ್ಟಿದೆ, ಅದರಲ್ಲಿ ಇದು ಒಂದು ವಿದ್ಯೆ ಎನ್ನುವಂಥದ್ದು

0: ನಾವೆಲ್ಲ ತುಂಬ ಹೆಮ್ಮೆ ಪಡ್ತಕ್ಕಂಥ ವಿಚಾರ. ಎಷ್ಟು ಅನಿವಾರ್ಯ ಇತ್ತು ಸರ್ ಜಗತ್ತಿಗೆ ಈ ವಿದ್ಯೆಯನ್ನು ಕೊಡುವಂಥದ್ದು, ಭಾರತದ ಮಣ್ಣಿನ ವಿದ್ಯೆಯನ್ನು?
1: ಭಾರತ ಹಲವಾರು ವಿದ್ಯೆಗಳನ್ನು ಕೊಟ್ಟಿದೆ ನಾವು ಹೇಳ್ದಂಗೆ, ಆದರೆ ಯೋಗ ಇದರಲ್ಲಿ ಪ್ರಮುಖವಾದಂಥ ಒಂದು ವಿದ್ಯೆ. ಹಿಂದೆ ಯೋಗವನ್ನು ಈ ಗುರುಕುಲ ಏನೋ ನಡೆಸ್ತಾ ಇದ್ರು, ಅದರಲ್ಲಿ ವಿದ್ಯಾಭ್ಯಾಸ ಶುರುವಾಗುವಂಥದ್ದೇ ಯೋಗಾಭ್ಯಾಸದ ಮುಖಾಂತರ. ಸೂರ್ಯ ನಮಸ್ಕಾರ ಮಾಡುವುದರಿಂದನೇ ಶುರುವಾಗುವಂಥದ್ದು ಈ ಒಂದು ಪ್ರಾಚೀನವಾದಂಥ ಒಂದು ಯೋಗ ಪದ್ಧತಿ ನಡ್ಕೊಂಡು ಬಂದಿರುವಂಥದ್ದು. ಸೊ ಈ ಯೋಗಾಭ್ಯಾಸವನ್ನು ಯಾಕೆ ಇದನ್ನು ನಡೆಸ್ಕೊಂಡು ಬಂದಿದ್ದಾರೆ ಅಂತಂದರೆ, ಈ ಒಂದು ದೈಹಿಕವಾದಂಥ ಆರೋಗ್ಯ, ಮಾನಸಿಕ ಆರೋಗ್ಯ, ಮತ್ತು ಬೌದ್ಧಿಕ ಆರೋಗ್ಯ, ಸಾಮಾಜಿಕ ಆರೋಗ್ಯ, ಮತ್ತು ಆಧ್ಯಾತ್ಮಿಕ ಆರೋಗ್ಯ, ಇದು ಪೂರ್ಣ ಸಂಪೂರ್ಣ ಏನು ಹೇಳ್ತೀವೋ ವ್ಯಕ್ತಿತ್ವ ಅಂತ ಹೇಳ್ತೀವಿ, ವ್ಯಕ್ತಿತ್ವದ ಒಂದು ವಿಕಾಸ ಈ ಯೋಗದಿಂದ ಆಗುತ್ತೆ. ಈ ಯೋಗ ಏನು ಮಾಡುತ್ತೆ, ಇದೊಂದು ದೇಹ ಮನಸ್ಸು ಈ ಎರಡನ್ನು ಕೂಡ ಒಂದು ಮಾಡುವಂಥದ್ದು. ದೇಹ ಉಸಿರಾಟ ಮನಸ್ಸನ್ನು ಒಂದು ಮಾಡೋದಕ್ಕೆ ಯೋಗ ಅಂತ ಕರಿತೀವಿ. ದೇಹ ಉಸಿರಾಟ ಮನಸ್ಸು ಬುದ್ಧಿಯನ್ನು ಒಂದು ಮಾಡೋದಕ್ಕೆ ಯೋಗ ಅಂತ ಕರಿತೀವಿ.
0: ನಮ್ಮಲ್ಲಿರುವ ಅಂದ್ರೆ ಬರೀ ಆಸನಗಳಲ್ಲ ಅನ್ನುವಂಥದ್ದು ನಿಮ್ಮ ಮಾತಿನಿಂದ ವ್ಯಕ್ತ ಆಗ್ತಾ.
1: ಖಂಡಿತ ಖಂಡಿತ, ಬರೀ ಆಸನಗಳಷ್ಟೇ ಅಲ್ಲ ಅದ ಯೋಗ ಅನ್ನೋದು. ಯಾಕೆಂದರೆ ಪತಂಜಲಿ ಅಷ್ಟಾಂಗ ಸೂತ್ರದಲ್ಲಿ ಯೋಗವನ್ನು 8 ಭಾಗಗಳಾಗಿ ವಿಂಗಡಿಸ್ತಾರೆ. ಯಮ, ನಿಯಮ, ಆಸನ, ಪ್ರಾಣಾಯಾಮ, ಪ್ರತ್ಯಾರ, ಧಾರಣ, ಧ್ಯಾನ, ಸಮಾಧಿ ಅಂತ 8 ಭಾಗಗಳಾಗಿ ವಿಂಗಡಿಸ್ತಾರೆ. ಸೊ ಯೋಗ ಅನ್ನೋದು ನಮ್ಮಲ್ಲಿರುವ ಚೈತನ್ಯ, ವಿಶ್ವ ಚೈತನ್ಯ ಜೊತೆಗೆ ಒಂದು ಮಾಡುವುದಕ್ಕೆ ಯೋಗ ಅಂತ ಹೇಳಿದ್ರೆ ಸಮನ್ವಯ ಅಂತ, ಇದು ಒಂದುಗೂಡಿಸುವಂಥದ್ದು ಅಂತ. ಸೊ ಅದಕ್ಕೆ ಯೋಗವನ್ನು ಪೂರಕವಾಗಿ ನಮ್ಮ ಪ್ರಾಚೀನವಾದ ಒಂದು ಋಷಿಮುನಿಗಳ ಏನು ಒಂದು ಜ್ಞಾನ ಇದೆ, ಅದನ್ನು ಈ ಗುರುಕುಲದಿಂದ ಸಾವಿರಾರು ವರ್ಷಗಳಿಂದ ಇದನ್ನು ನಡ್ಕೊಂಡು ಬಂದಿದೆ. ಯಾಕೆಂದರೆ ಪತಂಜಲಿಯವರೇ 5,000 ವರ್ಷಗಳಿಂದನೇ ಈ ಒಂದು ವ್ಯಾಖ್ಯಾನ ಕೊಟ್ಟಿದ್ದಾರೆ, ಯೋಗಾಂಗ ಅನುಷ್ಠಾನ ಶುದ್ಧಿಕ್ಷಯೆ ಜ್ಞಾನದೀಪ್ತಿರ ವಿವೇಕ ಖ್ಯಾತ ಅಂತ. ಅಂದರೆ ಯೋಗವನ್ನು ಅನುಷ್ಠಾನಗೊಳಿಸೋದ್ರಿಂದ ದೇಹ ಮನಸ್ಸು ಆರೋಗ್ಯಕರವಾಗಿರ್ತದೆ, ಶುದ್ಧಿ ಶುದ್ಧಿ ಅಂದರೆ ಆರೋಗ್ಯ ಅಂತ, ಈ ಒಂದು ಜ್ಞಾನ ಸಮೃದ್ಧಿ ಆಗ್ತದೆ, ಜ್ಞಾನ ಜಾಸ್ತಿ ಆಗ್ತದೆ. ವಿವೇಕ ಖ್ಯಾತ ಅಂದರೆ, ವಿವೇಕ ಅಂದರೆ ಇದೊಂದು ಬುದ್ಧಿವಂತಿಕೆ, ಖ್ಯಾತ ಅಂತಂದರೆ ಪಸರಿಸುವಂಥದ್ದು ಅಂತ, ವಿಶಾಲಗೊಳಿಸುವಂಥದ್ದು ಅಂತ. ಸೊ ಈ ಜ್ಞಾನದ ಜ್ಯೋತಿ ಬೆಳಗುತ್ತೆ ಅಂತ. ಸೊ ಯೋಗ ಅನ್ನೋದು ಬರೀ ಇವತ್ತೊಂದು ದಿವಸ ನೀವು ನೋಡ್ತಾ ಇರೋಂಗೆ ಮಾಧ್ಯಮಗಳಲ್ಲಿ ಬರೀ ಯೋಗಾಸನವನ್ನೇ ಯೋಗ ಅಂತ ಪ್ರತಿಬಿಂಬಿಸುವಂಥದ್ದು ಇದೆ. ಆದರೆ ಯೋಗಾಸನವೇ ಯೋಗ ಅಲ್ಲ, ಅದು ಒಂದು ಅಂಗ ಮಾತ್ರ. ಹಾಗಾಗಿ ಪ್ರಾಚೀನದಿಂದನೂ ಕೂಡ ಇಲ್ಲಿವರೆಗೆ ಭಾರತ ಈ ಒಂದು ಯೋಗ ವಿದ್ಯೆಯನ್ನು ಒಂದು ಮಹತ್ವದ ಒಂದು ಕೊಡುಗೆಯನ್ನು ಕೊಟ್ಟಿದೆ ಅಂತ ಅದ್ರ ಭಾವಿಸ್ತೀನಿ ನಾನು.
0: ಅಲ್ಲಿ ಒಂದು ಜ್ಞಾನ ಅನ್ನೋ ಪದವನ್ನು ಬಳಸಿದ್ರೆ ಬಹುಶಃ ಯೋಗ ಅನ್ನುವಂಥದ್ದು ಜ್ಞಾನ ಅನ್ನುವಂಥದ್ದಕ್ಕೂ ಕೂಡ ಯೋಗ, ಅದು ಜ್ಞಾನವೂ ಹೌದು, ಧ್ಯಾನವೂ ಹೌದು, ಹಾಗೆಯೇ ಕಲಿಯೂ ಹೌದು, ಶಿಕ್ಷಣವೂ ಹೌದು, ಒಟ್ಟಾರೆ ಜೀವನ ಮಾರ್ಗ ಅಂತ ಕರಿಬೋದಾ ಸರ್?
1: ಖಂಡಿತ ಖಂಡಿತ.
0: ಓಕೆ, ಯಾರಿಗೆ ಇವತ್ತು ಆಧುನಿಕ ಜಗತ್ತಿನಲ್ಲಿ ಬದುಕ್ತಾ ಇರತಕ್ಕಂಥ ಯಾವ ಮಾನವ ಸಂಕುಲಕ್ಕೆ ಈ ಯೋಗ ಅಗತ್ಯ ಆಗುತ್ತೆ, ಯಾಕೆ?
1: ಇವತ್ತೊಂದು ದಿವಸ ಪ್ರಪಂಚದಲ್ಲಿ ಇರೋರಿಗೆ ಎಲ್ಲರಿಗೂ ಕೂಡ ಯೋಗ ಬೇಕು ಅಂತ ನಾನು ಅದ್ರ ಹೇಳಿ, ಅದು ಚಿಕ್ಕ ಮಕ್ಕಳಿಗೆ, ವಿದ್ಯಾರ್ಥಿಗಳಿಗೆ, ಮುಖ್ಯವಾಗಿ ಏಕಾಗ್ರತೆ, ನೆನಪಿನ ಶಕ್ತಿ, ಮತ್ತು ಅವ್ರು ಓದಿರುವಂಥ ನೆನಪಿಟ್ಕೊಳ್ಳುವಂಥದ್ದು, ಮತ್ತು ಪರೀಕ್ಷೆಗೆ ಹೋದಾಗ ಅವರಿಗೆ ಪುನರಾವರ್ತನೆಗೊಳಿಸುವಂಥದ್ದು, ಮತ್ತು ಈ ಉದ್ಯೋಗಿಗಳಿಗೆ ಮಾನಸಿಕ ಒತ್ತಡವನ್ನು ನಿರ್ವಹಿಸುವಂಥದ್ದು, ಗೃಹಿಣಿಯರಿಗೆ ದೈಹಿಕ ಆರೋಗ್ಯ ಮತ್ತು ಮಾನಸಿಕ ಆರೋಗ್ಯವನ್ನು ಕಾಪಾಡಿಕೊಳ್ಳುವಂಥದ್ದು.
0: ಯಾಕೆಂದ್ರೆ ಮನೆ ಮಂದಿನೆಲ್ಲ ನೋಡ್ಕೋಬೇಕಲ್ಲ ಅವರು.
1: ಖಂಡಿತ ಖಂಡಿತ,
0: ಕುಟುಂಬದ ಬಹಳ ಮುಖ್ಯವಾದಂತಹ ಭಾಗ ಅದು.
1: ಹೌದು ಹೌದು.
0: ಎಸ್ ಸರ್.
1: ಆಮೇಲೆ ವೃದ್ಧಾಪ್ಯದಲ್ಲಿ ಅವ್ರಿಗೆ ಆರೋಗ್ಯದ ಸಮಸ್ಯೆಯನ್ನು ನಿವಾರಣೆ ಮಾಡ್ಕೊಳ್ಳುವಂಥದ್ದು, ನಿರ್ವಹಿಸುವಂಥದ್ದು. ಸೊ ಹೀಗೆ ಯೋಗ ಅನ್ನೋದು ಬಾಲ್ಯದಿಂದ ಹಿಡಿದು ವೃದ್ಧಾಪ್ಯದವರಿಗೆ ಯೋಗ ಎಲ್ಲರಿಗೂ ಕೂಡ ಇದು ಅತ್ಯವಶ್ಯಕ ಅಂತ ನಾನು ಭಾವಿಸ್ತೇನೆ. ಇದು ಒಂದು ದೈಹಿಕ ಆರೋಗ್ಯ, ಮಾನಸಿಕ ಆರೋಗ್ಯ, ಸಾಮಾಜಿಕ ಆರೋಗ್ಯ, ಮತ್ತು ಆಧ್ಯಾತ್ಮಿಕ ಆರೋಗ್ಯ, ಇದೊಂದು ಒಂದು ರೀತಿಯಲ್ಲಿ ಮನುಷ್ಯ ಕೊನೆಯ ಹಂತದಲ್ಲಿ ವೃದ್ಧಾಪ್ಯದ ಹಂತದಲ್ಲಿ ಅವನು ಆತ್ಮ ಸಾಕ್ಷಾತ್ಕಾರಕ್ಕೆ ಅವನು ಆ ಕಡೆಗೆ ನೋಡ್ತಿರ್ತಾನೆ, ಒಂದು
0: ಅಂತಿಮ
1: ಮೋಕ್ಷ, ಒಂದು ನಿರ್ವಾಣ ಅಂತ ಹೇಳ್ತೀವಿ, ಆ ಕಡೆ ನೋಡುವಂಥ ಒಂದು ದೃಷ್ಟಿಕೋನ ಏನಿದೆ ಅದು ಯೋಗದಿಂದ ಅದು ಸಾಧ್ಯ ಅಂತ ಅನ್ಕೊಳ್ತೀನಿ ನಾನು.
0: ಅಂದರೆ ಆ ಗುರಿಯನ್ನು ತಲುಪೋದಿಕ್ಕೆ, ಅದನ್ನು ಮುಟ್ಟೋದಿಕ್ಕೆ ಯೋಗದಿಂದ ಸಾಧ್ಯ ಆಗುತ್ತೆ.
1: ಖಂಡಿತ ಖಂಡಿತ.
0: ಹಾಗಾದರೆ ಯೋಗದಿಂದ ಸಾಧ್ಯ ಅನ್ನೋದೇ ಆದರೆ ಬಾಲ್ಯನ ಹೇಗೋ ಕಳೆದು ಬಿಡ್ತೀವಿ, ಯೌವನನು ಹೇಗೋ ಕಳೆದು ಬಿಡ್ತೀವಿ, ಮುಪ್ಪಿನ ಹಂತಕ್ಕೆ ಬಂದಾಗ ಇದನ್ನು ನಾವು ಅಳವಡಿಸ್ಕೊಳ್ಬೋದಾ ಸರ್?
1: ಖಂಡಿತ. ಈ ಒಂದು ಯೋಗಾಭ್ಯಾಸದಲ್ಲಿ ಯೋಗಾಸನಗಳನ್ನ ವೃದ್ಧಾಪ್ಯದಲ್ಲಿ ಮಾಡೋಕ್ಕಾಗದೇ ಇದ್ರೂ ಪ್ರಾಣಾಯಾಮ, ದಿ ಬ್ರೀತಿಂಗ್ ಎಕ್ಸಸೈಸ್ ಅಂತ ಏನಿರ್ತೀವಿ, ಅದನ್ನು ಮಾಡ್ಬೋದು, ಧ್ಯಾನವನ್ನು ಮಾಡ್ಬೋದು ಅವರು. ಸೊ ಇದು ಮಾಡೋದ್ರಿಂದ ಏನಾಗುತ್ತೆ, ಅವ್ರಿಗೆ ಮುಪ್ಪಿನಲ್ಲಿ ಆಗ್ತಾ ಇರುವಂಥ ಒಂದು ಕಾಯಿಲೆಗಳು ಅಥವಾ ಸಮಸ್ಯೆಗಳನ್ನು ನಿರ್ವಹಣೆ ಮಾಡೋದಕ್ಕೆ ಭಾಳಷ್ಟು ಸಹಕಾರಿಯಾಗಿರುತ್ತೆ. ಸೊ ಯಾವಾಗ ಅವ್ರಿಗೆ ಒತ್ತಡ ನಿರ್ವಹಣೆ ಆಗುತ್ತೆ ಅವಾಗ ಮನಸ್ಸಿಗೆ ಒಂದು ಶಾಂತಿ ನೆಮ್ಮದಿ ಸಿಗುತ್ತೆ. ಯಾವಾಗ ಶಾಂತಿ ನೆಮ್ಮದಿ ಏನೋ ಸಿಗುತ್ತೆ ಅವಾಗ ಒಂದು ಸಂತೋಷ ಒಂದು ಸಿಗುತ್ತೆ. ಸೊ ಹೀಗಾಗಿ ವೃದ್ಧಾಪ್ಯದಲ್ಲಿ ಈ ಒಂದು ಯೋಗವನ್ನು ಅಳವಡಿಸ್ಕೊಳ್ಳೋದೇ ಬಹಳಷ್ಟು ಮುಖ್ಯ ಅಂತ ನಾನಾದರೂ ಭಾವಿಸ್ತೇನೆ.
0: ಓಕೆ, ವೃದ್ಧಾಪ್ಯಕ್ಕೆ ಹೋದ ನಂತರ ನೀವು ಅಳವಡಿಸ್ಕೊಳ್ಳೋದಕ್ಕೆ ಬದಲಾಗಿ ಬಾಲ್ಯದಲ್ಲೇ ಇದನ್ನು ಅಳವಡಿಸ್ಕೊಳ್ಬೇಕು ಅನ್ನೋದೇ ಆದರೆ
1: ಖಂಡಿತ
0: ಬಾಲ್ಯ ಒಂದು ಒಳ್ಳೆಯ ಸಮಯನ ಸರ್ ನಮಗೆ ಇದನ್ನು ಅಳವಡಿಸ್ಕೊಳ್ಳೋದಕ್ಕೆ. ಯಾಕೆಂದರೆ ಕೆಲವು ಆಸನಗಳಿಗೆ ಆ ವಯೋಮಾನ ಈ ವಯೋಮಾನ ಅಂತ ಹೇಳ್ತೀವಿ, ಇದು ಬಾಲ್ಯದಲ್ಲೇ ಅಳವಡಿಸ್ಕೊಳ್ಳೋದಕ್ಕೆ ಸಾಧ್ಯನಾ?
1: ಖಂಡಿತ, ಬಾಲ್ಯದಿಂದಲೇ ಅವರು 6 ವರ್ಷದ ನಂತರ ಯೋಗಾಸನವನ್ನು ಮಾಡಬಹುದು. ಅದೇ ರೀತಿಯೇ 12 ವರ್ಷ ಆದ ನಂತರ ಪ್ರಾಣಾಯಾಮವನ್ನು ಮಾಡಬಹುದು. ಯಾಕೆಂದರೆ ಈ ಒಂದು ಮಕ್ಕಳಿಂದನೇ ಈ ಯೋಗಾಭ್ಯಾಸ ಈ ಪ್ರಾಣಾಯಾಮ ಧ್ಯಾನದ ಪದ್ಧತಿಯನ್ನು ನಾವು ಅಳವಡಿಸ್ಕೊಳ್ಳೋದ್ರಿಂದ ಅವರು ಮುಂದೆ ಒಂದು ಯೌವನ ಮತ್ತು ವೃದ್ಧಾಪ್ಯಕ್ಕೆ ಬರುವಂಥದ್ದರಲ್ಲಿ ಈ ಒಂದು ಸಾಧನೆಯನ್ನು ಮುಂದುವರ್ಸ್ಕೊಂಡು ಬರೋದಕ್ಕೆ ಸಹಾಯ ಆಗುತ್ತೆ. ಸೊ ಈ ನಿಟ್ಟಿನಲ್ಲಿ ಕೇಂದ್ರ ಸರ್ಕಾರ ಇವತ್ತೊಂದು ದಿವಸ ಎಲ್ಲ ಶಾಲಾ ಕಾಲೇಜುಗಳಿಗೆ ಈ ಒಂದು ಯೋಗಾಭ್ಯಾಸವನ್ನು ನೀವು ಕಟ್ಟುನಿಟ್ಟಾಗಿ ನೀವು ಮಾಡಬೇಕು ಪಾಲಿಸಬೇಕು ಅಂತ ಒಂದು ನಿಯಮವನ್ನು ತಂದಿದೆ. ಮತ್ತು ಶಾಲೆಗಳಲ್ಲಿ ಕಾಲೇಜುಗಳಲ್ಲಿ ಯೋಗ ತರಬೇತಿಗಾರನ್ನ ಯೋಗ ಮಾಸ್ಟರ್ಸ್ನ ಇಂಟ್ರೊಡ್ಯೂಸ್ ಮಾಡಿ ಅವರು ಈ ಒಂದು ಯೋಗಾಭ್ಯಾಸವನ್ನು ಮಕ್ಕಳಿಗೆ ಕಲಿಸಬೇಕು ಅನ್ನೋದು ಕೂಡ ಇವತ್ತೊಂದು ದಿವಸ ಒಂದು ಆಚರಣೆಗೆ ತಂದಿದೆ. ಸೊ ಹಂಗಾಗಿ ಬಾಲ್ಯದಿಂದನೇ ಅವರು ಯೋಗಾಭ್ಯಾಸವನ್ನು ಮಾಡೋದ್ರಿಂದ ಏನಾಗುತ್ತೆ, ಆ ಮನಸ್ಸಿನ ಒಂದು
0: ಅಸಮತೋಲನ
1: ಆಗುತ್ತೆ, ಮತ್ತೆ ದೈಹಿಕವಾದಂತಹ ಒಂದು ಯೋಗಾಸನಕ್ಕೆ ಅವ್ರಿಗೆ ಪೂರಕವಾಗಿರ್ತದೆ ಚಿಕ್ಕ ಮಕ್ಕಳಲ್ಲಿ. ದೊಡ್ಡವರಾದ್ಮೇಲೆ ಆಸನಗಳು ಮಾಡೋದು ಕಷ್ಟ ಆಗ್ಬೋದು, ಆದರೆ ಬಾಲ್ಯದಲ್ಲಿ ಅವರಿಗೆ ಈ ಎಳೆಯ ವಯಸ್ಸಿನಲ್ಲಿ ಅವ್ರಿಗೆ ಬೋನ್ಸ್ ಇದೆ ಅದೆಲ್ಲ ಬಹಳ ಎಳೆಯದಾಗಿರ್ತದೆ, ಅದು ಬೆಂಡ್ ಮಾಡಿದ್ರೆ ಈಸಿಯಾಗಿ ಬೆಂಡ್ ಮಾಡುವಂಥದ್ದು ದೇಹವನ್ನು ಬಾಗಿಸುವಂಥದ್ದಕ್ಕೆ ಬಹಳ ಸಹಕಾರಿಯಾಗಿರ್ತದೆ ಯೋಗಾಸನಗಳಿಗೆ. ಸೊ ಹಾಗಾಗಿ ನೀವು ದೊಡ್ಡವರಾದ್ಮೇಲೆ ಬಾಗಿಸೋದು ಕಷ್ಟ ಆಗುತ್ತೆ.
0: ಸೊ ಬಾಲ್ಯ ಬಗ್ಗದ್ದು ಮರವಾಗಿ ಬಗ್ಗೀತೆ.
1: ಖಂಡಿತ ಖಂಡಿತ, ಹಂಗಾಗಿ ಯೋಗಾಭ್ಯಾಸವನ್ನು ಬಾಲ್ಯದಲ್ಲಿ ಅಳವಡಿಸ್ಕೊಳ್ಳೋದು ಬಹಳ ಸೂಕ್ತ ಅಂತ ಹೇಳ್ತೀನಿ. ಮತ್ತೆ ಮನಸ್ಸು ಕೂಡ ಆವಾಗ ಬಹಳ ಮುಗ್ಧತೆಯಿಂದ ಇರ್ತದೆ, ಮತ್ತೆ ಏನೇ ಹೇಳಿದ್ರು ಗ್ರಹಿಸುವಂಥದ್ದು ಇರ್ತದೆ ಮಕ್ಕಳಲ್ಲಿ, ಸ್ವಚ್ಛ ಮನಸ್ಸು ಪ್ರಶಾಂತವಾದಂಥ ಮನಸ್ಸಿರ್ತದೆ ಮಕ್ಕಳಲ್ಲಿ. ಸೊ ಅದನ್ನು ಅಳವಡಿಸ್ಕೊಳ್ತಾ ಹೋದಂಗೆ ಅವರು ವೃದ್ಧಾಪ್ಯದ ಕಡೆಗೆ ಹೋಗ್ತಾ ಅವರು ಈ ಯೋಗಾಸನವನ್ನು ಅವರು ಮುಂದುವರಿಸ್ಕೊಂಡು ಪ್ರಾಣಾಯಾಮ ಧ್ಯಾನವನ್ನು ಮಾಡಿಕೊಂಡು ಅವರು ತಮ್ಮ ದೇಹದ ಆರೋಗ್ಯವನ್ನು ಕಾಪಾಡಿಕೊಳ್ಳೋದಲ್ಲಿ ಯಶಸ್ವಿ ಆಗ್ತಾರೆ ಅಂತಾದರೂ ಭಾವಿಸ್ತೇನೆ.
0: ಆರೋಗ್ಯಕ್ಕೆ ಒಂದು ರಹದಾರಿ ಯೋಗ.
1: ಖಂಡಿತ ಖಂಡಿತ,
0: ಬಾಲ್ಯದಲ್ಲೇ ಇರಲಿ ಯೌವನದಲ್ಲೇ ಇರಲಿ ಮುಪ್ಪಿನಲ್ಲೇ ಇರಲಿ, ಆ ಆರೋಗ್ಯಕರವಾದಂಥ ರಹದಾರಿಯಲ್ಲೇ ನೀವು ನಿಮ್ಮ ಬದುಕನ್ನು ನಿರಾಯಾಸವಾಗಿ ಯಾವುದೇ ಸಮಸ್ಯೆ ಇಲ್ಲದೆ ಸಾಗಿಸ್ಬೇಕು ಅನ್ನೋದಾದರೆ ಯೋಗದ ಮಾರ್ಗವನ್ನು ಅನುಸರಿಸೋದು. ಪರ್ಟಿಕ್ಯುಲರ್ ಆಗಿ ಏನಾದರೂ ಇಂಥವ್ರಿಗೆ ಯೋಗ ನಿಷಿದ್ಧ ಅಥವಾ ಕಷ್ಟ ಬೇಡ ಅನ್ನುವಂಥದ್ದು ಏನಾದರೂ ತಾವು ಮಾರ್ಗದರ್ಶನ ಮಾಡ್ತೀರಾ?
1: ಯೋಗಾಭ್ಯಾಸವನ್ನು ಯೋಗಾಸನಗಳನ್ನು ಮಾಡಬೇಕಾದ್ರೆ ಯಾರಿಗೆ ಆರೋಗ್ಯದ ಸಮಸ್ಯೆಗಳಿರುತ್ತೆ, ಮುಖ್ಯವಾಗಿ ಈಗ ಆಪರೇಷನ್ ಆಗಿರುವಂಥವ್ರು ಮತ್ತು ಹೃದಯದ ಸಮಸ್ಯೆಗಳನ್ನು ಕೂಡಿರುವಂಥದ್ದು, ಹಾರ್ಟ್ ಆಪರೇಷನ್ಸ್ ಆಗಿರುವಂಥವ್ರು ಅಥವಾ ಅವರಿಗೆ ಏನಾದರೂ ಆಕ್ಸಿಡೆಂಟಲ್ಲಿಗೆ ಇಂಜುರಿ ಆಗಿರುವಂಥದ್ದು, ಇಂಥವರೆಲ್ಲ ಯೋಗಾಭ್ಯಾಸವನ್ನು ಮಾಡಬಾರ್ದು ಅಂತ ಇದೆ.
0: ಆಸನಗಳನ್ನು,
1: ಯೋಗಾಸನಗಳನ್ನು, ಆದರೆ ಪ್ರಾಣಾಯಾಮ ಬ್ರೀತಿಂಗ್ ಎಕ್ಸಸೈಸ್ನ ಮಾಡ್ಬೋದು, ಧ್ಯಾನ ಮಾಡ್ಬೋದು, ಯೋಗಾಸನಗಳನ್ನ ಮಾಡಬಾರ್ದು ಇಂಥವ್ರು ಅಂತ ಇದೆ. ಅದು ವೈದ್ಯರ ಒಂದು ಸಲಹೆ ಮೇರೆಗೆ ಮತ್ತು ನುರಿತ ಯೋಗ ಶಿಕ್ಷಕರ ಮಾರ್ಗದರ್ಶನದಲ್ಲಿ ಇದನ್ನು ನೀವು ಮಾಡಿದ್ರೆ ಅದನ್ನು ಸೂಕ್ತವಾಗಿ ಅವರು ಈ ಒಂದು ಮಾರ್ಗದರ್ಶನ ಮಾಡೋದಕ್ಕೆ ಸಹಾಯಕಾರಿ ಆಗುತ್ತೆ. ಯಾಕೆಂದರೆ ಇದೆಲ್ಲ ಬಹಳ ಸೂಕ್ಷ್ಮವಾಗಿ ಇದನ್ನು ನಾವು ನಿರ್ವಹಿಸಬೇಕಾಗಿರೋದ್ರಿಂದ ದೇಹ ಮನಸ್ಸು ಇದೆಲ್ಲ ಬಹಳ ಸೂಕ್ಷ್ಮತೆಯಿಂದ ನೋಡುವಂಥದ್ದು. ಸೊ ಈ ಒಂದು ಜ್ಞಾನನೂ ಅಷ್ಟೇ, ಈ ಯೋಗ ವಿಜ್ಞಾನ ಇದೊಂದು ವಿಜ್ಞಾನ. ಇದು ಏನು ಹೇಳ್ತಾರೆ ಅಂದರೆ ಎಲ್ಲ ಜ್ಞಾನಕ್ಕಿಂತನೂ ಜ್ಞಾನ ಯೋಗ ಜ್ಞಾನ ಅಂತ ಹೇಳ್ತಾರೆ, ಎಲ್ಲ ವಿಜ್ಞಾನಗಳ ವಿಜ್ಞಾನ ಯೋಗ ವಿಜ್ಞಾನ ಅಂತ. ಸೊ ಈ ವಿಜ್ಞಾನವನ್ನು ನೀವು ತಿಳ್ಕೊಬೇಕಾದ್ರೆ ನುರಿತ ಶಿಕ್ಷಣವನ್ನು ಪಡೆದಿರಬೇಕು, ನುರಿತ ಶಿಕ್ಷಕರಿರಬೇಕು. ಅವ್ರಿಗೆ ಜೀವಶಾಸ್ತ್ರದಲ್ಲಿ ನಾವು ಏನು ಅನಾಟಮಿ ಅಂತ ಹೇಳ್ತೀವಿ, ಫಿಸಿಯಾಲಜಿ ಹೇಳ್ತೀವಿ, ಬಯೋಕೆಮಿಸ್ಟ್ರಿ ಹೇಳ್ತೀವಿ, ಸೈಕಾಲಜಿ ಇದೆಲ್ಲ ತಿಳ್ಕೊಂಡಿದ್ರೆ ಅವಾಗ ಸೂಕ್ತವಾದ ಮಾರ್ಗದರ್ಶನ ಮಾಡೋದಕ್ಕೆ ವೈದ್ಯರ ಸಲಹೆ ಜೊತೆಗೆ ಇದು ಸಹಾಯಕಾರಿ ಆಗುತ್ತೆ. ಅದು
0: ನೋಡಿ, ನೀವು ಓದಿರೋದು ತಾಂತ್ರಿಕ ಶಿಕ್ಷಣ, ಆದರೆ ಈ ಅನಾಟಮಿ ಬಗ್ಗೆ ಮಾತಾಡ್ತಿದ್ದೀರಿ, ಫಿಸಿಯಾಲಜಿ ಬಗ್ಗೆ ನಾಲೆಡ್ಜ್ ಬೇಕು ಅಂತ ಹೇಳ್ತಿದ್ದೀರಿ.
1: ಖಂಡಿತ,
0: ಈಗ ಬಹುತೇಕ ನಮ್ಮಲ್ಲಿ ಏನಾಗಿದೆ, ಎಲ್ಲೋ ಟಿವಿ ಪರದೆ ಮೇಲೆ ಬರ್ತಾ ಇದೆ ಅಥವಾ ರೇಡಿಯೋದಲ್ಲಿ ನಾವು ಕೇಳಬಹುದು, ಹೀಗೆ ಕೂತಲ್ಲೇ ಹೀಗೆ ಮಾಡಿ ಹಾಗೆ ಮಾಡಿ, ಆಮೇಲೆ ಯಾವುದೋ ಪುಸ್ತಕದಲ್ಲಿ ನೋಡಿಕೊಂಡು ಮಾಡೋದು, ಇದು ಎಷ್ಟು ಸರಿ ಅನಿಸುತ್ತೆ?
1: ನೋಡಿ, ಇವತ್ತೊಂದು ದಿವಸ ಈ ಒಂದು ತಂತ್ರಜ್ಞಾನದಲ್ಲಿ ಈ ಯೂಟ್ಯೂಬ್ಗಳನ್ನು ನೋಡಿ ಮಾಡುವಂಥದ್ದು, ಟಿವಿಲಿ ನೋಡ್ಕೊಂಡು ಮಾಡುವಂಥದ್ದು ಇದೆಲ್ಲ ನಾವು ನೋಡ್ತಾ ಇದ್ದೀವಿ. ಆದರೆ ಈ ಪುಸ್ತಕಗಳಾಗಲಿ ಯೂಟ್ಯೂಬ್ಗಳಾಗಲಿ ಅಥವಾ ಆನ್ಲೈನ್ಗಳ ಮುಖಾಂತರ ಆಗಲಿ ಯೋಗದ ಮೂಲಭೂತ ಜ್ಞಾನವನ್ನು ಪಡಿಬೋದು. ಮತ್ತೆ ಇದನ್ನ ಅಭ್ಯಾಸ ಮಾಡೋದಕ್ಕೆ ಕೆಲವಾರು ಒಂದು ಪ್ರಾಥಮಿಕವಾದಂತಹ ಅಭ್ಯಾಸಗಳನ್ನ ಮಾಡಬಹುದು. ಆದ್ರೆ

0: ಯೋಗಾಭ್ಯಾಸ ಮಾಡಬೇಕಾದ್ರೆ ಒಂದು ಸೂಕ್ಷ್ಮತೆಯನ್ನು ಗಮನಿಸಬೇಕಾದ್ರೆ ಅಥವಾ ಪ್ರಾಣಾಯಾಮ ಮಾಡಬೇಕಾದ್ರೆ ಅದರ ಸೂಕ್ಷ್ಮತೆಯನ್ನು ಗಮನಿಸಬೇಕಾದ್ರೆ ಅವರು ಗುರುವಿನ ಎದುರುಗಡೆ ಸಮ್ಮುಖದಲ್ಲಿ ಮಾಡಿದ್ರೆ ಅದು ತುಂಬ ಪರಿಣಾಮಕಾರಿಯಾಗಿರುತ್ತೆ. ಯಾಕೆಂದ್ರೆ ಯೋಗಾಸನ ಮಾಡಬೇಕಾದ್ರೆ ಸರಿಯಾದ ಭಂಗಿ ಇರಬೇಕು. ಆ ಸರಿಯಾದ ಭಂಗಿ ಇವರು ಯೂಟ್ಯೂಬ್ ನೋಡಿಕೊಂಡು ಇವರು ಸರಿಯಾಗಿ ಮಾಡ್ತಾ ಇದ್ರೋ ಇಲ್ವೋ ಅಂತ ನಮಗೆ ಗೊತ್ತಿರಲ್ಲ, ಗೊತ್ತಾಗೋದು ಇಲ್ಲ. ಮತ್ತೆ ಅವ್ರು ಮಾಡ್ತಿರ್ತಾರೆ, ಅದು ಸರಿಯೋ ತಪ್ಪು ಅಂತ ಹೇಳೋದಕ್ಕೆ ಯಾರು ಇರೋದು ಇಲ್ಲ. ಸೊ ಹಂಗಾಗಿ ಗುರುಗಳು ಬಹಳಷ್ಟು ಅವಶ್ಯಕತೆ ಇದೆ ಅಂತಾದರೂ ಭಾವಿಸ್ತೀನಿ. ಏಕೆಂದ್ರೆ ಈ ಯೋಗಾಭ್ಯಾಸವನ್ನು ನೀವು ಸರಿಯಾಗಿ ಮಾಡಲಿಲ್ಲ ಅಂತಂದ್ರೆ ಅದಕ್ಕೆ ಒಂದು ರಾಂಗ್ ಒಂದು ಅಡ್ವರ್ಸ್ ಎಫೆಕ್ಟ್ ಅಂತೀವಲ್ಲ, ಅಂದ್ರೆ ಅದಕ್ಕೆ ವಿರೋಧವಾದಂಥದ್ದು ಪರಿಣಾಮ, ಅಡ್ಡ ಪರಿಣಾಮ ಅಂತ ಹೇಳ್ತೀವಲ್ಲ, ಅದು ಅವ್ರಿಗೆ ಆಗುತ್ತೆ. ಹಾಗಾಗಿ ಯೋಗ ಶಿಕ್ಷಕರ ಒಂದು ಮಾರ್ಗದರ್ಶನದಲ್ಲಿ ಅವರು ಮಾಡಿದ್ರೆ ಅವಾಗ ಈ ಅಡ್ಡ ಪರಿಣಾಮ ಆಗುವಂಥದ್ದನ್ನ ನಾವು ತಪ್ಪಿಸ್ಬೋದು. ಯಾಕೆಂದ್ರೆ ಇವತ್ತೊಂದು ದಿವಸ ತಂತ್ರಜ್ಞಾನ ಮುಂದುವರೆದಂಗೆ ಯೂಟ್ಯೂಬ್ಗಳನ್ನ ನೋಡ್ಕೊಂಡು ಮಾಡ್ತಾ ಇದೀವಿ, ಬುಕ್ಸ್ಗಳನ್ನ ನೋಡ್ಕೊಂಡು ಮಾಡ್ತೀವಿ, ಅಥವಾ
1: ಪ್ರಯೋಜನವೇ ಆಗಿಲ್ಲ, ನನ್ನ ಕಾಯಿಲೆ ವಾಸಿ ಆಗಿಲ್ಲ, ನನ್ನ ಸಮಸ್ಯೆ ಪರಿಹಾರ ಆಗಿಲ್ಲ ಅಂತ ಹೇಳೋರು ಇರ್ತಾರೆ. ಯಾಕೆಂದ್ರೆ ಗುರು ಹಿಂದ್ಗಡೆ ಇರಬೇಕು, ಗುರಿ ಮುಂದ್ಗಡೆ ಇರಬೇಕು. ಗುರಿ ನಿಮಗೆ ಅನಾರೋಗ್ಯದಿಂದ ಹೊರಗೆ ಬರಬೇಕು ಅನ್ನೋದಾದರೆ ಹಿಂದೆ ಅದಕ್ಕೆ ಮಾರ್ಗದರ್ಶನ ಮಾಡತಕ್ಕಂಥ ಗುರುವು ಮುಖ್ಯ ಆಗ್ತಾನೆ.
0: ಖಂಡಿತ ಖಂಡಿತ. ಯಾಕೆಂದ್ರೆ ಇದೊಂದು ಸಂಶೋಧನೆ ಇದೆ, ಯೋಗಾಭ್ಯಾಸ ಪ್ರಾಣಾಯಾಮ ಇದೆಲ್ಲ ಸಂಶೋಧನೆ. ನಾನಾದರೂ ಕೂಡ ಈ ಒಂದು ಸಂಶೋಧನೆಯಲ್ಲಿ ತೊಡಗಿಸ್ಕೊಂಡಾಗ ಅವರಿಗೆ ಯಾವುದು ಸಮಸ್ಯೆಗಳಿದೆ, ಈಗ ಡಯಾಬಿಟಿಸ್ ಅಂತ ಸಮಸ್ಯೆ ಇದ್ರೆ ಅವ್ರಿಗೆ ಈ ಯೋಗ ಪ್ರಾಣಾಯಾಮ ಮಾಡೋದಕ್ಕಿಂತ ಮುಂಚೆ ಅವ್ರಿಗೆ ಫಾಸ್ಟಿಂಗ್ ಬ್ಲಡ್ ಶುಗರ್ ಎಷ್ಟು, ಪೋಸ್ಟ್ ಬ್ಲಡ್ ಶುಗರ್ ಎಷ್ಟು, HbA1c ಎಷ್ಟು, ಅನಂತರ ಅವರು ಒಂದು ತಿಂಗಳಾದ ಮೇಲೆ, ಎರಡು ತಿಂಗಳಾದ, ಮೂರು ತಿಂಗಳಾದ ನಂತರ ಅವರು ರೆಕಾರ್ಡಿಂಗ್ನ, ಕ್ಲಿನಿಕಲ್ ರೀಡಿಂಗ್ಸ್ನ ನೋಡಿದಾಗ ಇದರದ್ದು ಇಂಪ್ರೂವ್ಮೆಂಟ್ ಆಗ್ತಾ ಇದೆಯಾ, ಆಗ್ತಾ ಇಲ್ವಾ, ಇದ್ರ ಜೊತೆಗೆ ಒಂದು ಸ್ವಲ್ಪ ಮಟ್ಟಿಗೆ ಡಯೆಟ್ ಈ ಆಹಾರದಲ್ಲಿ ಬದಲಾವಣೆ ಮಾಡಿಕೊಂಡು ಇವ್ರಿಗೆ ನಿಜವಾಗ್ಲೂ ಇವ್ರಿಗೆ ಇದರಿಂದ ಉಪಯೋಗ ಆಗ್ತಾ ಇದೆಯೋ ಆಗ್ತಾ ಇಲ್ವೋ ಅನ್ನೋದಕ್ಕೆ ಒಬ್ಬರು ನುರಿತ ಜ್ಞಾನವುಳ್ಳ ಗುರುಗಳ ಅಗತ್ಯ ಬಹಳಷ್ಟು ಅವಶ್ಯಕತೆ ಅಂತ ಹೇಳ್ತೀನಿ ನಾನು.
1: ಹೇಗೆ ನುರಿತರು ಯೋಗ ಶಿಕ್ಷಕರು ಅಥವಾ ಯೋಗ ಗುರುಗಳು ಅಂತ ಹೇಗೆ ನಾವು ಪತ್ತೆ ಹಚ್ಚೋದು, ಫೈಂಡ್ ಔಟ್ ಮಾಡೋದು?
0: ಈಗ ಕೇಂದ್ರ ಸರ್ಕಾರ ಮಿನಿಸ್ಟ್ರಿ ಆಫ್ ಆಯುಷ್ ಹಲವಾರು ಕೋರ್ಸ್ಗಳನ್ನ ತಂದಿದೆ. ಇವತ್ತು ಯೋಗ ಸರ್ಟಿಫಿಕೇಶನ್ ಬೋರ್ಡ್, ಇಂಡಿಯಾ ಯೋಗ ಅಸೋಸಿಯೇಷನ್, ಎಸ್ಪ್ಯಾಸ ಯೂನಿವರ್ಸಿಟಿ, ಮತ್ತೆ ಸೈಂಟಿಫಿಕ್ ಪ್ರಾಣಾಯಾಮ, ಡಾಕ್ಟರ್ ದೇವಿಕೆ ಮಾಧವ್ ಅವರು ಈ ಒಂದು ಸೈಂಟಿಫಿಕ್ ಪ್ರಾಣಾಯಾಮನ ತಂದಿದ್ದಾರೆ. ಪೋಸ್ಟ್ ಗ್ರಾಜ್ಯುಯೇಷನ್ ಇನ್ ಪ್ರಾಣಾಯಾಮ, PhD ಇನ್ ಪ್ರಾಣಾಯಾಮ, PhD ಇನ್ ಯೋಗ. ಸೊ ಈ ರೀತಿ ಸರ್ಟಿಫಿಕೇಶನ್ಸ್ನ ಮಾಡೋದ್ರಿಂದ ಅವ್ರಿಗೆ ಒಂದು ಜ್ಞಾನ ಸಿಗುತ್ತೆ. ಈಗ ಎಸ್ಪ್ಯಾಸ ಯೂನಿವರ್ಸಿಟಿ ಅವರು ಕೂಡ ಇಂಟ್ರೊಡ್ಯೂಸ್ ಮಾಡಿದ್ದಾರೆ ಡಿಪ್ಲೊಮೊ ಇನ್ ಯೋಗ 1 ವರ್ಷ, BS ಯೋಗ 3 ಇಯರ್ಸ್, MS ಯೋಗ 2 ವರ್ಷ, ಪೋಸ್ಟ್ ಗ್ರಾಜ್ಯುಯೇಷನ್ ಇನ್ ಯೋಗ ಥೆರಪಿ 1 ವರ್ಷ, PhD ಇನ್ ಯೋಗ. ಸೊ ಈ ರೀತಿ ಹಲವಾರು ಕೋರ್ಸ್ಗಳಿದೆ.
1: ಬಹುತೇಕ ಎಲ್ಲ ಕೋರ್ಸ್ಗಳನ್ನ ತಾವು ಮಾಡಿದಿರಿ ಸರ್?
0: PhD ಮಾಡಿದ್ದೀನಿ, ಲಾಸ್ಟ್ ಇಯರ್ PhD ಆಗಿದೆ. ಸೊ ಹಾಗಾಗಿ ಈ ಒಂದು ಜ್ಞಾನ ಒಂದು ಪಡ್ಕೊಳ್ಳದೆ ಆದರೆ ಅವಾಗ ಸೂಕ್ತವಾದ ಮಾರ್ಗದರ್ಶನವನ್ನು ನೀಡಿ ಅವರಿರುವ ಸಮಸ್ಯೆಯನ್ನು ಬಗೆಹರಿಸ್ಬೋದು.
1: ಹಾಗಾಗಿ ನೀವು ಒಬ್ಬ ಹಿರಿಯ ಯೋಗ ಗುರುಗಳಾಗಿ ಈ ಎಲ್ಲ ಕೋರ್ಸ್ಗಳನ್ನು ಅಥವಾ ಇದರಲ್ಲಿ ಯಾವುದಾದ್ರು ಒಂದು ಕೋರ್ಸನ್ನು ಮಾಡಿಕೊಳ್ಳೋದ್ರ ಮೂಲಕ ನೀವು ಯೋಗ ಶಿಕ್ಷಕರಾಗಿ ಅಥವಾ ಯೋಗ ಗುರುಗಳಾಗಿ ಮುಂದುವರಿಬೋದು ಅನ್ನುವಂಥ ಒಂದು ಸಂದೇಶವನ್ನು ಕೊಡ್ತೀರಿ.
0: ಖಂಡಿತ ಖಂಡಿತ.
1: ಈ ಯೋಗ ಚಿಕಿತ್ಸೆ ಇವತ್ತು ಹೆಚ್ಚು ಪಾಪ್ಯುಲರ್ ಆಗ್ತಾ ಇದೆ ಸರ್, ಇಂಥ ಕಾಯಿಲೆಗೆ ಇಂಥ ಯೋಗ ಆಸನ ವಿಶೇಷವಾಗಿ, ಇದು ಯೋಗ ಚಿಕಿತ್ಸೆಗೆ ಎಷ್ಟು ಮಹತ್ವ ಇದೆ ಅದ್ರ ಬಗ್ಗೆ ತಿಳಿಸ್ಕೊಡಿ ಸರ್.
0: ಯೋಗ ಚಿಕಿತ್ಸೆ ಅಂದರೆ ಇವತ್ತು ವಿವಿಧ ಆರೋಗ್ಯ ಸಮಸ್ಯೆಗಳ ಒಂದು ತಡೆಗಟ್ಟುವಿಕೆ, ನಿರ್ವಹಣೆ ಮತ್ತು ಪುನರ್ವಸತಿಗಾಗಿ ಯೋಗದ ತತ್ವಗಳು, ಆಸನಗಳು, ಪ್ರಾಣಾಯಾಮ, ಧ್ಯಾನ ಮತ್ತು ವಿಶ್ರಾಂತಿ ತಂತ್ರಗಳನ್ನು ಅವ್ರಿಗೆ ಜನರಲ್ಲಿ ಯಾರಿಗೆ ಸಮಸ್ಯೆಗಳಿದೆ ಅವ್ರಿಗೆ ಪ್ರಯೋಗ ಮಾಡಿ ಆನಂತರ ಅವ್ರಿಗೆ ಕಾಯಿಲೆಗಳನ್ನ ಅಥವಾ ಸಮಸ್ಯೆಗಳನ್ನ ನಿರ್ವಹಣೆಗೆ ತರ್ಬೋದು. ಯೋಗ ಚಿಕಿತ್ಸೆಯಲ್ಲಿ ನಾವು ಯೋಗಾಸನಗಳನ್ನು, ಪ್ರಾಣಾಯಾಮ ಅಂದರೆ ಉಸಿರಾಟದ ಅಭ್ಯಾಸವನ್ನು, ಧ್ಯಾನ ಮೆಡಿಟೇಷನ್ನ, ಮತ್ತು ವಿಶ್ರಾಂತಿ ತಂತ್ರಗಳು, ರಿಲ್ಯಾಕ್ಸೇಷನ್ ಟೆಕ್ನಿಕ್ಸ್, ಸೊ ಈ ರೀತಿ ನಾವು ಅವ್ರಿಗೆ ಕೊಡೋದ್ರಿಂದ ಅವ್ರಿಗೆ ದೈಹಿಕ ಒಂದು ಆರೋಗ್ಯ, ಮಾನಸಿಕ ಆರೋಗ್ಯ ಸುಧಾರಿಸ್ಬೋದು, ಮಾನಸಿಕ ಒತ್ತಡ ಮತ್ತು ಆತಂಕವನ್ನು ಕಡಿಮೆ ಮಾಡ್ಬೋದು, ಮತ್ತು ದೇಹ ಉಸಿರಾಟ ಅದರ ಸಮತೋಲನವನ್ನು ಕಾಪಾಡ್ಬೋದು. ಯಾಕೆಂದರೆ ನಾವು ಯೋಗ ಅಂತಂದರೆ ಸಮತ್ವಂ ಯೋಗ ಉಚ್ಚತೆ ಅಂತ ಹೇಳ್ತೀವಿ, ಅಂದರೆ ಸಮತೋಲನವನ್ನು ಕಾಪಾಡುವಂಥದ್ದು, ಅದು ಸುಖ ಬಂದಾಗ ಹಿಗ್ಗದೆ, ದುಃಖ ಬಂದಾಗ ಕುಗ್ಗದೆ ಸಮತೋಲನನ್ನೇ ಕಾಪಾಡುವಂಥದ್ದು, ನೋವು ನಲಿವು, ಲಾಭ ನಷ್ಟ, ಜಯ ಅಪಜಯ. ಸೊ ಈ ರೀತಿ ಪ್ರತಿಯೊಂದರಲ್ಲೂ ನಾವು ಸಮತೋಲನ ಆಗಿ ಇರುವಂತಕೊಳ್ಳೋದು, ಅದಕ್ಕೆ ಮಾನಸಿಕ ಒತ್ತಡದ ನಿರ್ವಹಣೆ,
1: ಸಮಚಿತ್ತ ಮನೋಭಾವವನ್ನು
0: ಮೇಂಟೈನ್ ಮಾಡುವಂಥದ್ದು, ಮತ್ತು ಜೀವನದ ಗುಣಮಟ್ಟವನ್ನು ಹೆಚ್ಚಿಸುವಂಥದ್ದು, ಈ ರೀತಿ ಆರೋಗ್ಯದ ಜೀವನ ಶೈಲಿಯನ್ನ ಈ ಒಂದು ಯೋಗ ಚಿಕಿತ್ಸೆ ಒಂದು ಮೂಲ ಉದ್ದೇಶ ಇರ್ತದೆ. ಅದೇ ರೀತಿನೇ ಪ್ರಾಣಾಯಾಮ ಚಿಕಿತ್ಸೆಯೂ ಕೂಡ, ಯೋಗಾಭ್ಯಾಸವನ್ನು ಮಾಡಕ್ ಆಗದೇ ಇರೋರಿಗೆ ಪ್ರಾಣಾಯಾಮದ ಚಿಕಿತ್ಸೆಯನ್ನ ಈಗ ಡಾಕ್ಟರ್ ದೇವಿಕಿ ಮಾಧವ್ ಅವರು ಇಂಟ್ರೊಡ್ಯೂಸ್ ಮಾಡಿದ್ದಾರೆ. ಸೊ ಈಗ ಹಲವಾರು ಸಮಸ್ಯೆಗಳು, ಬಿ ಪಿ, ಡಯಾಬಿಟೀಸ್, ಹಲವಾರು ಸಮಸ್ಯೆಗಳು ಏನಿದೆ ಅದನ್ನ ಈ ಪ್ರಾಣಾಯಾಮದ ಚಿಕಿತ್ಸೆಯನ್ನು ಕೊಡೋದ್ರ ಮುಖಾಂತರ ಯಾವ ರೀತಿ

0: ಇದನ್ನ ನಿರ್ವಹಣೆ ಮಾಡಬಹುದು ಅನ್ನೋದು ಕೂಡ ಇವಾಗ ಅದನ್ನ ತಂದಿದ್ದಾರೆ. ಸೊ ಇಲ್ಲಿ ನಾವು ಏನು ಗಮನಿಸಬೇಕು ಅಂತಂದ್ರೆ, ದೀರ್ಘಕಾಲದ ಯಾವ್ದಾರ ರೋಗಗಳಿದ್ದರೆ ಅದನ್ನ ವೈದ್ಯರ ಸಲಹೆ ತಗೊಂಡು ಮತ್ತೆ ಅವ್ರ ಹತ್ರ ಏನು ಚಿಕಿತ್ಸೆಯನ್ನ ತಗೊಂಡು ಅದನ್ನ ಮುಂದುವರಿಸ್ತಾ ಈ ಒಂದು ಯೋಗ ಪ್ರಾಣಾಯಾಮ ಧ್ಯಾನವನ್ನು ಮುಂದುವರಿಸ್ಕೊಂಡು ಹೋಗ್ತಾ ಆಮೇಲೆ ಯಾವುದೋ ಅವರ ಒಂದು ರೀಡಿಂಗ್ಸ್ಗಳನ್ನ ನೋಡ್ತಾ ಹೋದಂಗೆ ಅವಾಗ ವೈದ್ಯರೇ ಹೇಳ್ತಾರೆ ಇದನ್ನು ನೀವು ಕಡಿಮೆ ಮಾಡ್ಬೋದು ಅಂತ. ಈಗ ಫಾರ್ ಎಕ್ಸಾಂಪಲ್ ಅವ್ರಿಗೆ ಥೈರಾಯ್ಡ್ ಇತ್ತು ಅಂತಂದರೆ ಅವ್ರಿಗ ಥೈರಾಕ್ಸಿನ್ ಹಾರ್ಮೋನು ಕಡಿಮೆ ಇರುತ್ತೆ, ರಿಲೀಸ್ ಆಗುವಂಥದ್ದು. ಆದರೆ ಈ ಯಾವಾಗ ಈ ಯೋಗ ಪ್ರಾಣಾಯಾಮ ಧ್ಯಾನ ಎಲ್ಲ ಮಾಡ್ತಾ ಹೋದಂಗೆ ಆವಾಗ ಥೈರಾಯ್ಡ್ ಲೆವೆಲ್ ಕಡಿಮೆ ಆಗ್ತಾ ಬರುತ್ತೆ, ಆವಾಗ ವೈದ್ಯರೇ ಹೇಳ್ತಾರೆ ಇದನ್ನು ನೀವು ಕಡಿಮೆ ಮಾಡ್ಬೋದು ಅಂತ. ಸೊ ಇದನ್ನು ನಾವು ಪರ್ಯಾಯ ಚಿಕಿತ್ಸೆ ಅಂತ ಹೇಳ್ಬೋದು. ಯೋಗ ಅನ್ನೋದು ಪರ್ಯಾಯ ಚಿಕಿತ್ಸೆ ಅಂದರೆ ವೈದ್ಯರ ಜೊತೆನೆ ಇದೊಂದು ನಾವು ಹೇಳೋದು. ಈಗ ಯೋಗ ಪ್ರಾಣಾಯಾಮ ನೀವು ಧ್ಯಾನ ಮಾಡ್ದಂಗೆ ನೀವು ವೈದ್ಯರ ಸಲಹೆಗಳನ್ನ ಚಿಕಿತ್ಸೆಗಳನ್ನ ಯಾವ್ದನ್ನು ಬಿಡಬೇಡಿ ಅಂತ ಹೇಳೋದು. ನಾವು ಅವರ ಸಲಹೆಯೇ ಇಟ್ಕೊಂಡು ಇದರ ಜೊತೆಗೆ ಯೋಗ ಪ್ರಾಣಾಯಾಮ ಧ್ಯಾನವೆಲ್ಲ ಮಾಡ್ತಾ ಆಮೇಲೆ ನಿಮಗೆ ವೈದ್ಯರ ಒಂದು ಸಲಹೆ ಮೇರೆಗೆ ನೀವು ಏನು ಸಮಸ್ಯೆಗಳನ್ನ ಅದು ಸಂಪೂರ್ಣವಾಗಿ ಕಡಿಮೆ ಮಾಡ್ಬೋದು, ಒಂದು ಹಂತದಲ್ಲಿ ಇದನ್ನು ಸಂಪೂರ್ಣವಾಗಿ ನಿರ್ಮೂಲನೆ ಕೂಡ ಮಾಡಬಹುದು ಅಂತ ಅಂದ್ಬಿಟ್ಟು ಇವತ್ತು ಸಂಶೋಧನೆಯಿಂದ ಸಾಬೀತಾಗಿದೆ ಸರ್.
1: ಓಕೆ, ತುಂಬಾ ಸರಿ. ಅದು ಸಮರ್ಪಕವಾಗಿ ಮಾಡಲೇಬೇಕು. ನೀವು ಮೆಡಿಸನ್ನ ಹೇಗೆ ದಿನನಿತ್ಯ ಒಂದು ಟೈಮೋ ಎರಡು ಟೈಮೋ ಮೂರು ಟೈಮೋ ತಗೊಳ್ತೀರೋ ಹಾಗೇನೆ ಈ ಯೋಗ ಚಿಕಿತ್ಸೆನೂ ಮಾಡ್ಕೊಳ್ಳೋದ್ರ ಮೂಲಕ ನೀವು ಔಷಧಿಯಿಂದ ಹೊರಗೆ ಬರೋದಕ್ಕೆ ಸಾಧ್ಯ.
0: ಖಂಡಿತ ಸರ್, ಖಂಡಿತ.
1: ಯೋಗ ಅಭ್ಯಾಸಗಳನ್ನು ಮಾಡಲಿಕ್ಕೆ ನಿಯಮಗಳೇನಾದರೂ ಹೇಳ್ತೀರಾ? ಯಾಕೆಂದರೆ ಆ ಒಂದು ನಿರ್ದಿಷ್ಟವಾದಂಥ ಜಾಗ ಬೇಕು, ಅಯ್ಯೋ ನಮಗೆ ಜಾಗನೇ ಇಲ್ಲ ಅನ್ನೋವಂಥದ್ದು, ಅಥವಾ ಒಂದು ವಾತಾವರಣ ಬೇಕು, ನನಗೆ ಸಮಯನೇ ಇಲ್ಲ, ಈ ಥರದ ಸಬೂಬುಗಳನ್ನು ಕೇಳ್ತೀವಿ ನಾವು. ತಮ್ಮ ಸಲಹೆ ಏನು?
0: ಯೋಗಾಭ್ಯಾಸವನ್ನು ಮಾಡಬೇಕಾದ್ರೆ ಪ್ರಮುಖವಾಗಿ ಆಸನಗಳನ್ನ ಮಾಡಬೇಕಾದ್ರೆ ಬೆಳಗಿನ ಜಾವ, ಸೂರ್ಯೋದಯಕ್ಕಿಂತ ಮುಂಚೆ ಅಂತ ಹೇಳ್ತೀವಿ, 4 ಬೆಳಗಿನ ಜಾವ 6 ಅಂತ ಹೇಳ್ತೀವಿ, ಬ್ರಾಹ್ಮಿ ಮುಹೂರ್ತ ಅಥವಾ ಒಂದು ಅಮೃತ ಗಳಿಗೆ ಅಂತ ಹೇಳ್ತೀವಿ, ಅಥವಾ ಸೂರ್ಯೋದಯ ಸಮಯದಲ್ಲಾದ್ರೂ ಯೋಗಾಸನ, ಸೂರ್ಯ ನಮಸ್ಕಾರ ಇದೆಲ್ಲ ಮಾಡಬೇಕಾದ್ರೆ ಖಾಲಿ ಹೊಟ್ಟೆಯಲ್ಲಿ ಇರಬೇಕು. ಅಂದರೆ ಏನು ಅವರು ಆಹಾರವನ್ನು ಅಥವಾ ಏನೇ ಜ್ಯೂಸ್ಗಳನ್ನಾಗಲಿ ಕಾಫಿ ಟೀ ಆಗಲಿ ಏನು ತೊಗೊಂಡಿರ್ಬಾರ್ದು, ಖಾಲಿ ಹೊಟ್ಟೆಯಲ್ಲಿ ಇರಬೇಕು ಮೊದಲನೇದು. ಎರಡನೇದು ಏನಂದರೆ ಅವರು ಮಾಡುವಂಥ ಒಂದು ಯೋಗಾಸನ ಏನು ಮಾಡ್ತಾರೆ ಆ ಒಂದು ಸ್ಥಳದಲ್ಲಿ ಒಂದು ಸ್ವಚ್ಛ ವಾತಾವರಣ ಇರಬೇಕು, ಒಂದು ಗಾಳಿ ಬೆಳಕು, ಒಂದು ಶಾಂತ ವಾತಾವರಣ ಇರಬೇಕು. ಮತ್ತು ಅವರು ಧರಿಸುವಂಥ ಉಡುಪು ಸಡಿಲವಾಗಿರಬೇಕು, ನಾವು ಕಾಟನ್ ಉಡುಪುಗಳನ್ನ ಧರಿಸಿ ಅಂತ ಹೇಳ್ತೀವಿ, ಒಂದು ಆರಾಮದಾಯಕವಾಗಿರಬೇಕು. ಮತ್ತೆ ಯೋಗವನ್ನು ನಿಧಾನವಾಗಿ ಮಾಡುವಂಥದ್ದು, ಇದು ವೇಗವಾಗಿ ಮಾಡುವಂಥದ್ದಲ್ಲ, ಬಹಳ ನಿಧಾನವಾಗಿ ಜಾಗರೂಕತೆ.
1: ಟೈಮ್ ಕೊಡ್ತೀನಿ 10 10 ಆಸನಗಳನ್ನ ಮಾಡಬೇಕು ಅಂತ ಅಲ್ಲ
0: ಅಲ್ಲ ಅಲ್ಲ, ಇದನ್ನು ಬಹಳ ನಿಧಾನವಾಗಿ ಮಾಡಬೇಕು, ಮತ್ತೆ ಸೂಕ್ತವಾದಂಥ ಯೋಗ ಗುರುಗಳ ಮಾರ್ಗದರ್ಶನದಲ್ಲಿ ಮಾಡಬೇಕು, ಜಾಗರೂಕತೆಯಿಂದ ಮಾಡಬೇಕು. ಮತ್ತೆ ಉಸಿರಾಟದ ಮೇಲೆ ಗಮನ ಇಡಬೇಕು, ಯಾಕಂದ್ರೆ ಬಹಳಷ್ಟು ಜನ ನಾನು ಗಮನಿಸಿದಾಗ ಈ ಉಸಿರಾಟದ ಒಂದು ಏರುಪೇರು ಇರ್ತದೆ. ಈ ಯೋಗಾಭ್ಯಾಸದಲ್ಲಿ ಉಸಿರಾಟನೇ ಮುಖ್ಯ, ಯಾವಾಗ ನಾವು ಉಸಿರಾಟವನ್ನು ತಗೊಳ್ತೀವಿ, ಆಸನಗಳನ್ನ ಮಾಡಬೇಕಾದ್ರೆ ಯಾವಾಗ ಉಸಿರನ್ನ ಬಿಡ್ತೀವಿ ಅಂತ. ಹಾಗಾಗಿ ಈ ಒಂದು ಉಸಿರಾಟದ ಮೇಲೆ ಅವ್ರಿಗೆ ಗಮನ ಇರಬೇಕು. ಮತ್ತೆ ಈ ಯೋಗಾಭ್ಯಾಸನ ಮಾಡೋಕ್ಕಿಂತ ಮುಂಚೆ ವಾರ್ಮ್ ಅಪ್ ಅಂತ ಏನು ಹೇಳ್ತೀವಿ, ಸಡಿಲೀಕರಣ ವ್ಯಾಯಾಮ ಅಂತ ಹೇಳ್ತೀವಿ, ಅದನ್ನು ನಾವು ಮಾಡಬೇಕು. ಈ ಯಾವಾಗ ಒಬ್ಬ ವ್ಯಕ್ತಿ ಅನಾರೋಗ್ಯದಿಂದ ಕೂಡಿರ್ತಾನೆ ಅಥವಾ ಅವನಿಗೆ ತೀವ್ರವಾಗಿ ಆಯಾಸ ಆಗಿರ್ತದೆ ಅಥವಾ ಅವನಿಗೆ ಏನೋ ಸಮಸ್ಯೆ ಇರ್ತದೆ, ಈಗ ಹೃದಯ ಸಮಸ್ಯೆ ಇರ್ಬೋದು, ಆ ಥರ ಇದ್ದಾಗ ಅವರು ಸೂಕ್ತವಾಗಿ ವೈದ್ಯರ ಸಲಹೆ ತಗೊಂಡು ಮಾಡಬೇಕು, ಯಾವ್ದು ಮಾಡಬೇಕು ಯಾವ್ದು ಮಾಡಬಾರ್ದು ಅಂತ. ಮತ್ತೆ ಯೋಗದ ನಂತರವೂ ಕೂಡ ವಿಶ್ರಾಂತಿಯನ್ನ ಮಾಡಬೇಕು, ಇದಕ್ಕೆ ಶವಾಸನ ಅಂತ ವಿಶ್ರಾಂತಿ. ನಮ್ಮ ಯೋಗಾಸನ ಮುಗೀತು, ಈ ಒಂದು ಆಧುನಿಕ ವೇಗವಾದಂತ ಜಗತ್ತಲ್ಲಿ ನಾವು ಬೇಗ ಬೇಗ ಹೋಗ್ಬೇಕು ಅನ್ನೋದಲ್ಲ, ವಿಶ್ರಾಂತಿ ತಗೊಂಡು ಆರಾಮದಾಯಕವಾಗಿ ಹೋಗುವಂಥದ್ದು, ಇಷ್ಟು ನಿಯಮಗಳನ್ನ ಪಾಲಿಸಬೇಕು.
1: ನೀವೇನು ಒಂದು ಸಿದ್ಧಿ ಅಥವಾ ಸಾಧನೆ ಸಾಕಾರ ಅಂತೀವೋ ಅದು ಸಿಗಬೇಕು ಅಂತ ಅಂದ್ರೆ ಇಷ್ಟು ನಿಯಮಗಳನ್ನು ಅಳವಡಿಸ್ಕೊಳ್ಬೇಕು. ಸರ್, ಇತ್ತೀಚೆಗೆ ಧ್ಯಾನದ ಬಗ್ಗೆ ಬಹಳ ದೊಡ್ಡ ಚರ್ಚೆ ನಡೀತಾ ಇದೆ. ಮತ್ತೆ ಧ್ಯಾನ ಮಾಡಿ ಸರಿ ಹೋಗುತ್ತೆ, ಧ್ಯಾನ ಮಾಡಿ ನೀವು ಸರಿ ಹೋಗ್ತೀರಿ, ಈ ತರದ್ದು ಕೇಳ್ತಾ ಇದೀವಿ. ಇದರ ಧ್ಯಾನದ ಮಹತ್ವದ ಬಗ್ಗೆ ತಿಳಿಸ್ಕೊಡಿ.
0: ಇವತ್ತಿನ ಒಂದು ಆಧುನಿಕ ವೇಗದ ಜಗತ್ತಲ್ಲಿ ಬಹಳಷ್ಟು ಜನರು ಏನ್ ಹೇಳ್ತಿರ್ತಾರೆ ಅಂದ್ರೆ ಧ್ಯಾನ ಮಾಡಕ್ ಆಗಲ್ಲ, ಅದಕ್ಕೆ
1: ಹೊರಗಡೆ ಕಿರಿಕಿರಿ ಇದೆ, ನಿಶ್ಶುಬ್ಧವಾಗಿರಲ್ಲ, ಮನೇಲೂ ಕಿರಿಕಿರಿ ಇದೆ.
0: ಈ ಕಡೆ ಹೊರಗಡೆ ಜಗತ್ತಲ್ಲೂ ಒಂದು ಗಲಾಟೆ ಇರ್ತದೆ, ಈಗ ಒಳ ಜಗತ್ತಲ್ಲಿ ಮನೆ ಇದರಲ್ಲೂ ಒಂದು ಗಲಾಟೆ ಇರುತ್ತೆ. ಅಂದ್ರೆ ಇಲ್ಲಿ ನಿಶ್ಶಬ್ದವಾಗಿ ಮನಸ್ಸನ್ನ ತಗೊಂಡು ಹೋಗುವಂಥದ್ದು
1: ಕೇಂದ್ರೀಕರಿಸೋದು ಕಷ್ಟ ಆಗುತ್ತೆ.
0: ಹೌದು, ಕೇಂದ್ರೀಕರಿಸೋದು ಬಹಳ ಕಷ್ಟ ಆಗುತ್ತೆ. ಹಂಗಾಗಿ ಈ ಆಸನಗಳು, ಅದಕ್ಕೆ ಪತಂಜಲಿ ಋಷಿ ಏನ್ ಹೇಳಿದ್ರೆ ಯಮ ನಿಯಮ ಆಸನ ಪ್ರಾಣಾಯಾಮವನ್ನ ಮಾಡಬೇಕು. ಪ್ರಾಣಾಯಾಮ ಅಲ್ಲೇ ಧಾರಣ ಧ್ಯಾನ, ನೆಕ್ಸ್ಟ್ ಧ್ಯಾನ ಬರುವಂಥದ್ದು. ಸೊ ಈ ಅಂತಂತದ್ದು ಹೋಗ್ಬೇಕಿದು. ಒಂದೇ ಸರಿ ಕೂತ್ಕೊಂಡು ನಾನು ಧ್ಯಾನ ಮಾಡ್ತಿದ್ರೆ ಅದು ಸಾಧ್ಯ ಆಗ್ದೇನೆ ಇರ್ಬೋದು ಇವತ್ತಿನ ಪರಿಸ್ಥಿತಿಯಲ್ಲಿ, ಹಿಂದೆ ಆಗ್ತಿತ್ತು ಇತ್ತು. ಈಗ ಹಾಗೆ ಮಾಡಬೇಕಾದ್ರೆ ಅದಕ್ಕೆ ಒಂದು ಸಿದ್ಧಿಸಬೇಕಾದ್ರೆ ಈ ಒಂದು ಸ್ವಲ್ಪ ಮಟ್ಟಿಗೆ ಒಂದು ವಾರ್ಮ್ ಅಪ್ ಎಕ್ಸಸೈಸಸ್ ಅಂದರೆ ಸಡಿಲೀಕರಣ

0: ಅದು ಸ್ವಲ್ಪ ಯೋಗಾಸನ, ಆಮೇಲೆ ಪ್ರಾಣಾಯಾಮ, ಆಮೇಲೆ ಧ್ಯಾನ ಮಾಡಿದ್ರೆ ಅದನ್ನು ಒಂದು ಧ್ಯಾನ ಮಾಡುವಂಥ ಪದ್ಧತಿಯನ್ನು ರೂಢಿಸ್ಕೊಂಡು ನಂತರ ಅದನ್ನು ಕ್ರಮೇಣವಾಗಿ ಅದು ನಮಗೆ ಮನಸ್ಸನ್ನು ಕೇಂದ್ರೀಕರಿಸ್ಕೊಳ್ಳುವಂಥದ್ದು, ಮತ್ತು ಧ್ಯಾನ ಮನಸ್ಸಿಗೆ ಒಂದು ಶಾಂತಿ ನೆಮ್ಮದಿ ಸಿಗುವಂಥದ್ದು ಮತ್ತು ಸಂತೋಷವನ್ನು ಕೊಡುವಂಥದ್ದು ಅದು ಸಾಧ್ಯ ಆಗುತ್ತೆ. ಆದರೆ ಇದು ಒಂದೇ ದಿನದಲ್ಲಿ ಆಗ್ನೇ ಇರ್ಬೋದು, ಇದು ಕ್ರಮೇಣ ಒಂದೊಂದು ಅಭ್ಯಾಸ, ಅದು ತಿಂಗಳಾಂಗಟ್ಲೆ ತಗೊಳ್ಬೋದು ಅಥವಾ ವರ್ಷಾಂಗಟ್ಲೆ ತಗೊಳ್ಬೋದು. ಅದಕ್ಕೆ ಸೂಕ್ತವಾದಂಥ ಸಮಯವನ್ನು ಕೊಡಬೇಕು. ಟ್ರೈನಿಂಗ್ ಅಂತೀವಿ, ಟ್ರೈನಿಂಗ್ ದ ಮೈಂಡ್ ಅಂತ, ಅಂದರೆ ಮನಸ್ಸನ್ನು ತರಬೇತಿ ಕೊಡಿಸುವಂಥದ್ದು, ಅದಕ್ಕೆ ತನ್ನದೇ ಆದ ಸಮಯ ತಗೊಳ್ಳುತ್ತೆ. ಸರ್,
1: ಧ್ಯಾನಕ್ಕೆ ದೇಹ ಮತ್ತು ಮನಸ್ಸು ಪಕ್ವಗೊಳ್ಳಬೇಕು.
0: ಖಂಡಿತ ಖಂಡಿತ.
1: ಆಗ ಮಾತ್ರ ಧ್ಯಾನದಿಂದ ಸಿಗ್ತಕ್ಕಂಥ ಲಾಭ ನಿಮಗೆ ಸಿಗುತ್ತೆ. ಮುಖ್ಯವಾಗಿ ಸರ್, ಮಾನ್ಯ ಪ್ರಧಾನಮಂತ್ರಿಯವರ ನೇತೃತ್ವದ ಕೇಂದ್ರ ಸರ್ಕಾರಕ್ಕೆ 12 ವರ್ಷ ಅಧಿಕಾರಕ್ಕೆ ಬಂದು 12 ವರ್ಷ ಮುಗಿದಿದೆ. ಹಾಗೆಯೇ ಈ 12ನೇ ಆವೃತ್ತಿಯ ಯೋಗ ದಿನಾಚರಣೆ ಕೂಡ ನಡೀತಾ ಇದೆ. ಇದು ನನಗೆ ಒಂದು ರೀತಿ ಯೋಗ ಅಂತ ಭಾವಿಸ್ತೀನಿ ನಾನು. ಹಾಗಾಗಿ ಭಾರತೀಯರಿಗೆ ಇದು ಎಷ್ಟು ಹೆಮ್ಮೆಯ ವಿಚಾರ ಸರ್. ಅಂತಾರಾಷ್ಟ್ರೀಯ ಜಗತ್ತಿಗೆ ಒಂದು ಮಹತ್ವದ ಕೊಡುಗೆಯನ್ನು ಕೊಟ್ಟಿರತಕ್ಕಂಥ ಭಾರತೀಯರಿಗೆ ಇದೆಷ್ಟು ಹೆಮ್ಮೆ ಅನಿಸುತ್ತೆ. ಮತ್ತು ಈ ಬಾರಿ ಕೋಲ್ಕತ್ತಾದಲ್ಲಿ ದೊಡ್ಡ ಪ್ರಮಾಣದಲ್ಲಿ ಆಚರಣೆ ಆಗ್ತಾ ಇದೆ, ಇದ್ರ ಬಗ್ಗೆ ತಮ್ಮ ಅನಿಸಿಕೆ?
0: ಇದು ಯೋಗಾಭ್ಯಾಸ ನಮ್ಮ ಭಾರತ ಕೊಟ್ಟಿರುವಂತಹ ಹಲವಾರು ವಿದ್ಯೆಗಳಲ್ಲಿ ಯೋಗ ಅನ್ನೋದು ಒಂದು ಪ್ರಮುಖವಾದಂತಹ ವಿದ್ಯೆ. ಇದನ್ನ ಋಷಿಮುನಿಗಳು ಆಗಿನ ಸಮಯದಲ್ಲಿ ಯೋಗಾಭ್ಯಾಸವನ್ನ ಮಾಡ್ತಾ ಬಂದಿದ್ರು. ಅದನ್ನೇ ಕೂಡ ಇವತ್ತೊಂದು ದಿವಸ ಆ ಒಂದು ವಿದ್ಯೆಯನ್ನ ಇವತ್ತು ಭಾರತ ಪ್ರಪಂಚಾದ್ಯಂತ ಕೊಟ್ಟಿದೆ. ಯಾಕಂದ್ರೆ ಮೋದಿಜಿಯವರು ಅಂತಾರಾಷ್ಟ್ರೀಯ ಯೋಗ ದಿನಾಚರಣೆಯನ್ನ ಒಂದು ಕಾರ್ಯರೂಪಕ್ಕೆ ತಂದ ಮೇಲೆ ಕಳೆದ ವರ್ಷ 170 ವಿವಿಧ ರಾಷ್ಟ್ರಗಳು ಈ ಒಂದು ಯೋಗ ದಿನಾಚರಣೆಯಲ್ಲಿ ಪಾಲ್ಗೊಂಡಿರುವಂಥದ್ದು ಸಂಭ್ರಮ ತರುವಂಥದ್ದು. ಸೊ ಯೋಗ ಶಿಕ್ಷಕನಾಗಿ ನಾನು ಈ ಒಂದು ಯೋಗ ಒಂದು ಜ್ಞಾನವನ್ನು ಈ ಜನರಿಗೆ ತಲುಪಿಸುವಂಥದ್ದಾಗ ಅವರಲ್ಲಿರುವಂಥ ಒಂದು ಸಮಸ್ಯೆಗಳು, ದೈಹಿಕವಾದಂಥ ಸಮಸ್ಯೆ ಅಥವಾ ಮಾನಸಿಕ ಸಮಸ್ಯೆಗಳು ಅಥವಾ ಕಾಯಿಲೆಗಳು ಅಥವಾ ಏನೇ ಇದ್ರೂ ಅವ್ರಿಗೆ ಅದರಿಂದ ದೂರ ಆಗಿ ಅವರು ಆರೋಗ್ಯವಂತರಾಗಿ ನಾವು ನೋಡುವಂಥದ್ದೇ ಒಂದು ಸಂತೋಷವನ್ನು ಕೊಡುತ್ತೆ.
1: ಆರೋಗ್ಯಕರ ಪ್ರಪಂಚ,
0: ಆರೋಗ್ಯಕರವಾದದ್ದು,
1: ಶಾಂತಿ, ಏಕತೆ ಮತ್ತು ಆರೋಗ್ಯ ಇಡೀ ಜಗತ್ತಿಗೆ ಬೇಕು, ಬರೀ ಭಾರತಕ್ಕೆ ಅಷ್ಟೇ ಅಲ್ಲ ಅನ್ನುವಂತ ಇದರ ದೂರದೃಷ್ಟಿ ಇದೆ ಇದರಲ್ಲಿ.
0: ಖಂಡಿತ ಖಂಡಿತ. ಮತ್ತೆ ಈ ವರ್ಷದ ಥೀಮ್ನಲ್ಲಿ ವೃದ್ಧಾಪ್ಯಕ್ಕಾಗಿ ಆರೋಗ್ಯ ಅಂತ ಏನಿದೆ, ಈ ಒಂದು ಯೋಗವನ್ನ ವೃದ್ಧಾಪ್ಯದಲ್ಲಿ ಮಾಡೋದ್ರಿಂದ ಈ ಮನಸ್ಸಿಗೆ ಒಂದು ಶಾಂತಿ, ದೇಹದಕ್ಕೆ ಒಂದು ಆರೋಗ್ಯ, ಒಂದು ಸಕಾರಾತ್ಮಕವಾದ ಚಿಂತನೆ ಮತ್ತೆ ಆತ್ಮವಿಶ್ವಾಸ ಮತ್ತೆ ಆಂತರಿಕ ಸಮಾಧಾನವನ್ನು ಉಂಟು ಮಾಡೋದಕ್ಕೆ ಇದು ಬಹಳಷ್ಟು ಸಹಾಯ.
1: ಒಟ್ಟು ಜಗತ್ತಿನ ಜಾಗತಿಕ ಆಚರಣೆ ಇದು. ಈ ಆಚರಣೆ ಮೂಲಕ ಇವೆಲ್ಲವನ್ನು ಸಿದ್ಧಿಸ್ಕೊಳ್ಳಿಕ್ಕೆ ಸಾಧ್ಯ. ಬಹಳಷ್ಟು ಜನರ ಮನಸ್ಸಿನಲ್ಲಿ ಒಂದು ಪ್ರಶ್ನೆ ಇದೆ ಸರ್, ನಮ್ಮ ಕೇಳುಗರಲ್ಲೂ ಕೂಡ ಇರಬಹುದು, ಯೋಗ ಅನ್ನುವಂಥದ್ದು ವ್ಯಾಪಾರೀಕರಣ ಆಗ್ತಿದೆಯಾ ಅಂತ.
0: ಯೋಗಾಭ್ಯಾಸ, ಈ ಜ್ಞಾನ ಏನಿದೆ ಋಷಿ ಮುನಿಗಳು ಕೊಟ್ಟಿರುವಂತ ಒಂದು ಜ್ಞಾನ, ಇದು ವ್ಯಾಪಾರೀಕರಣ ಆಗಬಾರದು. ಆದರೆ ಇವತ್ತೊಂದು ದಿವಸ ಅದು ಹಲವಾರು ಸಂಸ್ಥೆಗಳು ವ್ಯಾಪಾರೀಕರಣ ಮಾಡ್ತಾ ಇದ್ದಾರೆ. ಇದನ್ನ ನಾವು ಯೋಗದ ತತ್ವಗಳನ್ನ ಮೌಲ್ಯಗಳನ್ನ ಎಲ್ಲೋ ಒಂದ್ ಕಡೆ ಕಡೆಗಣಿಸ್ಪಟ್ಟಲ್ಪಟ್ಟಿದೆ ಅಂತ ನಾವು ನೋಡ್ತೀವಿ ನಾವು. ಆದ್ರೂ ಫೀಸ್ ತಗೊಂಡು ಮಾಡದೆ ಆದ್ರೆ ಅವ್ರಿಗೆ ಮೂಲಭೂತ ಸೌಕರ್ಯಗಳಿಗೆ ಅದನ್ನ ಮಾಡಬಹುದೇ ಹೊರತು
1: ಅವರ ಮೂಲಭೂತ ಸೌಕರ್ಯಗಳು ಬೇಕು ಬೇಡಗಳಿಗೆ
0: ಮಾಡ್ಕೋಬಹುದು,
1: ಲಾಭ ಬೇಡ
0: ಆದ್ರೆ ಮಾಡ್ಕೋಬಹುದೇ ಹೊರತು ಆದ್ರೆ ಲಾಭ ಗಳಿಕೆಯ ಉದ್ದೇಶದಿಂದ ಯೋಗವನ್ನ ಮಾಡಬಾರ್ದು.
1: ಎಸ್, ಹಿರಿಯರಾಗಿ ಅದೊಂದು ಮುಖ್ಯವಾದಂತ ಸಂದೇಶವನ್ನ ಕೊಟ್ಟಿದ್ರಿ. ಇನ್ನು ಇದನ್ನ ಹೆಚ್ಚು ಪ್ರಚಾರ ಮಾಡ್ಬೇಕು ಸರ್, ಇನ್ನು ಬಹಳಷ್ಟು ಜನ ಒಪ್ಕೊಳ್ಬೇಕು ಯೋಗ ವಿದ್ಯೆಯನ್ನ ಅನ್ನೋದೇ. ಆದ್ರೆ ಏನಾಗ್ಬೇಕಿದೆ ಸರ್?
0: ಅದೇ ಕೇಂದ್ರ ಸರ್ಕಾರ ಇವತ್ತು ಆಯುಷ್ ಸಚಿವಾಲಯದಿಂದ ಯೋಗ ಸರ್ಟಿಫಿಕೇಶನ್ ಬೋರ್ಡ್ಗಳನ್ನ ಇವತ್ತು ತಂದಿದೆ, ಹಲವಾರು ಕೋರ್ಸ್ಗಳನ್ನ ತಂದಿದೆ. ಮತ್ತೆ ಯೋಗದಲ್ಲಿ ಯೋಗ ಡಿಪ್ಲೊಮೋ ಯೋಗ, BSc ಯೋಗ, MSc ಯೋಗ, PSc ಯೋಗ ಅಂತ ತಂದಿದೆ. ಈಗ ಡಾಕ್ಟರ್ ದೇವಿಕಿ ಮಾಧವ್ ಅವರು ಪೋಸ್ಟ್ ಗ್ರಾಜುಯೇಷನ್ ಡಿಪ್ಲೊಮೋ ಇನ್ ಯೋಗ ಇನ್ ಪ್ರಾಣಾಯಾಮ ಇದೆ, PhD ಇನ್ ಪ್ರಾಣಾಯಾಮ ಇದೆ. ಇದನ್ನು ನಾವು ಶಾಲಾ ಮಕ್ಕಳಿಗೆ, ಕಾಲೇಜು ವಿದ್ಯಾರ್ಥಿಗಳಿಗೆ ಮತ್ತು ಸಮಾಜಕ್ಕೆ ಈ ಒಂದು ಜ್ಞಾನವನ್ನು ತೆಗೆದುಕೊಂಡು ಹೋಗಬೇಕು. ಇಲ್ಲ, ಯೋಗ ಕೇಂದ್ರಗಳೇ ಸಮಾಜ ಹತ್ರ ಹೋಗಬೇಕು ಇವತ್ತೊಂದು ದಿವಸ. ಅವ್ರಿಗೋಗಿ ಈ ಒಂದು ಜ್ಞಾನವನ್ನು ಕೊಡ್ತಾ ಹೋದಂಗೆ ಒಂದು ಸಂತೋಷಕರವಾದಂಥ ಸಮಾಜವನ್ನು ಸೃಷ್ಟಿಸುವುದಕ್ಕೆ ಇದು ಬಹಳಷ್ಟು ಸಹಾಯ
1: ಸಾಧ್ಯ ಇದೆ. ನೀವು ಮಾಡ್ತಾ ಇದ್ದೀರಿ ಸರ್ ಆ ರೀತಿ?
0: ಖಂಡಿತ ಖಂಡಿತ. ನಾನು ಹಲವಾರು ಶಾಲೆಗಳಿಗೆ, ಕಾಲೇಜುಗಳಿಗೆ ಮತ್ತು ಶಾಲಾ ಟೀಚರ್ಸ್ಗೆ, ಕಾಲೇಜು ಟೀಚರ್ಸ್ಗೆಲ್ಲ ಈ ಒಂದು ಕಾರ್ಯಕ್ರಮವನ್ನು ಮಾಡ್ತಾ, ಯೋಗ ಆ್ಯಂಡ್ ಪರ್ಸನಾಲಿಟಿ ಡೆವಲಪ್ಮೆಂಟ್, ಯೋಗದಿಂದ ವ್ಯಕ್ತಿತ್ವ ವಿಕಸನ ವಿದ್ಯಾರ್ಥಿಗಳಿಗೆ, ಸ್ಟ್ರೆಸ್ ಮ್ಯಾನೇಜ್ಮೆಂಟ್ ಪ್ರೋಗ್ರಾಮ್, ಯೋಗದಿಂದ ಒತ್ತಡ ನಿರ್ವಹಣೆ, ಈ ಒಂದು ಕಾರ್ಯಕ್ರಮವನ್ನು ನಾನು ಮಾಡ್ತಾ ಬಂದಿದ್ದೀನಿ ಸರ್. ಇದು ಬಹಳಷ್ಟು ನನಗೆ ಸಂತೋಷವನ್ನು ಕೊಟ್ಟಿದೆ.
1: ನಮ್ಮ ಕೇಳುಗರಿಗೆ ನಿಮ್ಮ ಸಂದೇಶ, ಕಿವಿ ಮಾತು ಏನು?
0: ಪ್ರತಿಯೊಬ್ಬರು ಯೋಗ ಮಾಡಿ ನಿರೋಗಿಗಳಾಗಿ ದೈಹಿಕ ಆರೋಗ್ಯ, ಮಾನಸಿಕ ಆರೋಗ್ಯ, ಬೌದ್ಧಿಕ ಆರೋಗ್ಯ, ಸಾಮಾಜಿಕ ಆರೋಗ್ಯ ಮತ್ತು ಆಧ್ಯಾತ್ಮಿಕ ಆರೋಗ್ಯನ ಒಳಗೊಂಡ ವ್ಯಕ್ತಿತ್ವ ವಿಕಸನವನ್ನು ನಿಮಗೆ ಆಗುತ್ತೆ. ಈ ಒಂದು ಜೀವನ ಶೈಲಿಯಲ್ಲಿ

0: ನೀವು ಅಳವಡಿಸ್ಕೊಳ್ಳಿ. ಈ ಸರಿಯ ಒಂದು ಥೀಮ್ನಲ್ಲಿ ವೃದ್ಧಾಪ್ಯದಲ್ಲಿ ನಾವು ಯೋಗವನ್ನು ನಾವು ಮಾಡಲಿಕ್ಕೆ ಸಾಧ್ಯ. ಹಾಗಾಗಿ ಜೀವನವೆಲ್ಲ ಸಂಪೂರ್ಣವಾಗಿ ನಾವು ಪ್ರತಿದಿನವೂ ಯೋಗವನ್ನು ಮಾಡಿ ಸಂತೋಷದಿಂದ ಇರಿ ಅಂತ ನಾನು ಎಲ್ಲ ಕೇಳುಗರಿಗೆ ನಾನು ವಿನಂತಿಸ್ಕೊಳ್ತೇನೆ ಸರ್.
1: ಧನ್ಯವಾದಗಳು ಸರ್.
0: ಧನ್ಯವಾದ.
1: ಆಕಾಶವಾಣಿಯ ಸುದ್ದಿ ವಿಭಾಗದ ಸಾರಥ್ಯದಲ್ಲಿ ನಡೆದಂಥ ಅಂತಾರಾಷ್ಟ್ರೀಯ ಯೋಗ ದಿನಾಚರಣೆಯ ನಿಮಿತ್ತ ನಡೆದಂಥ ಸಂವಾದಕ್ಕೆ ತಾವು ಆಗಮಿಸಿದಿರಿ, ಯಶಸ್ವಿಗೊಳಿಸಿದ್ರಿ. ಅದಕ್ಕಾಗಿ ನಮ್ಮೆಲ್ಲ ಕೇಳುಗರ ಪರವಾಗಿ ಧನ್ಯವಾದಗಳು ತಮಗೆ.
0: ಧನ್ಯವಾದಗಳು ಸರ್.
2: ಇದುವರೆಗೂ ಅಂತಾರಾಷ್ಟ್ರೀಯ ಯೋಗ ದಿನಾಚರಣೆ 2026 ಈ ಕುರಿತಂತೆ ವಿಶೇಷ ಚರ್ಚೆ ಕೇಳಿದಿರಿ. ಭಾಗವಹಿಸಿದವರು ಡಾಕ್ಟರ್ ಎಂ ಶಿವಪ್ರಕಾಶ್, ಯೋಗ ಗುರುಗಳು ಮತ್ತು ಪ್ರಾಧ್ಯಾಪಕರು. ಕಾರ್ಯಕ್ರಮವನ್ನು ನಡೆಸಿಕೊಟ್ಟವರು ಕೆಸಿ ಶಿವರಾಮ್, ಹಿರಿಯ ಪತ್ರಕರ್ತರು. ಪ್ರಸಾರ ನಿರ್ವಹಣೆ ಗಿರೀಶ್ ಮೇರ್ವೆ. ಸಮಗ್ರ ನಿರ್ವಹಣೆ ಆಕಾಶವಾಣಿ ಬೆಂಗಳೂರು ಪ್ರಾದೇಶಿಕ ಸುದ್ದಿ ವಿಭಾಗದ ಸಹಾಯಕ ನಿರ್ದೇಶಕರಾದ ಸುಹಾಸ್ ಆರ್. ಈ ಕಾರ್ಯಕ್ರಮ ಆಕಾಶವಾಣಿ ಬೆಂಗಳೂರು ಪ್ರಾದೇಶಿಕ ಸುದ್ದಿ ವಿಭಾಗದ ಕೊಡುಗೆ.

ಸವಿನೆನಪು ಹಳೆಯ ಕನ್ನಡ ಚಿತ್ರಗೀತೆಗಳು. ಆರಂಭದಲ್ಲಿ ಕೇಳಿ ಕವಿರತ್ನ ಕಾಳಿದಾಸ ಚಿತ್ರದ ಗೀತೆ. ಹಾಡಿದ್ದಾರೆ ಡಾಕ್ಟರ್ ರಾಜ್ಕುಮಾರ್ ಹಾಗೂ ವಾಣಿ ಜಯರಾಮ್. ಚಿ ಉದಯಶಂಕರ್ ಅವರ ಸಾಹಿತ್ಯಕ್ಕೆ ಎಂ ರಂಗರಾವ್ ಅವರ ಸಂಗೀತ.

0: ಪಿವಿ ಶ್ರೀನಿವಾಸ್ ಹಾಗೂ ಪಿ ಸುಶೀಲಾ ಅವರ ಧ್ವನಿಯಲ್ಲಿ ಕಸ್ತೂರಿ ನಿವಾಸ ಚಿತ್ರದ ಗೀತೆಯನ್ನ ಕೇಳಿದ್ರಿ. ಆರ್ ಎನ್ ಜಯಗೋಪಾಲ್ ಅವರ ಸಾಹಿತ್ಯಕ್ಕೆ ಜಿಕೆ ವೆಂಕಟೇಶ್ ಅವರ ಸಂಗೀತ ನಿರ್ದೇಶನವಿತ್ತು.
1: ವಂದೇ ಮಾತರಂ 150 ಸಂಭ್ರಮ ಆಕಾಶವಾಣಿಗೆ 90

0: ಸೈನಿಕರ ಸಂಭ್ರಮ ಸಂದರ್ಭದಲ್ಲಿ ವಿಶೇಷ ಕಾರ್ಯಕ್ರಮ ವೀರಯೋಧರು ರಕ್ಷಣಾ ಸೇವೆಯ ತಾರೆಗಳು
1: ಪ್ರತಿ ಶುಕ್ರವಾರ ಬೆಳಿಗ್ಗೆ 9:05 9:30 ಆಕಾಶವಾಣಿ ಮುಖ್ಯವಾಹಿನಿಯಲ್ಲಿ
0: ಆಕಾಶವಾಣಿ ಎಫ್ಎಂ ರೈನ್ಬೋದಲ್ಲಿ 1:30 ವಿವಿಧ ಭಾರತಿಯಲ್ಲಿ 6:02 ಕೇಳಿ ವೀರಯೋಧರು ರಕ್ಷಣಾ ಸೇವೆಯ ತಾರೆಗಳು

ಸವಿನೆನಪು ಕಾರ್ಯಕ್ರಮದಲ್ಲಿ ಇನ್ನು ಮುಂದೆ ಅರುಣರಾಗ ಚಿತ್ರದ ಗೀತೆ ಹಾಡಿದ್ದಾರೆ ಎಸ್ಪಿ ಬಾಲಸುಬ್ರಹ್ಮಣ್ಯಂ, ದೊಡ್ಡ ರಂಗೇಗೌಡರ ಸಾಹಿತ್ಯಕ್ಕೆ ಎಂ ರಂಗರಾವ್ ಅವರ ಸಂಗೀತ ನಿರ್ದೇಶನ.

ವಾಣಿ ಜಯರಾಮ್ ಅವರ ದನಿಯಲ್ಲಿ ಮಾನಸ ಸರೋವರ ಚಿತ್ರದ ಗೀತೆಯನ್ನ ಕೇಳಿದ್ರಿ. ಜಿಎಸ್ ಶಿವರುದ್ರಪ್ಪನವರ ರಚನೆ ಇದಾಗಿತ್ತು. ವಿಜಯ್ ಭಾಸ್ಕರ್ ಅವರ ಸಂಗೀತವಿತ್ತು.

ಕನ್ನಡ ಚಿತ್ರಗೀತೆಗಳನ್ನ ಕೇಳಿದ್ರಿ. ಈ ಕಾರ್ಯಕ್ರಮ ಆಕಾಶವಾಣಿ ಬೆಂಗಳೂರು ಕೇಂದ್ರದಿಂದ ಮೂಡಿ ಬಂತು. ಸಮಯ 11:30 ಇನ್ನು ಮುಂದೆ ಸ್ಟಂಪ್ಡ್ ಕಾರ್ಯಕ್ರಮ ದೆಹಲಿ ಕೇಂದ್ರದ ಸಹಪ್ರಸಾರದಲ್ಲಿ.

ಆಕಾಶವಾಣಿ ಬೆಂಗಳೂರು. ಇನ್ನೀಗ ಚಿತ್ರಗೀತೆಯನ್ನು ಕೇಳೋಣ. ಕರ್ಣ ಚಿತ್ರಕ್ಕಾಗಿ ಎಸ್ ಜಾನಕಿ ಹಾಗೂ ಎಸ್ ಪಿ ಬಾಲಸುಬ್ರಹ್ಮಣ್ಯಂ ಅವರು ಬರೆದಿರುವ ಹಾಡಿರುವ ಒಂದು ಗೀತೆ. ಚಿ ಉದಯಶಂಕರ್ ಅವರ ರಚನೆಗೆ ಎಂ ರಂಗರಾವ್ ಅವರ ಸಂಗೀತವಿದೆ.

ಇನ್ನೀಗ ಕೇಳಿ ಎಸ್ ಜಾನಕಿ ಹಾಗೂ ಎಸ್ ಪಿ ಬಾಲಸುಬ್ರಹ್ಮಣ್ಯಂ ಅವರ ದನಿಯಲ್ಲಿ ಜನ್ಮ ಜನ್ಮದ ಅನುಬಂಧ ಚಿತ್ರದ ಗೀತೆ, ಚಿ ಉದಯಶಂಕರ್ ಅವರ ಗೀತ ರಚನೆಗೆ ಇಳಯರಾಜ ಅವರ ಸ್ವರ ಸಂಯೋಜನೆ ಇದೆ.

ಆಕಾಶವಾಣಿ ಪ್ರದೇಶ ಸಮಾಚಾರ ಓದುತ್ತಿರುವವರು ಆರತಿ ದೇವಶಿಖಾಮಣಿ. ಪ್ರಧಾನಮಂತ್ರಿ ವಿಕಸಿತ ಭಾರತ ರೋಜ್ಗಾರ್ ಯೋಜನೆಯ ಬೆಂಬಲದೊಂದಿಗೆ ಈವರೆಗೆ 70 ಲಕ್ಷ ಉದ್ಯೋಗಗಳು ಸೃಷ್ಟಿಯಾಗಿವೆ, ಸಾಮಾಜಿಕ ಭದ್ರತೆ ದೊರೆತಿದೆ ಎಂದು ಪ್ರಧಾನಮಂತ್ರಿ ನರೇಂದ್ರ ಮೋದಿ ತಿಳಿಸಿದ್ದಾರೆ. ಹೊಸದಿಲ್ಲಿಯ ವಿಜ್ಞಾನ ಭವನದಲ್ಲಿ ಪ್ರಧಾನಮಂತ್ರಿ ವಿಕಸಿತ್ ಭಾರತ್ ರೋಜ್ಗಾರ್ ಯೋಜನೆಯಡಿ ಫಲಾನುಭವಿಗಳಿಗೆ 2,400 ಕೋಟಿ ರೂಪಾಯಿ ಪ್ರೋತ್ಸಾಹಧನ ವಿತರಿಸಿ ಮಾತನಾಡಿದರು. 20 ಲಕ್ಷ ಯುವಜನತೆ ತಮ್ಮ ಮೊದಲ ಉದ್ಯೋಗದಲ್ಲಿ 6 ತಿಂಗಳು ಪೂರ್ಣಗೊಳಿಸಿದ್ದು 2,000 ಕೋಟಿ ರೂಪಾಯಿಗೂ ಹೆಚ್ಚು ಹಣವನ್ನು ನೇರವಾಗಿ ಫಲಾನುಭವಿಗಳ ಬ್ಯಾಂಕ್ ಖಾತೆಗಳಿಗೆ ವರ್ಗಾಯಿಸಲಾಗಿದೆ. ಈ ಮೊತ್ತ ಅವರ ಪರಿಶ್ರಮಕ್ಕೆ ದೊರೆತ ಮಾನ್ಯತೆ ಎಂದು ಪ್ರಧಾನಮಂತ್ರಿ ವಿಶ್ಲೇಷಿಸಿದರು. ರಾಜ್ಯದ 5 ಸಾಧಕರು ಪ್ರತಿಷ್ಠಿತ ಪದ್ಮಶ್ರೀ ಪ್ರಶಸ್ತಿಗೆ ಭಾಜನರಾಗಿದ್ದಾರೆ. ಕೆಎಲ್ಇ ಸಂಸ್ಥೆಯ ಮೂಲಕ ಲಕ್ಷಾಂತರ ಗ್ರಾಮೀಣ ವಿದ್ಯಾರ್ಥಿಗಳಿಗೆ ಜಾಗತಿಕ ಮಟ್ಟದ ಶಿಕ್ಷಣ ಮತ್ತು ಆಸ್ಪತ್ರೆಗಳ ಮೂಲಕ ಬಡವರಿಗೆ ಉಚಿತ ಹಾಗೂ ಕಡಿಮೆ ವೆಚ್ಚದ ವೈದ್ಯಕೀಯ ಸೇವೆ ನೀಡುತ್ತಿರುವ ಮಹಾದಾನಿ ಡಾ ಪ್ರಭಾಕರ್ ಕೋರೆ, ದೂರದರ್ಶನ ಮತ್ತು ಆಕಾಶವಾಣಿಯನ್ನು ಸಂಪೂರ್ಣವಾಗಿ ನವೀಕರಿಸಿ ಕೋವಿಡ್ ಸಮಯದಲ್ಲಿ ರಾಮಾಯಣ ಪ್ರಸಾರದ ಮೂಲಕ ಜಾಗತಿಕ ದಾಖಲೆ ಬರೆದ ಹಾಗೂ ಕೋಟ್ಯಾಂತರ ವಿದ್ಯಾರ್ಥಿಗಳಿಗೆ ಉಚಿತ ಟಿವಿ ಶಿಕ್ಷಣ ತಲುಪಿಸಿದ ತಂತ್ರಜ್ಞ ಶಶಿ ಶೇಖರ್ ವೆಂಪತಿ, ಸ್ವತಃ ತೀವ್ರ ಕಾಯಿಲೆಯಿಂದ ಬಳಲುತ್ತಿದ್ದರೂ ಅದನ್ನು ಮೆಟ್ಟಿ ನಿಂತು ದೇಶದಲ್ಲೇ ಮೊದಲ ಬಾರಿಗೆ ಸರ್ಕಾರಿ ಆಸ್ಪತ್ರೆಗಳಲ್ಲಿ ಹಿಮೋಫಿಲಿಯಾ ರೋಗಿಗಳಿಗೆ ಉಚಿತ ಚಿಕಿತ್ಸೆ ಸಿಗುವಂತೆ ಮಾಡಿದ ಕ್ರಾಂತಿಕಾರಿ ವೈದ್ಯ ಡಾ ಸುರೇಶ್ ಹನಗ್ವಾಡಿ, ಪ್ರೆಸ್ಟೀಜ್ ಸಂಸ್ಥೆಯನ್ನು $1 ಬಿಲಿಯನ್ ಉದ್ಯಮವಾಗಿ ಬೆಳೆಸಿ ಕುಕ್ಕರ್ ಅಪಘಾತ ತಡೆಯುವ ಆವಿಷ್ಕಾರದ ಪೇಟೆಂಟ್ ಹಕ್ಕನ್ನು ದೇಶದ ಜನರ ಜೀವ ರಕ್ಷಣೆಗಾಗಿ ಇಡೀ ಉದ್ಯಮಕ್ಕೆ ಉಚಿತವಾಗಿ ಬಿಟ್ಟುಕೊಟ್ಟ ಉದ್ಯಮಿ ಟಿಟಿ ಜಗನ್ನಾಥನ್ ಹಾಗೂ ಅಂತಾರಾಷ್ಟೀಯ ವಿಮಾನ ನಿಲ್ದಾಣದಲ್ಲಿ ಕಡ್ಡಾಯವಾಗಿರುವ ದೃಷ್ಟಿ ವ್ಯವಸ್ಥೆಯನ್ನು ಆವಿಷ್ಕರಿಸಿ ಅಗ್ನಿ ಕ್ಷಿಪಣಿಯ ತಾಂತ್ರಿಕ ದೋಷ ನಿವಾರಿಸಿ ಭಾರತೀಯ ರಕ್ಷಣಾ ವಲಯವನ್ನು ಸ್ವಾವಲಂಬಿಯಾಗಿಸಿದ ವಿಜ್ಞಾನಿ ಡಾ ಶುಭ ವೆಂಕಟೇಶ್ ಅಯ್ಯಂಗಾರ್ ಭಾಜನರಾಗಿದ್ದಾರೆ. ಇವರಿಗೆ ಇದೇ ತಿಂಗಳ 23ರಂದು ರಾಷ್ಟಪತಿಯವರು ಪದ್ಮ ಪ್ರಶಸ್ತಿ ನೀಡಿ ಗೌರವಿಸಲಿದ್ದಾರೆ. ಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ಬೆಂಗಳೂರಿನ ವಿಧಾನಸೌಧದಲ್ಲಿ ರಾಜ್ಯ ಸರ್ಕಾರದ ಮಹತ್ವಾಕಾಂಕ್ಷೆಯ ಪಂಚ ಖಾತ್ರಿ ಯೋಜನೆಗಳ ಪ್ರಗತಿ ಪರಿಶೀಲಿಸಿದರು. ಯೋಜನೆಗಳ ಈವರೆಗಿನ ಮಾಹಿತಿ ಪಡೆದು ಇನ್ನಷ್ಟು ಪರಿಣಾಮಕಾರಿಯಾಗಿ ಜಾರಿಗೊಳಿಸುವಂತೆ ಸೂಚಿಸಿದರು. ಸಚಿವರುಗಳಾದ ಕೆಜೆ ಜಾರ್ಜ್, ಪ್ರಿಯಾಂಕ್ ಖರ್ಗೆ, ಕೆಎಚ್ ಮುನಿಯಪ್ಪ, ಮುಖ್ಯ ಕಾರ್ಯದರ್ಶಿ ಡಾ ಶಾಲಿನಿ ರಜನೀಶ್ ಪಾಲ್ಗೊಂಡಿದ್ದರು. ಬಾಲ ನ್ಯಾಯ ಕಾಯ್ದೆ 2015 ಕಲಂ 44ರ ಪೋಷಕತ್ವ ಯೋಜನೆಯಡಿ ಪಾಲನೆ ಹಾಗೂ ಪೋಷಣೆಗಾಗಿ ಮಕ್ಕಳ ಕಲ್ಯಾಣ ಸಮಿತಿಯಿಂದ 1 ವರ್ಷದ ಅವಧಿಗೆ ಮಗುವನ್ನು ಪಡೆಯಲು ಅವಕಾಶ ಕಲ್ಪಿಸಲಾಗಿದೆ. ಮಗು ಹಾಗೂ ಕುಟುಂಬದ ಹೊಂದಾಣಿಕೆಯ ಆಧಾರದ ಮೇಲೆ ಮಕ್ಕಳ ಕಲ್ಯಾಣ ಸಮಿತಿ ಮಗುವನ್ನು 18 ವರ್ಷದ ವಯಸ್ಸಿನವರೆಗೂ ಪೋಷಕತ್ವವನ್ನು ಮುಂದುವರಿಸಲು ಅವಕಾಶವಿದೆ. ಧಾರವಾಡ ಜಿಲ್ಲೆಯ ಮಕ್ಕಳ ಪಾಲನಾ ಸಂಸ್ಥೆಗಳಿಂದ ಆಸಕ್ತ ಪೋಷಕರು ಮಕ್ಕಳ ಪೋಷಣೆ ಮಾಡಬಹುದು ಎಂದು ಪ್ರಕಟಣೆ ತಿಳಿಸಿದೆ. ಮೈಸೂರಿನ ಶ್ರೀ ಚಾಮರಾಜೇಂದ್ರ ಮೃಗಾಲಯ, ವನ್ಯಪ್ರಾಣಿಗಳ ಲೋಕ, ಪರಿಸರ ಮತ್ತು ವನ್ಯಜೀವಿ ಸಂರಕ್ಷಣೆಯ ಬಗ್ಗೆ ಆಸಕ್ತಿಯುಳ್ಳ 12ರಿಂದ 18 ವರ್ಷದೊಳಗಿನ ವಿದ್ಯಾರ್ಥಿಗಳಿಗೆ 34ನೇಯ ಯುವ ಸಂಘಟನೆ ಶಿಬಿರ ಆಯೋಜಿಸಿದೆ. ಅರ್ಜಿಗಳನ್ನು ಆಹ್ವಾನಿಸಿದೆ. ಜುಲೈ 26ರಿಂದ ಜನವರಿ 31ರವರೆಗೆ ಒಟ್ಟು 25 ಭಾನುವಾರ, ಬೆಳಿಗ್ಗೆ 10ರಿಂದ ಮಧ್ಯಾಹ್ನ 1 ಗಂಟೆಯವರೆಗೆ ಶಿಬಿರ ನಡೆಯಲಿದೆ. 60 ವಿದ್ಯಾರ್ಥಿಗಳಿಗೆ ಅವಕಾಶವಿದ್ದು ಶಿಬಿರದ ಶುಲ್ಕ 3,000 ರೂಪಾಯಿ. ಜಾಲತಾಣ www.mysuruzoo.infoಗೆ ಭೇಟಿ ನೀಡಬಹುದು. ರಾಜ್ಯಪಾಲ ಥಾವರ್ಚಂದ್ ಗೆಹ್ಲೋಟ್ ಅವರು ಬೆಂಗಳೂರಿನ ಲೋಕಭವನದಲ್ಲಿ ಇಳಕಲ್ಲಿನ ಶ್ರೀ ಗುರು ಮಹಾಂತ ಸ್ವಾಮೀಜಿಗೆ ಬಾಗಲಕೋಟೆ ವಿಶ್ವವಿದ್ಯಾಲಯದ ಗೌರವ ಡಾಕ್ಟರೇಟ್ ಪದವಿಯನ್ನು ಪ್ರದಾನ ಮಾಡಿ ಗೌರವಿಸಿದರು. ರಾಷ್ಟೀಯ ಮಟ್ಟದ ಬೃಹತ್ ರೈತ ಸಮಾವೇಶವನ್ನು ಕಲಬುರಗಿಯ ಶ್ರೀ ಶರಣಬಸವೇಶ್ವರ ಜಾತ್ರಾ ಮೈದಾನದಲ್ಲಿ ಜುಲೈ 25ರಿಂದ 3 ದಿನಗಳ ಕಾಲ ಆಯೋಜಿಸಲಾಗಿದೆ ಎಂದು ಬೃಹತ್ ರೈತ ಸಮಾವೇಶದ ಸ್ವಾಗತ ಸಮಿತಿಯ ಅಧ್ಯಕ್ಷರಾದ ಮಾಲಿಕಯ್ಯ ಗುತ್ತೇದಾರ್ ತಿಳಿಸಿದ್ದಾರೆ. ಕಲಬುರಗಿಯಲ್ಲಿ ಸುದ್ದಿಗಾರರೊಂದಿಗೆ ಮಾತನಾಡಿದ ಅವರು, ರಾಷ್ಟೀಯ ಮಟ್ಟದ ಬೃಹತ್ ರೈತ ಸಮಾವೇಶದಲ್ಲಿ ಕೇಂದ್ರ ಕೃಷಿ ಖಾತೆ ಸಚಿವ ಶಿವರಾಜ್ ಸಿಂಗ್ ಚೌಹಾಣ್, ಉಕ್ಕು ಮತ್ತು ಗಣಿ ಖಾತೆ ಸಚಿವ ಎಚ್ ಡಿ ಕುಮಾರಸ್ವಾಮಿ, ಸಾರಿಗೆ ಖಾತೆ ಸಚಿವ ನಿತಿನ್ ಗಡ್ಕರಿ, ನಾಗರಿಕ ಪೂರೈಕೆ ಹಾಗೂ ಗ್ರಾಹಕ ವ್ಯವಹಾರ

0: ಗಳ ಖಾತೆ ಸಚಿವ ಪ್ರಹ್ಲಾದ್ ಜೋಶಿ, ಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ಸೇರಿದಂತೆ ಅನೇಕ ಗಣ್ಯರು, ರಾಷ್ಟೀಯ ಮತ್ತು ಅಂತಾರಾಷ್ಟೀಯ ಮಟ್ಟದ ತಜ್ಞರು ಪಾಲ್ಗೊಳ್ಳಲಿದ್ದಾರೆ ಎಂದರು. ಧಾರವಾಡದ ಪ್ರಾದೇಶಿಕ ತೋಟಗಾರಿಕೆ ಸಂಶೋಧನೆ ಮತ್ತು ವಿಸ್ತರಣೆ ಕೇಂದ್ರ ಈ ತಿಂಗಳ 27ರಿಂದ 3 ದಿನಗಳ ಸಸ್ಯ ಸಂತೆಯನ್ನು ಕುಂಭಾಪುರ ಫಾರಂನಲ್ಲಿ ಆಯೋಜಿಸಿದೆ. ಇಲ್ಲಿಗೆ ಪ್ರದೇಶ ಸಮಾಚಾರ ಮುಕ್ತಾಯವಾಯಿತು. ನಮ್ಮ ಮುಂದಿನ ರಾಷ್ಟೀಯ ವಾರ್ತಾ ಪ್ರಸಾರ 1:10.
1: ಆಕಾಶವಾಣಿ ವನಿತಾ ವಿಹಾರ.

0: ವಿಹಾರ ಮಹಿಳೆಯರಿಗಾಗಿ ಕಾರ್ಯಕ್ರಮ. ಇವತ್ತಿನ ವನಿತಾ ವಿಹಾರದಲ್ಲಿ ಕೇಳಿ, ಯೋಗದ ಮಹತ್ವ ಕುರಿತು ಡಾಕ್ಟರ್ ಪೂಜಾ, ಪ್ರಕೃತಿ ಚಿಕಿತ್ಸೆ ಮತ್ತು ಯೋಗ ವೈದ್ಯಾಧಿಕಾರಿಗಳು, ಜಿಲ್ಲಾ ಸಾರ್ವಜನಿಕ ಆಸ್ಪತ್ರೆ, ಆಯುಷ್ ಇಲಾಖೆ, ಪಂಚಕರ್ಮ ಘಟಕ ರಾಯಚೂರು, ಇವರೊಡನೆ ಸಂದರ್ಶನ ಸಂದರ್ಶಿಸುತ್ತಾರೆ ರಮಾ ಕುಲಕರ್ಣಿ. ನಿರ್ವಹಣೆ ವೆಂಕಟೇಶ್ ಬೇವಿನ ಬೆಂಚಿ. ಆತ್ಮೀಯ ಶ್ರೋತೃ ಬಂಧುವರಿಗೆ ನಮಸ್ಕಾರ. ಕೇಳುಗರೆ, ಅಂತಾರಾಷ್ಟ್ರೀಯ ಯೋಗ ದಿನವನ್ನು ಪ್ರತಿ ವರ್ಷ ಜೂನ್ 21ರಂದು ಭಾರತ ಸೇರಿದಂತೆ ವಿಶ್ವದಾದ್ಯಂತ ಆಚರಿಸಲಾಗ್ತಾ ಇದೆ. ಪ್ರಾಚೀನ ಭಾರತದ ಸಂಪ್ರದಾಯವಾದ ಯೋಗವು ದೇಹ, ಮನಸ್ಸು ಮತ್ತು ಆತ್ಮದ ನಡುವಿನ ಸಮತೋಲನವನ್ನು ಕಾಪಾಡಿಕೊಳ್ಳೋದಕ್ಕೆ ಅತ್ಯಂತ ಪರಿಣಾಮಕಾರಿ ಸಾಧನವಾಗಿದೆ. ಭಾರತದ ಪ್ರಧಾನಿ ನರೇಂದ್ರ ಮೋದಿಯವರು 2014ರಲ್ಲಿ ವಿಶ್ವಸಂಸ್ಥೆಯಲ್ಲಿ ಮಾಡಿದ ಭಾಷಣದಲ್ಲಿ ಯೋಗ ದಿನದ ಆಚರಣೆಯನ್ನು ಪ್ರಸ್ತಾಪ ಮಾಡಿದರು. ವಿಶ್ವಸಂಸ್ಥೆಯು 2014ರ ಡಿಸೆಂಬರ್ನಲ್ಲಿ ಜೂನ್ 21ರಂದು ಅಂತಾರಾಷ್ಟ್ರೀಯ ಯೋಗ ದಿನ ಎಂದು ಘೋಷಣೆಯನ್ನು ಮಾಡಿತು. 2015ರಿಂದ ಅಧಿಕೃತವಾಗಿ ಯೋಗ ದಿನವನ್ನು ಆಚರಣೆ ಮಾಡೋದಕ್ಕೆ ಪ್ರಾರಂಭ ಮಾಡಲಾಯಿತು. ಜೂನ್ 21ರ ದಿನವನ್ನು ಆಯ್ಕೆ ಮಾಡೋದಕ್ಕೆ ಕಾರಣ, ಆ ದಿನವು ಉತ್ತರಾರ್ಧಗೋಳದಲ್ಲಿ ಅತಿ ಉದ್ದದ ದಿನವಾಗಿದ್ದು ವಿಶೇಷ ಸಾಂಸ್ಕೃತಿಕ ಮತ್ತು ಆಧ್ಯಾತ್ಮಿಕ ಮಹತ್ವವನ್ನು ಹೊಂದಿದೆ ಅನ್ನುವಂತಹ ಕಾರಣಕ್ಕೆ ಆ ದಿನವನ್ನು ಆಯ್ಕೆ ಮಾಡಲಾಯಿತು. ದೈಹಿಕ ಮಾನಸಿಕ ಆರೋಗ್ಯದ ಬಗ್ಗೆ ಜಾಗೃತಿ ಮೂಡಿಸುವುದು ಮತ್ತು ಪ್ರಕೃತಿಯೊಂದಿಗೆ ಸಾಮರಸ್ಯವನ್ನು ಹೊಂದುವುದು ಇದರ ಮೂಲ ಉದ್ದೇಶ. ಕೇಳುಗರೆ, ಈ ಯೋಗದ ಪಂಚಕರ್ಮ ಘಟಕದಿಂದ ಡಾಕ್ಟರ್ ಪೂಜಾ ಇದ್ದಾರೆ, ಕಾರ್ಯಕ್ರಮಕ್ಕೆ ಅವರಿಗೆ ಸ್ವಾಗತವನ್ನು ಮಾಡೋಣ ಅಂತ. ನಮಸ್ಕಾರ ಮೇಡಮ್.
1: ನಮಸ್ತೆ ಮೇಡಮ್,
0: ಕಾರ್ಯಕ್ರಮಕ್ಕೆ ನಿಮಗೆ ಸ್ವಾಗತ.
1: ಥ್ಯಾಂಕ್ ಯು.
0: ಹೇಳ್ರಿ ಪೂಜಾ ಮೇಡಮ್ ಅವರೇ, ಅಂತಾರಾಷ್ಟ್ರೀಯ ಯೋಗ ದಿನ ನಾವು ಜೂನ್ 21ರಂದು ಆಚರಣೆಯನ್ನ ಮಾಡ್ತೀವಿ, ಈ ಆಚರಣೆಯ ಬಗ್ಗೆ ನಿಮ್ಮ ಅನಿಸಿಕೆಯನ್ನು ಹೇಳಿ.
1: ಮೊದಲನೇದಾಗಿ ಈ ಎಲ್ರಿಗೂ ನಮಸ್ಕಾರ. ಇಂಪಾರ್ಟೆಂಟ್, ನಾವು ಈ ಸಲ ಸೆಲೆಬ್ರೇಷನ್ ಮಾಡ್ತಿರೋದು 12ನೇ ಅಂತಾರಾಷ್ಟ್ರೀಯ ಯೋಗ ದಿನಾಚರಣೆಯನ್ನು 2026ರಂದು ಸೆಲೆಬ್ರೇಷನ್ ಮಾಡ್ತಾ ಇದ್ದೀವಿ. ಇದು 12ನೇ ದಿನಾಚರಣೆ ಅಂದ್ರೆ ಆಲ್ರೆಡಿ ನಮ್ಗೆ 11 ವರ್ಷದ್ದು ಯೋಗ ಆಚರಣೆ ಬಗ್ಗೆ ನಮ್ಗೆ ಒಂದು ಬೇಸಿಕ್ ನಾಲೆಜ್ ಅಂತರೂ ಇರುತ್ತೆ. ವೈ ವಿ ಆರ್ ಸೆಲೆಬ್ರೇಟಿಂಗ್ ಇಂಟರ್ನ್ಯಾಷನಲ್ ಯೋಗ ಡೇ ವರ್ಲ್ಡ್ ವೈಡ್ ಅಂತ. ಮೊದಲಿನಿಂದಾಗಿ ಏನು ಹೇಳಕ್ ಇಷ್ಟಪಡ್ತೀನಿ ಅಂದರೆ, ಈ ಸೆಲೆಬ್ರೇಷನ್ ಮಾಡಬೇಕಂತ ಪ್ರಪೋಸಲ್ ತಂದಿರೋದೇ ನಮ್ಮ ಪ್ರಧಾನ ಮಂತ್ರಿ ಆದಂಥ ನರೇಂದ್ರ ಮೋದಿಜಿಯವರು 2014ರಂದು ಯುನೈಟೆಡ್ ನೇಷನ್ಸ್ ಆಫ್ ಜನರಲ್ ಅಸೆಂಬ್ಲಿಯಲ್ಲಿ ಈ ಪ್ರಪೋಸಲ್ನ ಇಡ್ತಾರೆ. ಆವಾಗ 177 ನೇಷನ್ಸ್ ಇದಕ್ಕೆ ಸಪೋರ್ಟ್ ಮಾಡಿ, ಓಕೆ ನಾವು ಸಹ ವರ್ಲ್ಡ್ ವೈಡಲ್ಲಿ ಇದನ್ನ ಜೂನ್ 21 ಯೋಗ ಡೇಯನ್ನು ಸೆಲೆಬ್ರೇಷನ್ ಮಾಡೋಣ ಅಂತ ಅಪ್ರೂವಲ್ ಕೊಟ್ಟ ಮೇಲೆ 2015ರಿಂದ ಹಿಡಿದು ಇಲ್ಲಿವರೆಗೂ ನಾವು ಇಂಟರ್ನ್ಯಾಷನಲ್ ಯೋಗ ಡೇಯನ್ನು ಸೆಲೆಬ್ರೇಷನ್ ಮಾಡ್ತಾ ಬಂದಿದ್ದೀವಿ. ಇದು ಇಂಪಾರ್ಟೆನ್ಸ್, ಹೆಂಗೆ ಇದು ಇಂಟರ್ನ್ಯಾಷನಲ್ ಯೋಗ ಡೇ ಡೆವಲಪ್ ಆಯಿತು, ಹೆಂಗೆ ಒರಿಜಿನ್ ಆಯಿತು ಅನ್ನೋದು ದಿಸ್ ಇಸ್ ದ ಇಂಟ್ರೊಡಕ್ಷನ್. ಮತ್ತು ಯಾಕೆ ನಾವು ಜೂನ್ 21ಸ್ಟೇ ನಾವು ಇಂಟರ್ನ್ಯಾಷನಲ್ ಯೋಗ ಡೇನ ಸೆಲೆಬ್ರೇಷನ್ ಮಾಡಬೇಕಂತ ಯಾಕೆ ಡೇನ ಚೂಸ್ ಮಾಡಿದ್ರೆ ಅಂದರೆ, ಆಲ್ರೆಡಿ ಮೇಡಮ್ ಮೆನ್ಷನ್ ಮಾಡಿರೋ ಹಾಗೆ ದಟ್ಸ್ ದ ಲಾಂಗೆಸ್ಟ್ ಡೇ ಆಫ್ ದ ಇಯರ್. ದಟ್ ಇಂಡಿಕೇಟ್ಸ್ ಸಿಂಬಲೈಸಿಂಗ್ ದ ಲೈಟ್ ಎನರ್ಜಿ ಟೈಮ್ ಆಫ್ ದ ಕಾನ್ಷಿಯಸ್ ಗ್ರೋತ್ ಅಂತ ಹೇಳ್ತೀವಿ. ಕನ್ನಡದಲ್ಲಿ ಹೇಳೋದಾದ್ರೆ, ಇದು ಬೆಳಕು ಶಕ್ತಿ ಸೈದ್ಧಾಂತಿಕ ಬೆಳವಣಿಗೆಯ ಸಂಕೇತವಾಗಿರೋದ್ರಿಂದ ನಾವು ಜೂನ್ 21ನ ಅಂತಾರಾಷ್ಟ್ರೀಯ ಯೋಗ ದಿನಾಚರಣೆಯನ್ನು ಆವತ್ತಿನ ದಿನದಲ್ಲಿ ನಾವು ಸೆಲೆಬ್ರೇಷನ್ ಮಾಡ್ತಾ ಇದ್ದೀವಿ.
0: ಮನಸ್ಸು ದೇಹ ಮತ್ತು ಬುದ್ಧಿಗೆ ಪೂರಕವಾಗಿರುವಂತಹದ್ದು ಯೋಗ ಅಂತ ನಾವು ಹೇಳ್ತೀವಿ. ಯೋಗವನ್ನು ಮಾಡಬೇಕಾದ್ರೆ ಅಂತ ಹೇಳ್ತೀವಿ, ಮಕ್ಕಳಿಗೂ ಬೇಕು, ದೊಡ್ಡವರಿಗೂ ಬೇಕು, ಯುವಕರಿಗೂ ಬೇಕು, ಎಲ್ಲರಿಗೂ ಬೇಕು. ಯಾಕಂದ್ರೆ ಈ ಒಂದು ಟೆನ್ಷನ್ ಲೈಫಲ್ಲಿ ಈ ಯೋಗದ ಮಹತ್ವ ಬಹಳ ಇದೆ ಅಂತ ಮಾತುಗಳನ್ನ ನಾವು ಎಲ್ಲ ಕಡೆ ಕೇಳ್ತೀವಿ. ಇದರ ಪ್ರಯೋಜನಗಳು ಏನ್ ಹೇಳ್ತೀರಾ ನೀವು?
1: ನೀವ್ ಹೇಳಿರೋ ಹಾಗೆ ಯೋಗ ಸ್ಪೆಸಿಫಿಕ್ ಆಗಿ ಇಂಥ ಏಜ್ ಕೆಟಗರಿ ಅವ್ರು ಬೇಕು, ಇಂಥವ್ರೆ ಮಾಡಬೇಕು,

0: ಈ ಜೆಂಡರ್ ಗ್ರೂಪ್ ಅವರೇ ಮಾಡಬೇಕು ಅಂತ ಏನಿಲ್ಲ. ಇದಕ್ಕೆ ಯೋಗದಲ್ಲಿ ಇತಿಹಾಸ ಇದೆ. 5000 ವರ್ಷಗಳಿಂದ ಯೋಗ ಅಭ್ಯಾಸ ಮಾಡ್ಕೊಂಡು ಬಂದಿದೀವಿ ಅಂತ ಇತಿಹಾಸ ಇದೆ. ಏನಂದ್ರೆ ದೇವತೆಗಳಿಂದ ಋಷಿ ಮಹರ್ಷಿಗಳೆಲ್ಲ ಇದನ್ನ ಅಭ್ಯಾಸವನ್ನು ಮಾಡಿ ಈಗ ಈ ಜನರೇಷನ್ ಅಲ್ಲಿ ಪ್ರತಿಯೊಬ್ಬರು ಸಹ ಇದನ್ನ ಫಾಲೋ ಮಾಡ್ತಾ ಬಂದಿದೀವಿ. ಫಸ್ಟ್ ಇದನ್ನ ನಾವು ಯೋಗದ ಪಿತಾಮ ಅಂತ ಮಹರ್ಷಿ ಪತಂಜಲಿ ಅವ್ರನ್ನ ಕರಿತೀವಿ. ಅವ್ರ ಮುಖಾಂತರ ಇದು ಜಗತ್ತಿಗೆ ಇಂಟ್ರೊಡ್ಯೂಸ್ ಆಯ್ತು. ಅವರು ಸಾವಿರಾರು ಸೂತ್ರಗಳನ್ನ, ಯೋಗ ಸೂತ್ರಗಳನ್ನ ಬರೆದು ಯಾವ್ಯಾವ ಆಸನಗಳಿಗೆ ಯಾವ್ಯಾವ ನೇಮ್ಗಳನ್ನ ಕೊಟ್ಟರು, ಯಾವ ರೀತಿಯಾಗಿ ಮಾಡಬೇಕು, ಅದ್ರ ಪ್ರಯೋಜನ ಏನಂತ ಅಲ್ಲಿಂದ ಅವರು ಬರೆದಿರೋದನ್ನ ನಾವು ಇತ್ತೀಚಿನ ದಿನಗಳಲ್ಲಿ ಅದನ್ನ ಅಭ್ಯಾಸವನ್ನು ಮಾಡ್ತಾ ಇದೀವಿ. ಈಗ ನೀವು ಬೆನಿಫಿಟ್ಸ್ ಆಫ್ ಯೋಗ ಕೇಳಿದ್ರಿ, ಯೋಗ ಫಾರ್ ಆಲ್ ಅಂತ ನಾನು ಹೇಳಕ್ ಇಷ್ಟಪಡ್ತೀನಿ. ನಾವು ನೋಡಿರಂಗೆ 3 ಮೇಲ್ಪಟ್ಟಿಯಿಂದ ಹಿಡಿದವರು 100+ ಇಯರ್ಸ್ ವಯಸ್ಸಾದವರು ಸಹ ಇದನ್ನ ಯೋಗನ ಮಾಡಿ ಅದರ ಸದುಪಯೋಗಗಳನ್ನ ಪಡ್ಕೊಳ್ಬಹುದು. ನೀವು ಹೇಳೋ ಹಾಗೆ ಇತ್ತೀಚಿನ ಮಾಡರ್ನ್ ಲೈಫ್ ಅಲ್ಲಿ ಎಷ್ಟು ಸ್ಟ್ರೆಸ್ಫುಲ್ ಅಂತಂದ್ರೆ, ನಮ್ಗೆ 15 ಅಥವಾ 20 ನಿಮಿಷ ಟೈಮ್ ಕೊಟ್ಟು ಊಟ ಮಾಡ್ಲಿಕ್ಕೆ ನಮ್ಮ ಹತ್ರ ಟೈಮ್ ಇಲ್ಲ. ಅಂತದ್ರಲ್ಲಿ ಜನಗಳು 30-45 ನಿಮಿಷ ಟೈಮ್ ಕೊಟ್ಟು ಒಂದು ಫಿಸಿಕಲ್ ಆಕ್ಟಿವಿಟಿನ ಮಾಡಿ ಅಂತ ಹೇಳಿದ್ರೆ ಅವ್ರು ನಿಜವಾಗ್ಲೂ ಅದನ್ನ ಖಂಡಿತವಾಗಿ ಒಪ್ಕೊಳ್ಳಲ್ಲ. ಆದ್ರೆ ಇನ್ಸ್ಟೆಡ್ ಆಫ್ ದಟ್ ಪ್ರಾಕ್ಟೀಸ್ ದೆ ಕ್ಯಾನ್ ಯೂಸ್ ಮೊಬೈಲ್ಸ್. ರೆಗ್ಯುಲರ್ ಆಗಿ ಮೊಬೈಲ್ಸ್ನ ಯೂಸ್ ಮಾಡ್ತಾರೆ, ಸ್ಕ್ರೋಲ್ ಮಾಡ್ತಾರೆ, ಬೇರೆ ಬೇರೆ ತರದ ಸೋಶಿಯಲ್ ಮೀಡಿಯಾ ಪ್ಲಾಟ್ಫಾರ್ಮ್ ಅಲ್ಲಿ ಅವರು ಟೈಮ್ನ ಇನ್ವೆಸ್ಟ್ ಮಾಡಿ ಟೈಮ್ ವೇಸ್ಟ್ ಮಾಡ್ತಾರೆ. ಬಟ್ ಹೆಲ್ತಿಗಂತ ಅವರು ಕಾನ್ಸಂಟ್ರೇಟ್ ಮಾಡಿ ಅದ್ರ ಉಪಯೋಗನ ಪಡೆದುಕೊಳ್ಳಂಗಿಲ್ಲ. ಯೋಗದ್ರದ್ದು ಬೆನಿಫಿಟ್ಸ್ ಏನಂದ್ರೆ, ಯೋಗ ಫಾರ್ ಮೈಂಡ್ ಅಂಡ್ ಬಾಡಿ ಅಂಡ್ ಪ್ರತಿಯೊಂದಕ್ಕೂ ಯೋಗ ಬೇಕಂತ ನಾನು ಹೇಳಕ್ ಇಷ್ಟಪಡ್ತೀನಿ. ಏನಂದ್ರೆ ಫಿಸಿಕಲ್ ಹೆಲ್ತ್ ಬೇಕು, ಮೆಂಟಲ್ ಹೆಲ್ತ್ ಬೇಕು, ಸ್ಪಿರಿಚುವಲ್ ಹೆಲ್ತ್ಗೂ ಸಹ ಯೋಗದ್ರದ್ದು ಪ್ರಾಮುಖ್ಯತೆ ಬಹಳ ಇದೆ. ಫಿಸಿಕಲ್ ಹೆಲ್ತ್ ಅಂತಂದ್ರೆ, ಫಾರ್ ಎಕ್ಸಾಂಪಲ್ ನವ ಡೇಸ್ ವಿ ಆರ್ ಫೇಸಿಂಗ್ ಸೋ ಮೆನಿ ಮೆಟಬಾಲಿಕ್ ಡಿಸಾರ್ಡರ್ಸ್ ಲೈಕ್ ಹೈಪರ್ ಟೆನ್ಷನ್, ಅಂದ್ರೆ ಲೈಫ್ ಸ್ಟೈಲ್ ಮ್ಯಾನೇಜ್ ಮಾಡದೇ ಇರೋದ್ರಿಂದ ಬರುವಂತ ಡಿಸೀಸ್ಗಳು, ಹೈಪರ್ ಟೆನ್ಷನ್ ಆಯ್ತು, ಡಯಾಬಿಟೀಸ್ ಆಯ್ತು, ಥೈರಾಯ್ಡ್ ಆಯ್ತು, ಹೆಣ್ಮಕ್ಳಲ್ಲಿ ತುಂಬಾ ಕಾಣಿಸ್ತಿರುವಂತ ಡಿಸೀಸ್ ಆದಂತ PCOD PCOS, ಇಂಥ ಡಿಸೀಸ್ಗಳು ತುಂಬಾ ಲೈಫ್ ಸ್ಟೈಲ್ ಮ್ಯಾನೇಜ್ ನಾವು ಸರಿ ಮಾಡದೇ ಇರೋ ರೀಸನ್ ಇಂದ ಈ ಒಂದು ರೋಗಗಳು ಬರ್ತಾ ಇದಾವೆ. ಮೊದಲೆಲ್ಲ ಈ ತರ ಡಿಸೀಸ್ಗಳೇ ಇದೆಯಲ್ಲ, ಬಿಕಾಸ್ ಅವ್ರಿಗೆ ಗೊತ್ತಿತ್ತು ಯಾವ ಟೈಮಲ್ಲಿ ನಾವು ಮಲ್ಕೊಳ್ಬೇಕು, ಯಾವ ಟೈಮಲ್ಲಿ ಎದ್ದೇಳ್ಬೇಕು, ಯಾವ ತರದ ಫುಡ್ನ ಕನ್ಸ್ಯೂಮ್ ಮಾಡ್ಬೇಕು ಅಂತ ಎಲ್ಲ ಗೊತ್ತಿತ್ತು. ಅದನ್ನ ಫಾಲೋ ಮಾಡೋದ್ರಿಂದ ಮತ್ತೆ ಫುಡ್ ಅಡಲ್ಟ್ರೇಷನ್ ಅವಾಗ ಇದ್ದಿಲ್ಲ. ಈಗ ಪ್ರತಿಯೊಂದರಲ್ಲೂ ನಾವು ಫುಡ್ ಒರಿಜಿನಿಟಿ ಕ್ವಾಲಿಟಿ ಏನು ಇಲ್ಲ, ಪ್ರತಿಯೊಂದರಲ್ಲೂ ಫೇಕ್ ಫುಡ್ ಅಲ್ಲಿ ಅಡಲ್ಟ್ರೇಷನ್ ಯೂಸ್ ಮಾಡೋದಾಯ್ತು. ಬೇರೆ ಬೇರೆ ಪ್ರಾಡಕ್ಟ್ಸ್ನ ಬೇರೆ ಬೇರೆ ಬ್ರ್ಯಾಂಡ್ಗಳು ತೆಗೆದು ಒರಿಜಿನಾಲಿಟಿ ಕ್ವಾಲಿಟಿ ತೆಗೆದು ಅವ್ರದೇ ಆದಂತ ಒಂದು ಬ್ರ್ಯಾಂಡ್ ತೆಗೆದು ಕ್ವಾಲಿಟಿ ಇಲ್ಲದೆ ಇರೋ ಫುಡ್ನ ಮಾರ್ಕೆಟ್ ಅಲ್ಲಿ ಯೂಸ್ ಮಾಡ್ತಿದ್ದಾರೆ. ಅದನ್ನ ನಾವು ಕನ್ಸ್ಯೂಮ್ ಮಾಡಿ ಸೋ ಮೆನಿ ಡಿಸೀಸ್ಗೆ ನಾವು ಎಕ್ಸ್ಪೋಸ್ ಆಗ್ತಾ ಇದ್ವಿ. ಒಂದು ಎಕ್ಸಾಂಪಲ್ ಏನು ಹೇಳಕ್ ಇಷ್ಟಪಡ್ತೀನಿ ಅಂದ್ರೆ, ಎಲ್ಲರೂ ಪ್ಯಾಕೆಟ್ ಹಾಲು ಯೂಸ್ ಮಾಡ್ತಾ ಇದೀವಿ ಇತ್ತೀಚಿನ ದಿನಗಳಲ್ಲಿ.
1: ಅನಿವಾರ್ಯನೂ ಆಗಿದೆ.
0: ಎಸ್ ಅನಿವಾರ್ಯ.
1: ನಾವು ಎಲ್ಲೋ ಒಂದು ಹಸುವಿನ ಹಾಲೇ ಬೇಕು ಅಂತ ಇಷ್ಟ ಇರುತ್ತೆ, ಬಟ್ ಅದನ್ನ ನಾವು ತಗೊಳ್ಳಿಕ್ ಆಗಲ್ಲ ಇವಾಗ. ಯಾಕಂದ್ರೆ ಎಲ್ಲೋ ಒಂದ್ ಕಡೆ ಇರ್ತೀವಿ ನಾವು, ಅದು ಎಲ್ಲೋ ಇರುತ್ತೆ, ಅದಾಗದೇ ಇಲ್ಲ ಇವಾಗ. ಹಂಗಾಗಿ ಅದಕ್ಕೆ ಡಿಪೆಂಡ್ ಆಗೋದು ಅನಿವಾರ್ಯ ಆಗ್ಬಿಟ್ಟು. ಜನಗಳದ್ದು ಏನು ವಲಸೆ ಹೋಗೋದು ಅಥವಾ ಬೇರೆ ಕಡೆ ಹೋಗಿ ವಾಸ ಮಾಡೋದು, ಇದು ಸಹಿತ ಒಂದು ಅತಿಯಾದ ಜನಸಂಖ್ಯೆ ಸಹಿತ ಇದ್ರ ಮೇಲೆ ಪರಿಣಾಮ ಬೀರ್ತಾ ಇದೆ ಅಂತ ಹೇಳ್ಬೋದು ನಾವು.
0: ಅದು ಒಂದು ಎಕ್ಸಾಂಪಲ್ ಹೇಳಕ್ ಇಷ್ಟಪಡ್ತೀನಿ. ಅದೊಂದು ಪ್ಯಾಕೆಟ್ ಹಾಲ್ನ ನಾವು ಕನ್ಸ್ಯೂಮ್ ಮಾಡೋದ್ರಿಂದ ಎಷ್ಟೋ ಹೆಣ್ಮಕ್ಳು ಆ ಒಂದು ಏಜ್ ಇರುತ್ತೆ ಮೆನಾರ್ಕ್ ಆಗೋದು, ಅಂದ್ರೆ ಋತುಸ್ರಾವ ಸ್ಟಾರ್ಟ್ ಆಗೋದಂತ ಏನ್ ಕರಿತೀವಲ್ಲ, ಇತ್ತೀಚಿನ ಮಕ್ಕಳಲ್ಲಿ 3-4 ತರಗತಿ ಮಕ್ಕಳಲ್ಲಿ ಮಕ್ಕಳಿಂದನೇ ಅದು ಮೆನಾರ್ಕ್ ಅನ್ನೋದು ಸ್ಟಾರ್ಟ್ ಆಗ್ತಿದೆ. ಇದರಿಂದ ಏನಾಗ್ತಂದ್ರೆ ಮೆನೋಪಾಸ್ ಬೇಗ ಆಗೋದು, ಬೇರೆ ಬೇರೆ ಗರ್ಭಕೋಶಕ್ಕೆ ಸಂಬಂಧಪಟ್ಟಿರುವಂತ ಬೇರೆ ಬೇರೆ ರೋಗಗಳ ಲಕ್ಷಣಗಳು ಬೇಗ ಕಾಣಿಸ್ಕೊಳ್ತಾ ಇದಾವೆ. ಅದರಿಂದ ತುಂಬಾ ಫೇಸ್ ಮಾಡ್ಬೇಕಾಗತ್ತೆ ನಾವು. ಅಂದ್ರೆ 50-60 ವರ್ಷ ಮೇಲ್ಪಟ್ಟು ಬರುವಂತ ರೋಗಗಳು ಈಗ ಕಡಿಮೆ ವಯಸ್ಸಲ್ಲಿ ಬರ್ತಾ ಇದೆ.
1: 20-30 ವರ್ಷದೊಳಗೆ ಬಂದಿದೆ.
0: ಸೊ ಅದಕ್ಕೆ ಏನಂತಂದ್ರೆ, ಆದಷ್ಟು ಆತರ ತಿಂಗ್ಸಿಗೆ ನಾವು ಒಳಗೊಡ್ದೇನೆ, ಆದಷ್ಟು ನೈಸರ್ಗಿಕವಾಗಿ ಏನ್ ಸಿಗ್ತಾ ಇದೆ ಸುತ್ತಮುತ್ತ ಅದನ್ನ ಕನ್ಸ್ಯೂಮ್ ಮಾಡೋದು ಇಟ್ಸ್ ಬೆಟರ್ ಅಂತ ನಾನು ಹೇಳಕ್ ಇಷ್ಟಪಡ್ತೀನಿ. ಅಂದ್ರೆ ನಮ್ಗೆ ಗೊತ್ತಿರೋ ಹಾಗೆ ನಮ್ಗೆ ಒಂದು ಫ್ಯಾನ್ಸಿ ಇದೆ, ಲೈಕ್ ಸಂಡೇಸ್ ಅಂತಂದ್ರೆ 6 ಡೇಸ್ ವರ್ಕ್ ಮಾಡಬೇಕು, 6th ಡೇ ನಾವು ಮನೆಯಲ್ಲಿ ಊಟ ಮಾಡಂಗಿಲ್ಲ, ಹೊರಗಡೆ ರೆಸ್ಟೋರೆಂಟ್ಗೆ ಹೋಗೋದು, ಹೊರಗಡೆದು ಫುಡ್ನ ಎಕ್ಸ್ಪ್ಲೋರ್ ಮಾಡ್ಬೇಕಂತಂದು ನಾವು ಅದಕ್ಕೆ ಬಹಳ ಜನ ಅಡಿಕ್ಟ್ ಆಗಿ ದೊಡ್ಡ ದೊಡ್ಡ ಮೆಟ್ರೋಪಾಲಿಟಿನ್ ಟೀಸ್ ಅಲ್ಲಿ ಎವ್ರಿ ಸಂಡೇ ಸಾಟರ್ಡೆ ವೀಕೆಂಡ್ ಅಲ್ಲಿ ಅವರು ಹೊರಗಡೆ ಫುಡ್ನ ಕನ್ಸ್ಯೂಮ್ ಮಾಡಕತ್ತಾರ. ಅಂದ್ರೆ ಒಂದೊಂದ್ ವೀಕಲ್ಲಿ ಒಂದೊಂದು ಪ್ಲಾನ್ ಮಾಡ್ಕೊಂಡು ಒಂದೊಂದು ಹೋಟೆಲ್ ಅಥವಾ ರೆಸ್ಟೋರೆಂಟ್ ಒಂದೊಂದು ಫುಡ್ ಐಟಮ್ಸ್ ಎಕ್ಸ್ಪ್ಲೋರ್ ಮಾಡಬೇಕು ನಿಜ, ಬಟ್ ಹೊರಗಡೆ ಫುಡ್ ನಮ್ಗೆ ಗೊತ್ತಿರೋ ಹಾಗೆ ನಾವು ಮನೇಲಿ ಬಳಸುವಂತ ಪದಾರ್ಥಗಳು ಹೊರಗಡೆ ಹೋಟೆಲ್ ಅಲ್ಲಿ ರೆಸ್ಟೋರೆಂಟ್ ಅಲ್ಲಿ ಬಳಸುವಂತ ಪದಾರ್ಥಗಳು ಮೇಜರ್ ಡಿಫ್ರೆನ್ಸ್ ಇರ್ತದೆ. ನಾವು ಪ್ಯೂರಿಫೈಡ್ ಆಯಿಲ್ ಯೂಸ್ ಮಾಡಿದ್ರೆ ಅಲ್ಲಿ ಯಾವ್ದು ಯೂಸ್ ಮಾಡ್ತಾರೆ ನಮ್ಗೆ ಗೊತ್ತಿರಲ್ಲ. ನಾವು ಹೋಗಿ ಪ್ರತಿ ಸಲ ಕ್ವೆಶನ್ ಮಾಡಕ್ ಆಗಂಗಿಲ್ಲ, ನೀವು ಯಾವ ತರ ಕ್ವಾಲಿಫೈಡ್ ಐಟಮ್ಸ್ ಅನ್ನ ಯೂಸ್ ಮಾಡಿ ಈ ತರ ಪ್ರಾಡಕ್ಟ್ ನ ನೀವು ಮಾಡಕತ್ತೀರ ಅಂತ. ಸೊ ಅದನ್ನ ಬೆಟರ್ ಎಷ್ಟಾಗದಷ್ಟು ಕಡಿಮೆ ಮಾಡಿ ಮನೆಯಲ್ಲೇ ನೀವು ಆರೋಗ್ಯ ಮತ್ತೆ ರುಚಿಕರವಾದಂತ ಫುಡ್ ನ ನೀವು ಮನೇಲಿ ಕನ್ಸ್ಯೂಮ್ ಮಾಡಬಹುದು ಅಂತ.
1: ಪೂಜಾ ಮೇಡಮ್ ಅವ್ರೆ, ಈಗ ಎಷ್ಟೋ ಒಂದು ಸಮಸ್ಯೆಗಳಿಗೆ ಡಾಕ್ಟರ್ ಮೊದಲು ಹೇಳೋದು ಏನು ಅಂತ ಹೇಳಿದ್ರೆ ಮನೆಯ ಆಹಾರ ಊಟ ಮಾಡಿ ಅಂತ. ಇದು ಮನೆ ಆಹಾರ ಅನ್ನೋದು ನಮಗೆ ಅಪರಿಚಿತ ಆಗುವಷ್ಟರ ಮಟ್ಟಿಗೆ ಬಂದು ನಿಂತು ಬಿಟ್ಟಿವಿ ನಾವು. ಇದು ಎಷ್ಟು ಪರಿಣಾಮ ಬೀರುತ್ತದೆ ಅನ್ನುವಂತ ವಿಷಯವನ್ನ ನೀವು ಇವಾಗ ಸುಮ್ಮನೆ ಒಂದು ಉದಾಹರಣೆ ಪ್ಯಾಕೆಟ್ ಇಂದ ಶುರು

0: ಎಸ್
1: ಬಟ್ ನಮ್ಮ ಜೀವನ ಬೆಳಗಿನ ಹಾಲಿನ ಪಾಕೆಟ್ ಅಂದ್ರೆ ರಾತ್ರಿ ಮಲಗುವವರೆಗೂ ನಾವು ಪಾಕೆಟ್ ಗಳಲ್ಲೇ ನಾವು ಜೀವನ ಮಾಡ್ತಾ ಇದೀವಿ.
0: ಫಿಸಿಕಲ್ ಹೆಲ್ತ್ ಗೋಸ್ಕರ ಅಂದ್ರೆ ಇಷ್ಟೊತ್ತು ಹೇಳಿದ್ನಲ್ಲ, ಈ ತರ ಲೈಫ್ ಸ್ಟೈಲ್ ಮಾಡಿಫಿಕೇಶನ್ ಲೈಫ್ ಸ್ಟೈಲ್ ಮ್ಯಾನೇಜ್ ಮಾಡದೆ ಇಲ್ಲದೆ ಇರೋ ಬರುವಂತ ಡಿಸೀಸ್ ಗಳನ್ನ ನಾನು ಮೆನ್ಷನ್ ಮಾಡಿದೆ. ಅದೇ ರೀತಿಯಾಗಿ ಇತ್ತೀಚಿನ ದಿನಗಳಲ್ಲಿ ಸೈಕಾಲಜಿಕಲ್ ಡಿಸಾರ್ಡರ್ಸ್ ಸಹ ಹೆಚ್ಚಿಗೆ ಆಗ್ತಾ ಇದೆ. ಅಂದ್ರೆ ಎಮೋಷನಲ್ ಸ್ಟೆಬಿಲಿಟಿನ ಯಾರಿಗೂ ಮೇಂಟೈನ್ ಮಾಡಕ್ ಆಗ್ತಿಲ್ಲ, ಸ್ಪೆಷಲಿ ಮಕ್ಕಳು. ನಮ್ಗೆ 10 ಸೆಕೆಂಡ್ಸ್ ರೀಲ್ ನೋಡಕ್ಕೆ ನಮ್ಗೆ ಪೇಷನ್ಸ್ ಇರಲ್ಲ, 5 ಸೆಕೆಂಡ್ ಆಗಿರಲ್ಲ, ಅವಾಗೆ ನಾವು ಸ್ಕ್ರೋಲ್ ಮಾಡ್ತೀವಿ. ಸೊ ಅಂದ್ರೆ ನಮ್ದು ಮೆಂಟಲ್ ಎಮೋಷನಲ್ ಸ್ಟೆಬಿಲಿಟಿನ ನಾವು ಬರ್ತಾ ಬರ್ತಾ ಜನರೇಷನ್ ಇಂಪ್ರೂವೈಸ್ ಆಗ್ತಾ ಆಗ್ತಾ ಅದನ್ನ ಕಳ್ಕೊಳ್ತಾ ಇದೀವಿ. ಮೊದಲಿನ ಕಾಲದಲ್ಲಿ ನಮ್ಗೆ ಟಿವಿ ಸಹ ಇದ್ದಿಲ್ಲ ನೋಡ್ಲಿಕ್ಕೆ, ಇನ್ನ ಫೋನ್ ಅಂತರೂ ದೂರದ ಮಾತು. ಅವಾಗ ಮಾತಾಡ್ತಾ ನ್ಯೂಸ್ ಪೇಪರ್ ಓದ್ತಾ ಅಥವಾ ಬುಕ್ ಗಳಲ್ಲಿ ಓದ್ತಾ ನಾವು ಇನ್ಫಾರ್ಮೇಶನ್ ಗ್ಯಾದರ್ ಮಾಡ್ತಿದ್ವಿ. ಇವಾಗ ಕೈಯಲ್ಲಿ ಫೋನ್ ಬಂದ್ರಲ್ಲ ಎಲ್ಲಾ ಇನ್ಫಾರ್ಮೇಶನ್ ಸಿಗುತ್ತೆ, ದಟ್ ಈಸ್ ಪ್ಲಸ್ ಪಾಯಿಂಟ್. ಅಂದ್ರೆ ಅದ್ರ ಜೊತೆ ಜೊತೆಗೇನೆ ಅದ್ರದ್ದು ಮೈಂಡ್ ಪಾಯಿಂಟ್ಸ್ ಸಹ ಇರುತ್ತೆ. ಸೊ ಅಂದ್ರೆ ನಮ್ದು ಮೆಂಟಲ್ ಹೆಲ್ತ್ ಹಾಳಾಗ್ತಾ ಇದೆ.
1: ಆಮೇಲೆ ಬೇರೆಯವರೊಂದಿಗೆ ಬೆರೆಯುವಂತಹ ಇದು ಇದೇನು ಹೇಳಿದಲ್ಲ,
0: ಆಂಟಿ ಸೋಷಿಯಲ್ ಆಗ್ತಾ ಇದ್ದಾರೆ,
1: ಪೂರ್ತಿ ಕಡಿಮೆ ಆಗಿದೆ. ಈಗ ನೀವು ಪಕ್ಕದ ಯಾರಾದ್ರೂ ಬಂದ್ರೆ, ನಿಮ್ಮ ಮನೆಗೆ ಒಬ್ರು ಯಾರು ಗೆಸ್ಟ್ ಬಂದ್ರೆ ನೀವು ಮಾತಾಡಿಸದೆ ಇರುವಷ್ಟು ಒಂದು ಬದಲಾವಣೆ ಮಕ್ಕಳಲ್ಲಿ ಬಂದ್ಬಿಟ್ಟದೆ.
0: ಹೌದೌದು,
1: ಆ ಥರದ್ದು ಬೆಳವಣಿಗೆ ಅದೇನು ಅಷ್ಟು ಒಳ್ಳೇದಲ್ಲ. ಅದಕ್ಕೆ ಇವಾಗ ಬಂದದ ಆ ಪರಿಸ್ಥಿತಿಗೆ ನಾವು ಬಂದೀವಿ. ಇವು ಎಷ್ಟೋ ನಮ್ಮ ಹೆಲ್ತ್ ಮೇಲೆ ಪ್ರಾಬ್ಲಮ್ ಬರ್ತಾವ ಅನ್ನೋದಕ್ಕೆ ಇವಾಗ ನಾವೇ ಉದಾಹರಣೆ ಆಗ್ತಾ ಇದೀವಿ. ಇವಾಗ
0: ಅದೇ ನವೇಡೇಸ್ ನಾವು ಟಿವಿಲಿ ನೋಡ್ತಾ ಇರ್ತೀವಿ, ಎಷ್ಟೊಂದು ಫೋನ್ ಯೂಸ್ ಮಾಡಿ ಫೋನಿಗೆ ಅಡಿಕ್ಟ್ ಆಗಿ ಆನ್ಲೈನ್ ಗೇಮಿಂಗ್ ಎಲ್ಲ ಅಡಿಕ್ಟ್ ಆಗಿ. ರೀಸೆಂಟ್ ಆಗಿ ಒಂದು ಸ್ಟೋರಿ ಕೇಳಿದೆ, ಒಂದು ಹುಡುಗ ಆನ್ಲೈನ್ ಗೇಮಿಂಗ್ ಅಡಿಕ್ಟ್ ಆಗಿ ಅದನ್ನ ಪೇರೆಂಟ್ಸ್ ಅಪೋಸ್ ಮಾಡಿದಾರೆ ಅಂತಂದು ಪೇರೆಂಟ್ಸ್ ಮೇಲೆ ಅವನು ಮಾಡಿದ್ದಾನೆ, ಹಾಸ್ಪಿಟಲೈಸ್ಡ್ ಆಗಿದ್ದಾರೆ, ಡೆತ್ ಆಗಿದ್ದಾರೆ, ಈ ತರ ಎಲ್ಲ ಆಗ್ತಾ ಇದೆ. ಅಂದ್ರೆ ಅವರು ಅಡಿಕ್ಟ್ ಆಗಿರೋದ್ರ
1: ಮಟ್ಟಿಗೆ ಅವರು ಅದ್ರ ಮೇಲೆ ಡಿಪೆಂಡ್ ಆಗ್ಯಾರ. ಆಮೇಲೆ ಅದನ್ನ ಬೇಡ ಹೇಳಿದ್ದವರನ್ನ ಅವರು ಕೊಲ್ಲುವ ಮಟ್ಟಿಗೆ ಅವರು ಮನಸ್ಸು.
0: ಸ್ಕೂಲ್ ಸ್ಟೂಡೆಂಟ್ ಈ ತರ ಅಟೆಂಪ್ಟ್ ಮಾಡಿದ್ದಾರೆ ಅಂದ್ರೆ ದೊಡ್ಡವರು ಯುವಕರು ಬೇರೆ ಯಾವುದೇ ರೀತಿಯಾದಂತ ಮಾಡೋ ಚಾನ್ಸಸ್ ತುಂಬಾ ಇರುತ್ತೆ. ಎಮೋಷನಲ್ ಸ್ಟೆಬಿಲಿಟಿ ಕಡಿಮೆ ಆಗಿದ್ರಿಂದಾನೆ ಇತ್ತೀಚಿನ ದಿನಗಳಲ್ಲಿ ಯಾವ ಫೇಲ್ಯೂರ್ಸ್ ನ ತಗೊಳಕ್ಕೂ ರೆಡಿ ಇರಲ್ಲ. ಕಡಿಮೆ ಮಾರ್ಕ್ಸ್ ಬಂದ್ರೂ ಸೂಸೈಡ್ ಅಟೆಂಪ್ಟ್ ಮಾಡುದು, ಬೇರೆ ಬೇರೆ ರೀತಿಯಾದಂತ ಅಟೆಂಪ್ಟ್ ಅಂದ್ರೆ ಅವ್ರಿಗೆ ಆಲೋಚನಾ ಶಕ್ತಿ ಅನ್ನೋದು ಬಹಳ ಕಡಿಮೆ ಆಗ್ತಾ ಇದೆ. ಯಾವ್ದು ರೈಟ್, ಯಾವ್ದು ಬ್ಯಾಡ್, ಯಾವ್ದು ಗುಡ್, ಡಿಸಿಷನ್ ಮೇಕಿಂಗ್ ಕಡಿಮೆ ಆಗ್ತಾ ಇದೆ, ಗೈಡೆನ್ಸ್ ಕಡಿಮೆ ಆಗ್ತಿದೆ. ಪೇರೆಂಟ್ಸ್ ಏನಾದ್ರು ಹೇಳಕ್ ಹೋದ್ರೆ ಅದನ್ನ ಕೇಳಂಗೇ ಇಲ್ಲ. ಶಾಲೆಯಲ್ಲಿ ಟೀಚರ್ಸ್ ಒಡಿಯಂಗಿಲ್ಲ, ಫಸ್ಟ್ ಆಫ್ ಆಲ್ ಬಾಯಿ ಮಾತ್ಲ ಹೇಳಿದ್ರೆ ಕೇಳಂಗಿಲ್ಲ. ಇವಾಗ ಏನಂದ್ರೆ ಟೀಚರ್ಸ್ ಒಡಿಬಾರ್ದು ಆ ತರ ರೂಲ್ಸ್ ಎಲ್ಲ ಬಂದಿರೋದ್ರಿಂದ ಸೊ ಅದು ಬರೀ ಬಾಯಿ ಮಾತ್ಲ ಎಷ್ಟಂತ ಹೇಳಕ್ಕಾಗತ್ತೆ ಟೀಚರ್ಸ್ ಕೇಳಕ್ ಆಗಂಗಿಲ್ಲ. ತೀರಾ ಹೋದ್ರೆ ಮಕ್ಳು ಹೋಗಿ ಪೇರೆಂಟ್ಸ್ ಗೆ ಕಂಪ್ಲೇಂಟ್ ಮಾಡ್ತಾರೆ, ಅವ್ರು ಬಂದು ಸ್ಕೂಲ್ ಪ್ರಿನ್ಸಿಪಲ್ ಗೆ ಕಂಪ್ಲೇಂಟ್ ಮಾಡ್ತಾರೆ. ಸೊ ಎಲ್ಲಿ ಡೆವಲಪ್ಮೆಂಟ್ ಆಗ್ತಾ ಇದೆಲ್ಲ, ಇದೊಂದು ಜನರೇಷನ್ ಫಾರ್ವರ್ಡ್ ಆಗ್ತಾ ಅದ್ ಏನಂದ್ರೆ ಕೆಲವೊಂದು ಬ್ಯಾರಿಯರ್ಸ್ ನ ಬ್ರೇಕ್ ಮಾಡ್ತಾ ಇದೆ. ಆ ಬ್ರೇಕ್ ಮಾಡೋದ್ರಿಂದ ಏನಂದ್ರೆ ನಮ್ಗೆ ಒಳ್ಳೆ ಗೈಡೆನ್ಸ್ ಸಿಗಂಗಿಲ್ಲ. ನಾವು ಒಂದು ಗಾದೆ ಮಾತಿದೆ ಅಲ್ಲ, ಬೈಯೋರೆಲ್ಲ ಕೆಟ್ಟದ್ಕೆಲ್ಲ ಅಂತ ಹೇಳ್ತೀವಲ್ಲ, ಬೈಬೇಕು, ಬೈಸ್ಕೋಬೇಕು ನಾವು, ಅವಾಗೆ ನಾವು ಒಳ್ಳೇದನ್ನ ನಾವು ಅಳವಡಿಸ್ಕಾಗದು ಜೀವನದಲ್ಲಿ. ಸೊ ಏನಾಗಲ್ಲ ಇದು ಇವತ್ತೇನಂತಂದ್ರೆ ಎಲ್ಲ ಪೇರೆಂಟ್ಸ್ ಯಾರ್ಯಾರು ನನ್ನ ಮಾತನ್ನ ಕೇಳಿಸ್ಕೊಳಕತ್ತೀರಿ ಅಥವಾ ಎಲ್ಲೇ ಯಾರೇ ಆಗ್ಲಿ ಹೆಲ್ತ್ ಬಗ್ಗೆ ಟಿಪ್ಸ್ ಕೊಡ್ತಾರೆ, ಎನಿ ಡಾಕ್ಟರ್ಸ್ ಆಯ್ತು, ಎನಿ ವೆಲ್ ಟ್ರೈನ್ಡ್ ಇರ್ತಾರಲ್ವಾ, ಅದನ್ನ ನೀವು ಸರಿಯಾಗಿ ಕೇಳಿಸ್ಕೊಳ್ಳಿ. ಬಿಕಾಸ್ ನಾವು ಏನಂತಂದ್ರೆ ಹ್ಯೂಮನ್ ಅನಾಟಮಿ, ಫಿಸಿಯೋಲಜಿ, ಬಯೋಕೆಮಿಸ್ಟ್ರಿ ಎಲ್ಲಾನು ಸ್ಟಡಿ ಮಾಡಿರೋದ್ರಿಂದ ನಾವು ಏನೇನು ಮಾಡೋದ್ರಿಂದ ಬಾಡಿ ಒಳಗಡೆ ಯಾವ ತರ ಇಂಪ್ಯಾಕ್ಟ್ ಆಗ್ತದೆ ಆ ಚೇಂಜಸ್ ನೋಡಿನೇ ಇವತ್ತು ಅದಾಗಬಾರ್ದು ಅಂತ ನಾವು ಇವತ್ತು ಬಂದು ಇಲ್ಲಿ ಒಂದು ಪ್ರೋಗ್ರಾಮ್ನ ಕೊಡ್ತಿದ್ದೀವಿ. ಸೊ ದಯವಿಟ್ಟು ಪೇರೆಂಟ್ಸ್ ಆಯ್ತು, ಟೀಚರ್ಸ್ ಆಯ್ತು, ಎನಿ ಒನ್ ಯಾರ್ಯಾರು ಅವ್ರ ಅಂಡರಲ್ಲಿ ಸ್ಟೂಡೆಂಟ್ಸ್ ಬರ್ತಾರೆ, ಯಾರ್ಯಾರು ಬರ್ತಾರೆ, ಆಸ್ ಮಚ್ ಆಸ್ ಪಾಸಿಬಲ್ ಸೋಷಿಯಲ್ ಮೀಡಿಯಾ ಅಥವಾ ಫೋನ್ಗಳು ಯೂಸ್ ಮಾಡೋದ್ರಿಂದ ನಿಮ್ಮ ಫಿಸಿಕಲ್ ಅಂಡ್ ಮೆಂಟಲ್ ಹೆಲ್ತ್ ಮೇಲೆ ಯಾವ ತರ ಪರಿಣಾಮ ಬೀರ್ತದ ಅದನ್ನ ಮಕ್ಕಳಿಗೆ ತಿಳಿಸ್ಕೊಡಿ. ಕಡಿಮೆ ಯೂಸ್ ಮಾಡ್ಕೊಳ್ಳೋಕೆ ನೀವೊಂದು ಪ್ರೋತ್ಸಾಹ ಮಾಡಿ. ನಿಮ್ಮ ಶಾಲೆಗಳಿಗೆ ಒಳ್ಳೆ ಒಳ್ಳೆ ಡಾಕ್ಟರ್ಸ್ನ ಕರೆಸಿ ಈ ತರ ಅವೇರ್ನೆಸ್ ಪ್ರೋಗ್ರಾಮ್ಗಳನ್ನ ಮಾಡೋದ್ರಿಂದ ಮಕ್ಕಳಿಗೆ ಅದ್ರದೊಂದು ಅವೇರ್ನೆಸ್ ಸಿಗುತ್ತೆ. ಇದನ್ನ ಹೇಳಕ್ಕೆ ಇಷ್ಟಪಡ್ತೇನೆ.
1: ಪ್ರತಿ ವರ್ಷ ನಮ್ಮ ಎಲ್ಲ ಜನತೆಗಳಿಗೆ ಹೆಲ್ಪ್ ಆಗುವಂತ ಒಂದು ಥೀಮ್ಗಳನ್ನ ಇಟ್ಕೊಂಡ್ರೆ, ಈಗ ಮಕ್ಕಳಿಗೆ ಸಹಿತ ಯೋಗ ಬೇಕು ಅಂತ ಹೇಳಿದ್ವಿ, ಸ್ತ್ರೀಯರಿಗೆ ಯೋಗ ಬೇಕು, ಯಾಕೆಂದ್ರೆ ಅವರು ಹೆಲ್ದಿ ಆಗಿರ್ಬೇಕಾದ್ರೆ ಯೋಗ ಬೇಕಂತ ಹೇಳಿದ್ವಿ. ಅಂದ್ರೆ ಸರ್ಟನ್ ಏಜ್ ಮಕ್ಕಳಿಂದ ಹಿಡ್ಕೊಂಡು ವೃದ್ಧರವರೆಗೆ ಎಲ್ಲರಿಗೂ ಯೋಗ ಬೇಕು ಅನ್ನುವಂತ ಒಂದು ಉದ್ದೇಶವನ್ನೇ ನಾವು ಹೇಳ್ತಾ ಹೋಗ್ತಾ ಇದೀವಿ. ಈ ವರ್ಷದ ಒಂದು ಥೀಮ್ ಅಂತ ಹೇಳಿದ್ರೆ ವಯೋ ವೃದ್ಧರಿಗಾಗಿ ಯೋಗ. ಅಂದ್ರೆ ಅವರು ಆರೋಗ್ಯವಾಗಿ ಇರಬೇಕಾದ್ರೆ ಅಂತ ಹೇಳಿದ್ರೆ ಹುಟ್ಟಿದಾಗ ಅಂತ್ಯದವರೆಗೆ ನಾವು ಆರೋಗ್ಯವಾಗಿದ್ದಾಗ ಮಾತ್ರ ನಮ್ಮ ನಮ್ಮ ಕೆಲಸಗಳನ್ನ ನಾವು ಮಾಡ್ಕೊಳ್ಳಿಕ್ಕೆ ಅಂತೂ ಒಂದು ಸಾಧ್ಯ ಅನ್ನುವಂತ ಒಂದು ಉದ್ದೇಶ ಅದೇ ಅದ. ಈ ಸಲದ ಒಂದು ಥೀಮ್ ಅಂದ್ರೆ ವಯೋವೃದ್ಧರಿಗಾಗಿ ಯೋಗ ಅನ್ನುವಂಥ ಒಂದು ಥೀಮ್ ಅನ್ನ ಇಟ್ಕೊಂಡಾರೆ. ಏನ್ ಹೇಳ್ತೀರಾ ಇದ್ರ ಬಗ್ಗೆ ನೀವು? ಯಾಕಂದ್ರೆ ದೈಹಿಕ ಮತ್ತು ಮಾನಸಿಕ ಸ್ವಾಸ್ಥ್ಯವನ್ನ ಕಾಪಾಡ್ಕೊಳ್ಬೇಕಾದ್ರೆ ಎಲ್ಲರೂ ಅವರಿಗೆ ಯೋಗ ಬೇಕು ಅಂತ ಅನ್ನುವಂಥದ್ದು, ನೀವೇನ್ ಹೇಳ್ತೀರಾ ಇದ್ರ ಬಗ್ಗೆ?
0: ಎಸ್, ಎಕ್ಸಾಕ್ಟ್ಲಿ. ಪ್ರತಿ ವರ್ಷದಂತೆ ಈ ವರ್ಷ ಘೋಷವಾಕ್ಯ ಏನಂತಂದ್ರೆ ಆರೋಗ್ಯಕರ ವಯೋವೃದ್ಧಿಗಾಗಿ ಯೋಗ ಅಂತ ಕರಿತೀವಿ. ಆರೋಗ್ಯಕರ ವಯೋವೃದ್ಧಿಗಾಗಿ ಅಂದ್ರೆ ವಯಸ್ಸಾಗುತ್ತೆ, ನಾವು ನಿಲ್ಸಕ್ಕಾಗಂಗಿಲ್ಲ, ನಾವು ಆರೋಗ್ಯದ ರೀತಿಯಲ್ಲಿ ನಾವು ವಯಸ್ಸನ್ನ ಆಗೋದನ್ನ ನಾವು ಮೇಂಟೈನ್ ಮಾಡ್ತಾ ಹೋಗ್ಬೇಕು. ಅಂದ್ರೆ 50 ಆದ್ಮೇಲೆ ಈ ಡಿಸೀಸ್ ಬರ್ಬೇಕು, ರೋಗ ಬರ್ಬೇಕು, ಈ ರೋಗದ ಲಕ್ಷಣ ಕಾಣಿಸ್ಕೊಳ್ಬೇಕಂತ ನಾಟ್ ಅಟ್ ಆಲ್ ಕಂಪಲ್ಸರಿ. ಲೈಫ್ ಎಂಡ್ ವರೆಗೂ ನಾವು ನಮ್ಮ ಹೆಲ್ತ್ ನ ನಾವು ಕಾಪಾಡ್ಕೊಳ್ಬಹುದು, ಅದು ನಮ್ಮ ಕೈಯಲ್ಲಿದೆ. ಕೆಲವೊಂದನ್ನ ನಾವು ಮೇಂಟೈನ್ ಮಾಡಬಹುದು, ಕೆಲವೊಂದ ನಮ್ಮ ಕೈ

0: ನ್ಯೂಸ್ ಕೇಳ್ತಾ ಇದೀವಿ, ಮನೇಲಿ ಮಕ್ಕಳು ಅವ್ರನ್ನ ಇಟ್ಕೊಳ್ಳದೆ ಇರೋ ಅನಾಥ ಆಶ್ರಮದಲ್ಲಿ ಇರೋಂಥದ್ದು. ಬೇಸಿಕ್ ಆಗಿ ಅವ್ರಿಗೆ ಏನೇ ಬೇಕು ಆ ಏಜ್ ಗ್ರೂ ಇದರಲ್ಲಿ ಸಿಗೋಂಗಿಲ್ಲ. ಬಿಕಾಸ್ ಅವ್ರಿಗೆ ಇಂಪಾರ್ಟೆಂಟ್ಲಿ ನನಗನ್ಸಿದ ಮಟ್ಟಿಗೆ ಅಂದ್ರೆ ಏನ್ ಬೇಕಂದ್ರೆ ಎಮೋಷನಲ್ ಸಪೋರ್ಟ್ ಬೇಕು. ಏಜ್ ಆಗ್ತಾ ಆಗ್ತಾ ಅವ್ರಿಗೆ ಅವ್ರ ಒಳಗಡೆ ಏನ್ ಅನ್ಕೊಂತಾರೆ ಅಂದ್ರೆ ನಾವು ಡಿಪೆಂಡ್ ಆಗ್ತಾ ಇದೀವಿ ಒಬ್ಬರ ಮೇಲೆ, ಪ್ರತಿಯೊಂದಕ್ಕೂ ಡಿಪೆಂಡ್ ಆಗ್ತಾ ಇದೀವಿ ಅಂತಂದು ಕುಗ್ತಾರೆ.
1: ಅವ್ರಿಗೆ ಯಾರು ಕೇರ್ ಮಾಡಲ್ಲಂತ ಒಂಟಿತನ ಜಾಸ್ತಿ ಕಾಣುತ್ತೆ ಆ ವಯಸ್ಸಲ್ಲಿ.
0: ಅದು ಒಂದು ಕಡಿಮೆ ಮಾಡ್ಲಿಕ್ಕೆ ಅಂತಾನೆ ಇದೊಂದು ಬಹಳ ಹೆಲ್ಪ್ಫುಲ್ ಆಯ್ತು. ಸೊ ಏನಂತಂದ್ರೆ ಫಿಸಿಕಲ್ ಅಂದ್ರೆ ಬೇಸಿಕ್ ಆಸನಸ್, ತುಂಬಾ ಡಿಫಿಕಲ್ಟ್ ಅಡ್ವಾನ್ಸ್ ಆಸನಸ್ ಮಾಡ್ಬೇಕಂತ ಏನಿಲ್ಲ. ಡೇ ಟು ಡೇ ಲೈಫ್ ಅಲ್ಲಿ ನಮ್ಗೆ ಮ್ಯಾನೇಜ್ ಆಗುವಂತ, ನಾನು ಹೇಳಿದ್ನಲ್ಲ ಮೆಟಬಾಲಿಕ್ ಡಿಸಾರ್ಡರ್ ಆಯ್ತು, ಲೈಫ್ ಸ್ಟೈಲ್ ಮ್ಯಾನೇಜಿಂಗ್ ಡಿಸಾರ್ಡರ್ಸ್ ಬರದೇ ಇರಂಗೆ ನಾವು ಬೇಸಿಕ್ ಸಿಂಪಲ್ ಆಸನಸ್ ಮಾಡಬಹುದು, ಪ್ರಾಣಾಯಾಮಗಳನ್ನ ಮಾಡಬಹುದು, ಧ್ಯಾನ ಮಾಡಬಹುದು. ಈ ತರ ಮಾಡೋದ್ರಿಂದ ಎಷ್ಟೊಂದು ಸಿಂಪ್ಟಮ್ಸ್ ನ ನಾವು ಕಡಿಮೆ ಮಾಡಬಹುದು. ತಲೆನೋವು ಇದೆ ಅನ್ನೋರು ಪ್ರಾಣಾಯಾಮ ಮಾಡಬಹುದು, ಧ್ಯಾನ ಮಾಡಬಹುದು. ಕಾನ್ಸ್ಟಿಪೇಷನ್ ಇರುವಂತವ್ರು ಕೆಲವೊಂದು ಅಬ್ಡೋಮಿನಲ್ ಆಸನಗಳು ಬರುತ್ತೆ ಆ ತರದ್ನ ಮಾಡ್ಕೋಬಹುದು. ನೀ ಜಾಯಿಂಟ್ ಎಕ್ಸಸೈಸ್ ಇದಾವೆ, ಆಸನಗಳಿದಾವೆ, ಅದನ್ನ ಮಾಡಿದ ಆಸ್ಟಿಯೋ ಆರ್ಥರೈಟಿಸ್ ಮತ್ತೆ ರುಮಟಾಯ್ಡ್ ಆರ್ಥರೈಟಿಸ್ ಅಂತ ನಾವು ಏನು ಏಜ್ ಆದ್ಮೇಲೆ ನಾವು ಸಫರ್ ಮಾಡ್ತಾರಲ್ಲ ಅದನ್ನೆಲ್ಲ ನಾವು ಪ್ರಿವೆಂಟ್ ಮಾಡ್ತಾ ಹೋಗ್ಬಹುದು. ಏಜ್ ಆಗ್ತಾ ಬರುವಂತ ಡಿಸೀಸ್ಗಳು ಈಗ ಇತ್ತೀಚಿನ ದಿನಗಳಲ್ಲಿ ನಾನು ನೋಡಿರೋ ಹಾಗೆ ನಮ್ಮ ಹಾಸ್ಟೆಲಲ್ಲಿ 20+ ಇರೋರೇ ಬಂದು ಆತರ ಕಂಪ್ಲೇಂಟ್ಸ್ ಮಾಡ್ತಿದ್ದಾರೆ, ನೀ ಜಾಯಿಂಟ್ ಪೇನ್ ಬರ್ತಾ ಇದೆ, ಲೋವರ್ ಬ್ಯಾಕ್ ಪೇನ್ ಬರ್ತಾ ಇದೆ ಅಂತ. ಇದೇನಂತಂದ್ರೆ ನಮ್ಗೆ ಕರೆಕ್ಟ್ ಆಗಿ ಬಾಡಿಗೆ ನಾವು ನ್ಯೂಟ್ರಿಷನ್ ಯಾವ ರೀತಿಯಾಗಿ ಆಹಾರ ತೆಗೆದುಕೊಳ್ಳುವ ಮುಖಾಂತರ ನಾವು ಹಿಂಗ ಸಪ್ಲೈ ಮಾಡ್ತೀವಲ್ಲ ಅದೇ ರೀತಿಯಾಗಿ ಬಾಡಿ ಆಕ್ಟಿವಿಟಿ ಸಹ ಬೇಕು. ಪ್ರತಿಯೊಂದು ಮೂವ್ಮೆಂಟ್ ಆಗಬೇಕು, ಅಬ್ಸಾರ್ಪ್ಷನ್ ಆಗಬೇಕು, ಚೆನ್ನಾಗಿ ಎಕ್ಸ್ಕ್ರಿಷನ್ ಆಗಬೇಕು, ಅಸಿಮಿಲೇಷನ್ ಆಗಬೇಕು. ನಾವು ತಗೊಂಡಿರೋದೆಲ್ಲ ಅಂತಂದ್ರೆ ಅದಕ್ಕೊಂದು ಆಕ್ಟಿವ್ ಬೇಕೇ ಬೇಕು, ಅದಕ್ಕೆ ಒಂದು 10 ಹೆಜ್ಜೆ ನಡಿಬೇಕು ಅಂತ ಹೇಳ್ತೀವಲ್ಲ. ಸೊ ಅದೇ ರೀತಿಯಾಗಿ ನಾವು ಏನಂದ್ರೆ 24 ಗಂಟೆಗಳಲ್ಲಿ ಅಟ್ಲೀಸ್ಟ್ 1 ಅವರ್ ನಮ್ಮ ಆರೋಗ್ಯಕ್ಕೆ ನಾವು ಕೊಟ್ರೆ ಏನ್ ತೊಂದ್ರೆ ಅಂತ ನನ್ನ ಅನಿಸಿಕೆ. ನೀವು ವಾಕ್ ಆದ್ರೂ ಮಾಡಿ, ಯೋಗ ಆದ್ರೂ ಮಾಡಿ, ಜಾಗಿಂಗ್ ಆದ್ರೂ ಮಾಡಿ, ಯಾವುದೇ ರೀತಿಯಾದಂತ ಒಂದು ಫಿಸಿಕಲ್ ಆಕ್ಟಿವಿಟಿ ನೀವು ಅಡಾಪ್ಟ್ ಮಾಡ್ಕೊಂಡ್ರೆ ಇಟ್ಸ್ ಬೆಟರ್ ಅಂತ ಹೇಳಕ್ ಇಷ್ಟಪಡ್ತೀನಿ. ವೈದ್ಯರಿಗೆ ಅಂತಂದ್ರೆ ಸಿಂಪಲ್, ಜಾಸ್ತಿ ಡಿಫಿಕಲ್ಟಿ ಇರೋದೇನ್ ಬೇಕಾಗಿಲ್ಲ. 2-3 ಆಸನಗಳು, ಪ್ರಾಣಾಯಾಮಗಳನ್ನ ಧ್ಯಾನ ಮಾಡೋದ್ರಿಂದ ಅವ್ರಿಗೆ ಆದಂತ ಒಂದು ಸ್ಟ್ರೆಂತ್ ಸಿಗುತ್ತೆ, ಎಮೋಷನಲ್ ಸಪೋರ್ಟ್ ಸಿಗುತ್ತೆ, ಎಮೋಷನಲ್ ಬ್ಯಾಲೆನ್ಸ್ ಆಗುತ್ತೆ. ನಾವು ಅವಾಗ ಹೇಳಿದ್ನಲ್ಲ ಮೆಂಟಲ್ ಸ್ಟೆಬಿಲಿಟಿ ಕಡಿಮೆ ಆಗ್ತಿದೆ ಅಂತ. ಅಂದ್ರೆ ಯೋಗ ಅನ್ನೋದು ನಾಟ್ ಓನ್ಲಿ ನಮ್ಗೆ ಫಿಸಿಕಲ್ ಮತ್ತೆ ಮೆಂಟಲ್ ನ ಸ್ಟ್ರಕ್ಚರ್ ನ ಬ್ಯಾಲೆನ್ಸ್ ಮಾಡೋದಲ್ದೇನೆ ಒಂದು ರೆಸ್ಪಾನ್ಸಿಬಿಲಿಟಿ, ಅದೊಂದು ನಮಗೆ ಕಲ್ಸ್ಕೊಡ್ತ, ಮತ್ತೆ ಸಿನ್ಸಿಯರಿಟಿ ಕಲ್ಸ್ಕೊಡ್ತದ, ನಾವ್ ಹೆಂಗೆ ಯಾವ್ದು ಡಿಸಿಷನ್ ಮೇಕಿಂಗ್ ನ ಕಲ್ಸ್ಕೊಡ್ತ, ಪ್ರತಿಯೊಂದು ನಾವು ಒಳ್ಳೆ ರೀತಿಯಾಗಿ ಹೆಂಗೆ ನಾವು ಲೈಫ್ ನ ಲೀಡ್ ಮಾಡ್ಬೇಕನ್ನೋದನ್ನು ನಾವು ಪ್ರತಿಯೊಂದನ್ನು ಕಲ್ಬೇಕಾಗುತ್ತೆ. ಬಿಕಾಸ್ ಯೋಗ ಆಸ್ ಯೂಶಲಿ ನಾವು ಬೆಳಿಗ್ಗೆ ಮಾಡ್ತೀವಿ, ಅದಕ್ಕೆ ಅದೊಂದು ಪ್ರೋಟೋಕಾಲ್ ಇರುತ್ತೆ, ಸಿಸ್ಟಮೆಟಿಕ್. ಅಂದ್ರೆ ನಮ್ದು ಲೈಫ್ ನ ನಾವು ಹೆಂಗೋ ಕಲಿಯೋದ್ ಬದಲು ಸಿಸ್ಟಮೆಟಿಕ್ ವೇ ಇಂದ ನಾವು ಲೈಫ್ ಲೀಡ್ ಮಾಡೋದ್ರಿಂದ ಬಹಳಷ್ಟು ನಾವು ಕಲಿಯೋ ಚಾನ್ಸಸ್ ತುಂಬಾ ಇರುತ್ತೆ. ಸೊ ಇದನ್ನ ಅಡಾಪ್ಟ್ ಮಾಡ್ಕೊಂಡ್ರೆ ಬೆಟರ್ ಫಾರ್ ಆಲ್, ಫಿಸಿಕಲ್ ಹೆಲ್ತ್ ಆಯ್ತು, ಮೆಂಟಲ್ ಹೆಲ್ತ್ ಆಯ್ತು, ಸ್ಪಿರಿಚುವಲ್ ವೆಲ್ ಬೀಯಿಂಗ್ಗೆ ಬಹಳ ಅಂದ್ರೆ ಬಹಳ ಹೆಲ್ಪ್ ಆಗುತ್ತೆ. ಅದನ್ನ ಸದ್ಯಕ್ಕೆ ಪಡ್ಕೋಬೇಕಂತ ನಾನು ಹೇಳಿ.
1: ಈಗಿನ ಪರಿಸ್ಥಿತಿ ಒಳಗೆ ಎಲ್ಲರಿಗೂ ಯೋಗ ಬೇಕು, ಯಾಕಂದ್ರೆ ಈ ಸ್ಟ್ರೆಸ್ಫುಲ್ ಲೈಫ್ ನಲ್ಲಿ ಎಲ್ಲರಿಗೂ ಯೋಗ ಬೇಕು. ಆದ್ರೂ ಒಂದು ಸರ್ಟನ್ ಏಜ್ 50-55 ಇದ್ದವ್ರಿಗೆ ಮಾತ್ರ ಇಂಪಾರ್ಟೆಂಟ್ಲಿ ಬೇಕೇ ಬೇಕು ಅನ್ನುವಂತ ವಿಷಯವನ್ನ ನೀವು ಹೇಳಿದ್ರಿ. ಈಗ ಜೊತೆಗೆ ನಮ್ಮ ರಾಯಚೂರು ಜಿಲ್ಲೆಯ ಜನತೆಗೆ ನಿಮ್ಮ ಇಲಾಖೆಯಿಂದ ಏನೇನು ಯೋಗಕ್ಕೆ ಸಂಬಂಧಪಟ್ಟ ಕಾರ್ಯಕ್ರಮಗಳನ್ನ ಹಮ್ಮಿಕೊಂಡಿದ್ದೀರಾ, ಏನು ಯೋಗವನ್ನ ಎಲ್ಲರೂ ಮಾಡಬೇಕು ಅನ್ನುವಂತ ಒಂದು ವಿಷಯವನ್ನ ನೀವೆಲ್ಲರೂ ಪ್ರತಿ ನಾಗರಿಕರಿಗೆ ಮುಟ್ಲಿ ಅನ್ನುವಂತ ಒಂದು ಏನಾದ್ರು ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದೀರಾ, ಏನ್ ಮಾಡಿದ್ದೀರಾ?
0: ಫಸ್ಟ್ ಗೆ ನಮ್ಮ ಜಿಲ್ಲೆ ಬಿಟ್ಟು ಒಂದು ಕೇಂದ್ರ ಸರ್ಕಾರ ಏನು ಡಿಸಿಷನ್ ಮಾಡಿದೆ ಅದನ್ನು ಒಂದು ಹೇಳಕ್ ಇಷ್ಟಪಡ್ತೀನಿ. ಎರಡನೇನು, ಆಯುಷ್ ಸಚಿವಾಲಯ ಉಪಕ್ರಮಗಳನ್ನ ನಮಗೆ ಕೊಟ್ಟಿದೆ. ಏನಂದ್ರೆ 2-3 ಪ್ರೋಟೋಕಾಲ್ಗಳನ್ನ ಇಂಟ್ರೊಡ್ಯೂಸ್ ಮಾಡಿದೆ, ಯೋಗ 365 ಅಂತ. ಅಂದ್ರೆ ನಾವು ಬರೀ ಅಂತಾರಾಷ್ಟ್ರೀಯ ಯೋಗ ದಿನಾಚರಣೆ ಸೆಲೆಬ್ರೇಷನ್ ಮಾಡಬೇಕಾದ್ರೆ ಅಷ್ಟೇ ಕೆಲವೊಂದು ದಿನಗಳು ಕೆಲವಷ್ಟು ತಿಂಗಳುಗಳು ಪ್ರಾಕ್ಟೀಸ್ ಮಾಡಿ ಅವತ್ತು ಸೆಲೆಬ್ರೇಷನ್ ಮಾಡಿ ಕ್ಲೋಸ್ ಮಾಡ್ದೇನೆ 365 ದಿನಗಳು ಸಹ ನಾವು ಅದನ್ನು ಅಡಾಪ್ಟ್ ಮಾಡ್ಕೋಬೇಕು, ಮಾಡಿಕೊಂಡು ಅದರದ್ದು ಬೆನಿಫಿಟ್ಸ್ ತೊಗೊಳ್ಳೋಣ, ಹೆಲ್ತ್ ಬೆನಿಫಿಟ್ಸ್ ತೊಗೊಳ್ಳೋಣ ಅಂತ ಅದೊಂದು ಪ್ರೋಗ್ರಾಮ್ ಮಾಡಿದೆ. ಅದಾದ ನಂತರ ಯೋಗ ಸಮಾವೇಶ ಅಂತ, ನಾವು ಯೋಗ ಸಮಾವೇಶ ಅಂದರೆ ಎಷ್ಟೆಷ್ಟೋ ಸಮಾವೇಶಗಳನ್ನ ನೋಡ್ತೀವಿ ಬೇರೆ ಬೇರೆ ರೀತಿಯಾದಂಥ, ಅದೇ ರೀತಿಯಾಗಿ ಯೋಗ ಸಮಾವೇಶ ಅಂತ ಪ್ರೋಗ್ರಾಮ್ ಸಹ ಹಮ್ಮಿಕೊಂಡಿದೆ. ಇದು ಕೇಂದ್ರ ಸಚಿವಾಲಯದಿಂದ, ಆಯುಷ್ ಸಚಿವಾಲಯದಿಂದ ಬಂದಿರೋದು. ನೀವು ಕೇಳಿರೋ ಕ್ವಶನ್ ಏನಂದರೆ ನಮ್ಮ ಜಿಲ್ಲೆ ನಮ್ಮ ಆಯುಷ್ ಡಿಪಾರ್ಟ್ಮೆಂಟ್ ಏನು ಮಾಡಿದೆ ಅಂದರೆ, ನಾವು 11 ದಿನಗಳ ಕಾಲ ಉಚಿತ ಯೋಗ ಶಿಬಿರವನ್ನು ಸ್ಟಾರ್ಟ್ ಮಾಡಿದ್ವಿ
1: ಎಲ್ಲಿ
0: ಸಾರ್ವಜನಿಕರಿಗೆ. ಇದು ಸ್ಥಳ ಬಂದ್ಬಿಟ್ಟು ಜಿಲ್ಲಾ ಆಸ್ಪತ್ರೆ ಆಯುರ್ ಮತ್ತು ಯುನಾನಿ ಆಸ್ಪತ್ರೆ ಏಕ್ಮಿನಾರ್ ರಸ್ತೆ DHO ಆಫೀಸ್ ಪಕ್ಕದಲ್ಲಿ ಇದೆ. 11 ದಿನಗಳು ಆಲ್ರೆಡಿ ಇವಾಗ ಸ್ಟಾರ್ಟ್ ಆಗಿ ಆಗಿದೆ. ಇನ್ನು ಯಾರ್ಯಾರು ಕ್ಲಾಸಸ್ಗೆ ಅಟೆಂಡ್ ಮಾಡಿಲ್ಲ, ಎಷ್ಟೋ ಜನಕ್ಕೆ ಇನ್ಫಾರ್ಮೇಶನ್ ಬರಬಹುದು, ತೊಂದರೆ ಇಲ್ಲ, ಬಂದು ಕ್ಲಾಸಿಗೆ ಜಾಯ್ನ್ ಆಗಿ ಅದ್ರದ್ದು ಹೆಲ್ತ್ ಬೆನಿಫಿಟ್ಸ್ ನ ತಗೊಳ್ಳಿ ಅಂತ ನಾ ಹೇಳಕ್ ಇಷ್ಟಪಡ್ತೀನಿ. ಮತ್ತೆ ಇನ್ನೊಂದು, ಯೋಗ ಕಾಂಪಿಟೇಷನ್ ಮತ್ತೆ ಪ್ರಬಂಧ ಸ್ಪರ್ಧೆಯನ್ನು ಸಹ ನಾವು ಇಟ್ಕೊಂಡಿದೀವಿ. 18ನೇ ತಾರೀಕು ಬೆಳಗ್ಗೆ 4 ಏಜ್ ಕ್ಯಾಟಗರಿ ಮಾಡಿದೀವಿ. ಬೆಳಗ್ಗೆ ಯೋಗ ಸ್ಪರ್ಧೆ ಇರುತ್ತೆ, ಮಹಿಳೆಯರಿಗೆ ಸಪರೇಟ್ ಮತ್ತೆ ಪುರುಷರಿಗೆ ಸಪರೇಟ್ ಇರುತ್ತೆ ಬೆಳಗ್ಗೆ. ಮಧ್ಯಾಹ್ನ ಪ್ರೌಢಶಾಲಾ ವಿದ್ಯಾರ್ಥಿಗಳಿಗೆ ಪ್ರಬಂಧ ಸ್ಪರ್ಧೆ. ಪ್ರಬಂಧ ಸ್ಪರ್ಧೆಯ ಟಾಪಿಕ್ ಬಂದ್ಬಿಟ್ಟು ಆರೋಗ್ಯಕರ ವಯೋವೃದ್ಧಿಗಾಗಿ ಯೋಗ, ಅದೇ ಥೀಮ್ದೇ ಟಾಪಿಕ್ ಇಟ್ಕೊಂಡು ಮಕ್ಕಳು ಪ್ರಬಂಧ ಸ್ಪರ್ಧೆ.
1: ಈ ವರ್ಷದ ಏನು
0: ಥೀಮ್ ಇದೆ?
1: ಘೋಷವಾಕ್ಯದ ಮೇಲೆ ನಿಮ್ಮ ಮಕ್ಕಳಿಗೆ ನೀವು ಒಂದು ಎಸ್ಎ ಕಾಂಪಿಟೇಷನ್.

0: ಬರೀ ಕಾಂಪಿಟೇಷನ್ ಅಟೆಂಡ್ ಮಾಡೋದು ಒಂದೇ ಉದ್ದೇಶ ಅಲ್ಲ, ಅವರು ತಮ್ಮ ಜೀವನದಲ್ಲಿ ಹೇಗೆ ಅಳವಡಿಸ್ಕೊಳ್ತಾರೆ ಅನ್ನುವಂಥದ್ದು ಒಂದು ಒಂದು ಇಂಪಾರ್ಟೆಂಟ್ ಆಗುತ್ತೆ ಅಂತ.
1: ಅದಾದ ನಂತರ 19ನೇ ತಾರೀಕು ರಾಯಚೂರು ಜಿಲ್ಲೆಯಲ್ಲಿ ಆಸ್ ಯೂಶುವಲ್ ಪ್ರತಿ ವರ್ಷದಂತೆ ಯೋಗ ಜಾಥಾವನ್ನು ಹಮ್ಮಿಕೊಂಡಿದ್ವಿ. ಅದು ಸ್ಟಾರ್ಟ್ ಆಗೋದು ಬೆಳಗ್ಗೆ 7:00 ಮಹಾತ್ಮ ಗಾಂಧೀಜಿ ಕ್ರೀಡಾಂಗಣದಿಂದ ಬಸವೇಶ್ವರ ವೃತ್ತ, ಗಾಂಧಿ ಸರ್ಕಲ್, ಅದಾದ್ಮೇಲೆ ಮಹಾವೀರ್ ಸರ್ಕಲ್, ಮತ್ತೆ ನಮ್ಮ ಜಿಲ್ಲಾ ಆಯುರ್ವೇದ ಮತ್ತು ಯುನಾನಿ ಆಸ್ಪತ್ರೆ ಏಕ್ಮಿನಾರ್ ಅಲ್ಲಿ ಆಸ್ಪತ್ರೆಯಲ್ಲಿ ಎಂಡ್ ಆಗುತ್ತೆ. ಆ ಜಾಥಾದಲ್ಲಿ ಸಹ ಹೆಚ್ಚಿನ ಜನಸಂಖ್ಯೆಯಲ್ಲಿ ಸಾರ್ವಜನಿಕರು, ಶಾಲಾ ವಿದ್ಯಾರ್ಥಿಗಳು, ಕಾಲೇಜ್ ವಿದ್ಯಾರ್ಥಿಗಳು ಪ್ರತಿಯೊಬ್ಬರು ಪಾರ್ಟಿಸಿಪೇಟ್ ಮಾಡಿ ಆ ಪ್ರೋಗ್ರಾಮ್ನ ಸಕ್ಸಸ್ಫುಲ್ ಮಾಡ್ಬೇಕು ಅಂತ ಕೇಳ್ಕೊತೀನಿ. ಲಾಸ್ಟ್ ಬಂದ್ಬಿಟ್ಟು ಆಸ್ ಯೂಶುವಲ್ June 21st ಸಂಡೇ ಇಂಟರ್ನ್ಯಾಷನಲ್ ಯೋಗ ಡೇನ ನಾವು ರಾಯಚೂರು ಜಿಲ್ಲೆಯಲ್ಲಿ ಮಹಾತ್ಮ ಗಾಂಧೀಜಿ ಕ್ರೀಡಾಂಗಣದಲ್ಲಿ ಇಟ್ಕೊಂಡಿದ್ವಿ. ಆ ದಿನಾಚರಣೆ ಸಹ ಸಕ್ಸಸ್ಫುಲ್ ಆಗ್ಬೇಕಂದ್ರೆ ಪ್ರತಿಯೊಬ್ಬರು ಸಹ ಇದರಲ್ಲಿ ಎಲ್ಲರ ಜವಾಬ್ದಾರಿ. ಇದು ಆಯುಷ್ ಡಿಪಾರ್ಟ್ಮೆಂಟ್ ಅಷ್ಟೇ ಕೊಟ್ಟಿದೆ ಅಂದ ತಕ್ಷಣ ನಾವೇ ನಿಂತ್ಕೊಂಡು ಮಾಡ್ಬೇಕಂತಲ್ಲ, ಎಲ್ಲ ಡಿಪಾರ್ಟ್ಮೆಂಟ್ ಈಗ ಆಲ್ರೆಡಿ ಕೋಆಪರೇಟ್ ಮಾಡಿದ್ದಾರೆ. ಇವತ್ತು ಡಿಸಿಮಿಂಗ್ ಅಲ್ಲಿ ಎಲ್ಲಾ ಡಿಪಾರ್ಟ್ಮೆಂಟ್ ಇಂದ ಅಫಿಷಿಯಲ್ಸ್ ಬಂದಿದ್ರು, ಎಲ್ಲರೂ ಒಪ್ಪಿಗೆ ಕೊಟ್ಟು ಅವ್ರದೇ ಆದಂತ ರೆಸ್ಪಾನ್ಸಿಬಿಲಿಟಿ ತಗೊಂಡಿದ್ದಾರೆ. ಅದ್ರ ಜೊತೆ ಜೊತೆಗೆ ಪ್ರತಿಯೊಬ್ಬ ಸಾರ್ವಜನಿಕರ ರೆಸ್ಪಾನ್ಸಿಬಿಲಿಟಿ ಸಹ ಇದು ಆಗಿರುತ್ತೆ. ಈ ಸೆಲೆಬ್ರೇಷನ್ಗೆ ಫೋಟೋ ಅಂತಲ್ಲ, ಇದು ಇದು ಒಂದು ಅವೇರ್ನೆಸ್. ಅವತ್ತಿನ ದಿನ ಮಾಡೋದ್ರಿಂದ ಜನರಿಗೆ ಗೊತ್ತಾಗ್ಲಿ ಅಂತ ದೊಡ್ಡ ಮಟ್ಟದಲ್ಲಿ ನಾವು ಸೆಲೆಬ್ರೇಷನ್ ಮಾಡ್ತೀವಿ. ಅದು ಬಿಟ್ಟು ಬೇರೆ ದಿನಗಳಲ್ಲಿ ಅದನ್ನ ತಮ್ಮ ಜೀವನದಲ್ಲಿ ಅವರು ಅಡಾಪ್ಟ್ ಮಾಡ್ಕೊಂಡು ಪ್ರಾಕ್ಟೀಸ್
0: ಮಾಡ್ತಾರೆ. 365 ದಿನಗಳು ನೀವು ಯೋಗ ಮಾಡಿ ಅನ್ನುವಂತ ಒಂದು ಉದ್ದೇಶವನ್ನ ನೀವು ಎಲ್ಲ ಜನಗಳಿಗೆ
1: ಕೊಟ್ಟಿದ್ದೀರಿ.
0: ಒಂದು ಮುಟ್ಟಿಸೋದಕ್ಕೋಸ್ಕರ ಈ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದೀರಾ. ಬರೀ ಒಂದು ದಿನ ಮಾಡಿ ಫೋಟೋ ತಕೊಂಡು ಹೋಗಿ ನಮ್ಮ ಆರೋಗ್ಯ ಏನು ಸರಿ ಆಗಲ್ಲ. ನಾವು ನಮ್ಮ ಆರೋಗ್ಯವನ್ನು ಕಾಪಾಡ್ಕೋಬೇಕಾದ್ರೆ 365 ದಿವಸ ಪ್ರತಿ ದಿವಸನೂ ಮಾಡಬೇಕು ಅನ್ನೋ ಒಂದು ಇಂಟೆನ್ಷನ್ ಇಟ್ಕೊಂಡಿದ್ದೀರಾ ಅಂತ.
1: ಅಟ್ಲೀಸ್ಟ್ ಪ್ರತಿದಿನ ಎಲ್ರಿಗೂ ಆಗಲ್ಲ, ಎಷ್ಟು ರೀಸನ್ಸ್ ಇರುತ್ತೆ, ಟ್ರಾವೆಲ್ ಮಾಡ್ಬೇಕಾಗತ್ತೆ, ಏನೇನೋ ರೀಸನ್ಸ್ ಇರುತ್ತೆ. ಏನಂದ್ರೆ ಅಟ್ಲೀಸ್ಟ್ ವಾರದಲ್ಲಿ 3-4 ದಿನಗಳು ನೀವು ಯಾವುದೇ ಒಂದು ಫಿಸಿಕಲ್ ಆಕ್ಟಿವಿಟಿನ ಅಡಾಪ್ಟ್ ಮಾಡ್ಕೊಳ್ಳೋದ್ರಿಂದ ತುಂಬಾ ರೋಗಗಳು, ರೋಗದ ಲಕ್ಷಣಗಳನ್ನ ನಾವು ಪ್ರಿವೆಂಟ್ ಮಾಡಬಹುದು, ಹೆಲ್ತ್ ನ ಚೆನ್ನಾಗಿ ಕಾಪಾಡ್ಕೊಳ್ಬಹುದು. ಎಷ್ಟೊಂದು ಡಿಸೀಸ್ ಯಾವ ಏಜ್ ಅಲ್ಲಿ ಬರುವಂತ ಡಿಸೀಸ್ ಗಳನ್ನ ಇವಾಗ ಇತ್ತೀಚಿನ ದಿನಗಳಲ್ಲಿ ಕಡಿಮೆ ಏಜ್ ಅಲ್ಲಿ ನಾವು ಸಫರ್ ಮಾಡ್ತಿದೀವಿ. ಸೊ ಅದನ್ನೆಲ್ಲ ಸೀರಿಯಸ್ ಆಗಿ ತಗೊಂಡು ಪ್ರತಿಯೊಬ್ಬರು ಇದನ್ನ ಪ್ರಾಕ್ಟೀಸ್ ಮಾಡಿ ಹೆಲ್ತ್ ಬೆನಿಫಿಟ್ಸ್ ನ ತಗೊಳ್ಳಿ ಅಂತ ನಾನು ಆಸ್ ಎ ಡಾಕ್ಟರ್ ಆಗಿ ಹೇಳಕ್ ಇಷ್ಟಪಡ್ತೀನಿ. ಲಾಸ್ಟ್ ಲೈನ್ ಏನ್ ಹೇಳ್ತೀನಿ ಅಂದ್ರೆ, ಯೋಗ ಬಂದ್ಬಿಟ್ಟು ನಮ್ಮ ದೇಶದ ಒಂದು ಆಸ್ತಿ ಹೇಳ್ಬೇಕಂದ್ರೆ, ನಾವು ಇಡೀ ಜಗತ್ತಿಗೆ ಇಂಟ್ರೊಡ್ಯೂಸ್ ಮಾಡಿರೋದು. ಸೊ ಇವಾಗ ಏನಾಗಿದೆ ಅಂದ್ರೆ, ನಾವೇ ಬಿಟ್ಟು ಹೊರ
0: ರಾಷ್ಟ್ರದವರು ಇವಾಗ ಕಂಟಿನ್ಯೂಸ್ ಆಗಿ ಮಾಡ್ತಾ ಇದ್ದೀವಿ.
1: ಅದನ್ನ ಸದುಪಯೋಗ ಪಡ್ಕೊಂಡು ಪ್ರಾಕ್ಟೀಸ್ ಮಾಡಿ ಅದರಿಂದ ಏನೇನ್ ಮಾಡ್ಬೇಕು, ಅರ್ನ್ ಮಾಡ್ತಿದ್ದಾರೆ, ಹೆಲ್ತ್ ಬೆನಿಫಿಟ್ಸ್ ನ ತಗೊಳ್ತಿದ್ದಾರೆ, ಎಲ್ಲಾ ರೀತಿಯಾದಂತ ಅದರಿಂದ ಏನೇನ್ ಸಿಗ್ಬೇಕು ಎಲ್ಲ ತಗೊಳ್ತಾ ಇದ್ದಾರೆ, ನಾವೇ ಮಾಡ್ತಿಲ್ಲ. ನಂದು ಒಂದು ಲಾಸ್ಟ್ ಲೈನ್ ಏನಂದ್ರೆ, ಯೋಗ ಬೆಳಿಬೇಕು, ಉಳಿಸಬೇಕು. ಫಸ್ಟ್ ಉಳಿಸಬೇಕು. ಉಳಿಸಬೇಕು ಅಂತಂದ್ರೆ
0: ನಾನು ಮಾಡ್ಬೇಕು.
1: ಬೇಕಂದ್ರೆ ನಾನು 4 ಜನಕ್ಕೆ ಹೇಳಿದಾಗ ಅದು ಬೆಳೀತದೆ. ಅವರು ಸಹ ಮಾಡ್ಬೇಕು. ಬೇರೆಯವ್ರು ಮಾಡ್ಲಿಕ್ಕೆ ನಾನೇನ್ ಪ್ರೇರೇಪಣೆ ಕೊಡ್ತೀನಿ ಅಥವಾ ಸಪೋರ್ಟ್ ಮಾಡ್ತೀನಿ, ಗೈಡ್ ಮಾಡ್ತೀನಲ್ಲ, ಅದು ಬೆಳೀತದೆ. ನಾನ್ ಮಾಡೋದ್ರಿಂದ ಉಳಿತದೆ, ಬೇರೆಯವ್ರು ಮಾಡೋದ್ರಿಂದ ಬೆಳೆಯುತ್ತೆ.
0: ಸೊ ನಾನ್ ಮಾಡೋದ್ರಿಂದ ನನ್ನ ಹೆಲ್ತ್ ಕಾಪಾಡುತ್ತೆ, ನಾನು ಇನ್ನೊಬ್ಬರಿಗೆ ಹೇಳೋದ್ರಿಂದ ಇನ್ನೊಬ್ಬರಿಗೂ ಸಹಿತ ಅದು ಮುಂದುವರ್ಕೊಂಡು ಹೋಗುತ್ತೆ ಅಂತ
1: ಕಂಟಿನ್ಯೂಸ್. ಇದನ್ ಮಾಡಿ ಬೆನಿಫಿಟ್ಸ್ ತಗೋರಿ ಅಂತ ಹೇಳಕ್ ಇಷ್ಟಪಡ್ತೀನಿ.
0: ಕೇಳುಗರೆ ಕೇಳಿದ್ರಲ್ಲ, ಯೋಗ ಪ್ರತಿಯೊಬ್ಬರಿಗೂ ಅವಶ್ಯಕತೆ ಇದೆ ಅನ್ನುವಂತ ವಿಷಯವನ್ನ ಡಾಕ್ಟರ್ ಪೂಜಾ ಮೇಡಮ್ ಅವರು ಇದುವರೆಗೆ ತಮ್ಮ ಅನಿಸಿಕೆಗಳನ್ನ ವ್ಯಕ್ತಪಡಿಸಿದ್ರು. ಹಾಗಾಗಿ ನಮ್ಮ ಆರೋಗ್ಯಕ್ಕಾಗಿ ಯೋಗವನ್ನ ನಾವು ನಮ್ಮದಾಗಿಸಿಕೊಳ್ಳೋಣ, ನಮ್ಮ ಆರೋಗ್ಯವನ್ನ ಚೆನ್ನಾಗಿ ಕಾಪಾಡಿಕೊಳ್ಳೋಣ, ನಮಗಾಗಿ ಯೋಗವನ್ನ ಮಾಡೋಣ ಅಂತ ಹೇಳ್ತಾ ಈ ಕಾರ್ಯಕ್ರಮವನ್ನು ಮುಗಿಸ್ತಾ ಇದ್ದೀನಿ. ಕಾರ್ಯಕ್ರಮದಲ್ಲಿ ಭಾಗವಹಿಸಿ ನಿಮ್ಮ ಅನಿಸಿಕೆಗಳನ್ನು ತಿಳಿಸಿದ್ದಕ್ಕೆ ತುಂಬಾ ಧನ್ಯವಾದ ನಿಮಗೆ. ನಮಸ್ಕಾರ ಮೇಡಮ್.
1: ಧನ್ಯವಾದಗಳು. ನಮಸ್ಕಾರ.
0: ವನಿತಾ ವಿಹಾರ ಕಾರ್ಯಕ್ರಮದಲ್ಲಿ ಇದುವರೆಗೆ ಯೋಗದ ಮಹತ್ವ ಕುರಿತು ಡಾಕ್ಟರ್ ಪೂಜಾ, ಪ್ರಕೃತಿ ಚಿಕಿತ್ಸೆ ಮತ್ತು ಯೋಗ ವೈದ್ಯಾಧಿಕಾರಿಗಳು, ಜಿಲ್ಲಾ ಸಾರ್ವಜನಿಕ ಆಸ್ಪತ್ರೆ ಆಯುಷ್ ಇಲಾಖೆ ಪಂಚಕರ್ಮ ಘಟಕ ರಾಯಚೂರು ಇವರೊಡನೆ ಸಂದರ್ಶನವನ್ನು ಕೇಳಿದಿರಿ. ಸಂದರ್ಶಿಸಿದವರು ರಮಾ ಕುಲಕರ್ಣಿ, ನಿರ್ವಹಣೆ ವೆಂಕಟೇಶ್ ಬೇವಿನಬೆಂಚಿ. ರಾಜ್ಯವ್ಯಾಪಿಯಲ್ಲಿ ಬಿತ್ತರಿಸಲ್ಪಟ್ಟ ಈ ಕಾರ್ಯಕ್ರಮ ಆಕಾಶವಾಣಿ ರಾಯಚೂರು ಕೇಂದ್ರದ ಕೊಡುಗೆ.

ಆಕಾಶವಾಣಿ ಬೆಂಗಳೂರು, ಸಮಯ 12:30. ಇನ್ನೀಗ ಕೆಲವು ಪ್ರಕಟಣೆಗಳನ್ನು ಕೇಳೋಣ.

0: ಇಲ್ಲೋಡು, ಇದು ನಿನ್ನ ಹೆಸರಿಗೆ ಅಷ್ಟೇನು ಅವಸರ ಅತ್ತೆ.
1: ಅರೆ,
0: ಮತ್ತೆ ಇದು ನಿನ್ನ ಹೆಸರಿಗೆ, ಮತ್ತೆ ಇದು ನನ್ನ ಮುದ್ದು ಮೊಮ್ಮಗಳ ಹೆಸರಿಗೆ.
2: ಆದ್ರೆ ಅಜ್ಜಿ, ನಿಮ್ಮ ಹೆಸರಿಗೆ
3: ಎಲ್ಲವೂ? ನಾನು ಬ್ಯಾಂಕ್, ಲಾಕರ್, ಫಿಕ್ಸ್ ಡಿಪಾಸಿಟ್ ಎಲ್ಲದರಲ್ಲೂ ಇವಳನ್ನೇ ನಾಮಿನಿ ಮಾಡಿದೀನಿ. ನಾಳೆ ನಾನು ಇಲ್ಲವಾದಾಗ ಹಣ ಸಿಗೋಕೆ ಇವಳಿಗೆ ಸುಲಭವಾಗ್ಲಿ ಅಂತ.
0: ಹಾಗೆಲ್ಲ ಮಾತಾಡ್ಬೇಡಿ. ಏನು
4: ಆರ್ಬಿಐ ಹೇಳುತ್ತೆ?
5: ಜಾಣರಾಗಿರಿ, ಜಾಗರೂಕರಾಗಿರಿ.
6: ಕ್ಯಾನ್ಸರ್ ಎಂಬ ಮಹಾಮಾರಿ ಕುಟುಂಬದ ಆಸ್ತಿ ಪಾಸ್ತಿ ಮತ್ತು ಧೈರ್ಯವನ್ನೇ ನುಂಗಿ ಹಾಕುತ್ತದೆ. ಆದರೆ ಇನ್ನು ಮುಂದೆ ಹಣವಿಲ್ಲವೆಂದು ಚಿಕಿತ್ಸೆಯಿಂದ ವಂಚಿತರಾಗಬೇಡಿ. ರಾಜ್ಯದ 16 ಜಿಲ್ಲೆಗಳಲ್ಲಿ ಡೇ ಕೇರ್ ಕಿಮೋಥೆರಪಿ ಸೌಲಭ್ಯವಿದೆ. ಅಲ್ಲಿ ನಿಮಗೆ ತಜ್ಞ ವೈದ್ಯರ ಮೇಲ್ವಿಚಾರಣೆಯಲ್ಲಿ ಉಚಿತವಾಗಿ ಚಿಕಿತ್ಸೆ ನೀಡಲಾಗುತ್ತದೆ. ರೋಗಿಗಳು ಆಸ್ಪತ್ರೆಗೆ ಅಡ್ಮಿಟ್ ಆಗುವ ಅವಶ್ಯಕತೆ ಇಲ್ಲ. ಚಿಕಿತ್ಸೆ ಪಡೆದು ಅಂದೇ ಮನೆಗೆ ಮರಳಬಹುದು. ಹೆದರದಿರಿ, ಕ್ಯಾನ್ಸರ್ ವಿರುದ್ಧದ ಹೋರಾಟದಲ್ಲಿ ಸರ್ಕಾರ ನಿಮ್ಮ ಜೊತೆಗಿದೆ. ಇದು ಕರ್ನಾಟಕ ಸರ್ಕಾರದ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆಯ ಪ್ರಕಟಣೆ.
7: ವಂದೇ ಮಾತರಂ 150 ಸಂಭ್ರಮ, ಆಕಾಶವಾಣಿಗೆ 90 ಸಂಭ್ರಮ. ಸಂದರ್ಭದಲ್ಲಿ ವಿಶೇಷ ಕಾರ್ಯಕ್ರಮ ವೀರಯೋಧರು ರಕ್ಷಣಾ ಸೇವೆಯ ತಾರೆಗಳು.
8: ಪ್ರತಿ ಶುಕ್ರವಾರ ಬೆಳಿಗ್ಗೆ 9:05 9:30 ಆಕಾಶವಾಣಿ ಮುಖ್ಯವಾಹಿನಿಯಲ್ಲಿ,
7: ಆಕಾಶವಾಣಿ ಎಫ್ಎಂ ರೈನ್ಬೋದಲ್ಲಿ 1:30, ವಿವಿಧ ಭಾರತಿಯಲ್ಲಿ 6:02 ಕೇಳಿ ವೀರಯೋಧರು ರಕ್ಷಣಾ ಸೇವೆಯ ತಾರೆಗಳು.

ಮಹಿಳೆಯರಿಲ್ಲದ ಮನೆ ದೇವರಿಲ್ಲದ ಗುಡಿಯಿದ್ದಂತೆ. ಅವರ ಜೀವನಾನುಭವ ಕಿರಿಯರ ಬಾಳಿಗೆ ಅಮೃತವಿದ್ದಂತೆ. ಬದುಕಿಗೆ ದಾರಿ ತೋರುವ ಅವರು ಮನೆಯಲ್ಲಿರಬೇಕೇ ಹೊರತು ವೃದ್ಧಾಶ್ರಮಗಳಲ್ಲ. ಹಿರಿಯರನ್ನು ಗೌರವಿಸೋಣ, ಯಶಸ್ವಿ ಬದುಕನ್ನು ಕಟ್ಟಿಕೊಳ್ಳೋಣ.

0: ಪರಿ ಪರಿ ಪರಿ, ನಿನ್ ಹತ್ರ ಒಂದ್ ವಿಷಯ ಹೇಳ್ಬೇಕು.
1: ಯಾಕೆ ಚಂದು ಇಷ್ಟೊಂದ್ ಗಾಬರಿ ಆಗಿದ್ಯಾ?
0: ನನ್ಗೆ ಯಾವ್ದೋ ಪಾರ್ಸೆಲ್ ಬಂದಿದೆ, ಡೆಲಿವರಿ ಬಾಯ್ ಗೆ ಅಡ್ರೆಸ್ ಗೊತ್ತಾಗ್ತಾ ಇಲ್ಲ, ಸ್ವಲ್ಪ ಈ ನಂಬರ್ ಗೆ ಕಾಲ್ ಮಾಡಿ ಲೊಕೇಶನ್ ಹೇಳಿ ಅಂತ ಯಾವ್ದೋ ನಂಬರ್ ಇಂದ ಕಾಲ್ ಬಂತು. ನಾನು ನಮ್ಮನೆಯವರೇ ಏನೋ ಆರ್ಡರ್ ಮಾಡಿದ್ದಾರೆ ಅಂತ ಕಾಲ್ ಮಾಡಿದೆ. ತಕ್ಷಣ ನನ್ನ ಫೋನ್ ಹ್ಯಾಕ್ ಆಗೋಯ್ತು, ಏನು ವರ್ಕ್ ಮಾಡ್ತಾ ಇಲ್ಲ, ಬರೀ ಓಟಿಪಿಗಳು ಬರ್ತಾ ಇದೆ, ಯಾರ್ಯಾರು ಓಟಿಪಿ ಹೇಳಿ ಅಂತ ಕಾಲ್ ಮಾಡ್ತಾ ಇದಾರೆ. ಭಯ ಆಗ್ತಾ ಇದೆ ಕಣೆ.
1: ಭಯ ಪಡ್ಬೇಡ ಚಂದು, ಸೈಬರ್ ಕ್ರೈಮ್ ಗೆ ಈಗ್ಲೇ ದೂರು ಕೊಟ್ಟು ನಿನ್ನ ನಂಬರ್ ನ ಬ್ಲಾಕ್ ಮಾಡಿಸು, ಹಾಗೆ ಬ್ಯಾಂಕ್ ಅಲ್ಲಿ ಕೂಡ ನಿನ್ನ ಎಲ್ಲಾ ಅಕೌಂಟ್ಸ್ ಬ್ಲಾಕ್ ಮಾಡು, ಯಾವ ಕಾಲು ತಗೋಬೇಡ, ಓಟಿಪಿ ಅಂತ ಮೊದ್ಲು ಹೇಳಕ್ ಹೋಗ್ಬೇಡ ಯಾರ್ಗು.
2: ಸೈಬರ್ ಮೋಸದ ಜಾಲಗಳ ಬಗ್ಗೆ ಎಚ್ಚರದಿಂದಿರಿ.
3: ಕನ್ನಡ ಹೊನ್ನುಡಿ ದೇವಿಯನ್ನು ನಾ ಪೂಜಿಸುವೆ ಆರಾಧಿಸುವೆ.
2: ಭಾರತದ ಸಾಹಿತಿಗಳಿಗೆ ಸಲ್ಲುವ ಅತ್ಯಂತ ಪ್ರತಿಷ್ಠಿತ ಪ್ರಶಸ್ತಿ ಜ್ಞಾನಪೀಠ ಪ್ರಶಸ್ತಿ. ಇದುವರೆಗೆ ಕನ್ನಡದ 8 ಸಾಹಿತ್ಯ ದಿಗ್ಗಜರಿಗೆ ಜ್ಞಾನಪೀಠ ಪ್ರಶಸ್ತಿ ಲಭಿಸಿದೆ. ಕುವೆಂಪು ಅವರ ಶ್ರೀ ರಾಮಾಯಣ ದರ್ಶನ ಮಹಾಕಾವ್ಯಕ್ಕೆ, ದರಾ ಬೇಂದ್ರೆಯವರ 4 ತಂತಿ ಕವನ ಸಂಕಲನಕ್ಕೆ, ಶಿವರಾಮ ಕಾರಂತರ ಮೂಕಜ್ಜಿಯ ಕನಸುಗಳು ಕಾದಂಬರಿಗೆ, ಮಾಸ್ತಿ ವೆಂಕಟೇಶ ಅಯ್ಯಂಗಾರ್ ಅವರ ಚಿಕ್ಕವೀರ ರಾಜೇಂದ್ರ ಕಾದಂಬರಿಗೆ, ವಿಕ್ರ ಗೋಕಾಕ್ರವರ ಭಾರತ ಸಿಂಧು ರಶ್ಮಿಗೆ, ಯು ಆರ್ ಅನಂತಮೂರ್ತಿ, ಗಿರೀಶ್ ಕಾರ್ನಾಡ್, ಚಂದ್ರಶೇಖರ ಕಂಬಾರ ಅವರ ಸಮಗ್ರ ಸಾಹಿತ್ಯ ಕೃಷಿಗೆ 8 ಜ್ಞಾನಪೀಠ ಪ್ರಶಸ್ತಿ ಕನ್ನಡಕ್ಕೆ ಲಭಿಸಿದ್ದು ಕನ್ನಡಿಗರಿಗೆ ಅಭಿಮಾನದ ಸಂಗತಿ. ಸಿರಿಗನ್ನಡಂ ಗೆಲ್ಗೆ, ಸಿರಿಗನ್ನಡಂ ಬಾಳ್ಗೆ.

0: ಸಮಯ 12:35. ನಮ್ಮ ಮುಂದಿನ ಕಾರ್ಯಕ್ರಮ ಇದೀಗ ಆರಂಭ.
1: ಆಕಾಶವಾಣಿ ಇಂದಿನ ಆರೋಗ್ಯ ಸಂಚಿಕೆಯಲ್ಲಿ ಆಯುರ್ವೇದದಲ್ಲಿ ಮಧುಮೇಹ ಉಲ್ಲೇಖ, ಕಾರಣ ಹಾಗೂ ಪರಿಹಾರ ಈ ಕುರಿತು

0: ಯಲಬುರ್ಗಾ ಸರ್ಕಾರಿ ಆಯುರ್ವೇದ ಆಸ್ಪತ್ರೆಯ ಆಯುರ್ವೇದ ತಜ್ಞ ವೈದ್ಯರಾದ ಡಾಕ್ಟರ್ ಶಿಲ್ಪಾ ಬಾಚಲಾಪುರ್ ಅವರೊಂದಿಗೆ ಸಂದರ್ಶನ. ಸಂದರ್ಶಕರು ನಾಗರತ್ನ ಕಮ್ಮಾರ್.
1: ನಮಸ್ಕಾರ ಕೇಳುಗರೆ, ಇಂದು ನಮ್ಮೊಟ್ಟಿಗೆ ಸರ್ಕಾರಿ ಆಯುರ್ವೇದ ಆಸ್ಪತ್ರೆ ಯಲಬುರ್ಗಾ ಆಯುಷ್ ಇಲಾಖೆ ಕೊಪ್ಪಳದ ಡಾಕ್ಟರ್ ಶಿಲ್ಪಾ ಬಾಚಲಾಪುರ್ ಅವರಿದ್ದಾರೆ. ನಮಸ್ಕಾರ ಡಾಕ್ಟರ್.
2: ನಮಸ್ತೆ
1: ಡಾಕ್ಟ್ರೇ. ಮೊದಲೆಲ್ಲ ಈ ಮಧುಮೇಹ ಅನ್ನುವುದು ಕೇವಲ ಶ್ರೀಮಂತರ ಕಾಯಿಲೆ ಅಂತ ಹೇಳಿ ಅಂತಿದ್ರು, ಆದ್ರೆ ಈಗ ಈ ಕಾಯಿಲೆ ಸರ್ವೇ ಸಾಮಾನ್ಯವಾಗಿದೆ ಅಲ್ವಾ?
2: ಹೌದೌದು, ಈಗೆಲ್ಲ ಕಾಮನ್ ಆಗ್ಬಿಟ್ಟಿದೆ ಮಧುಮೇಹ ಅನ್ನೋದು. ಸೊ ಭಾರತವನ್ನ ಡಯಾಬಿಟಿಕ್ ಕ್ಯಾಪಿಟಲ್ ಆಫ್ ದ ವರ್ಲ್ಡ್ ಅಂತ ಹೇಳ್ತಾರೆ. ಯಾಕೆ ಹೇಳ್ತಾರೆ ಅಂತಂದ್ರೆ, ಮಧುಮೇಹಿಗಳು ನಮ್ಮ ಭಾರತದಲ್ಲಿ ಹೆಚ್ಚಾಗ್ತಾ ಇದ್ದಾರೆ ದಿನೇ ದಿನೇ. ಸೊ ಇದರ ರೇಷಿಯೋ ನೋಡಿದ್ರೆ ನಮ್ಮ ಭಾರತದಲ್ಲಿ ಟೋಟಲ್ ಆಗಿ 101 ಮಿಲಿಯನ್ ಜನರಷ್ಟು ಈ ಮಧುಮೇಹದಿಂದ ಬರಳುತ್ತಿದ್ದಾರೆ. ಆಮೇಲೆ ಇನ್ನೊಂದು ಆಘಾತಕಾರಿ ವಿಷಯ ಏನಂತಂದ್ರೆ, 50% ಅಷ್ಟು ಜನ ಇದ್ರ ಬಗ್ಗೆ ಗೊತ್ತಿಲ್ಲ. ಇದಕ್ಕೆ ಅಂದ್ರೆ ಅವ್ರಿಗೆ ಡಯಾಬಿಟಿಸ್ ಇದೆ, ಟ್ರೀಟ್ಮೆಂಟ್ ತಗೋಬೇಕು ಅನ್ನೋದೇ ಅವ್ರಿಗೆ ಗೊತ್ತಿಲ್ಲ.
1: ಅಂದ್ರೆ ಅವ್ರ ಅದ್ರ ಬಗ್ಗೆ ತಿಳ್ಕೊಳಕ್ಕೆ ಹೋಗಿಲ್ಲ ಅಂತ ಹೇಳ್ತಾ ಇದ್ದಾರೆ.
2: ಅಂದ್ರೆ ಸಡನ್ ಆಗಿ ಯಾವಾಗೋ ಒಂದು ಹಾಸ್ಪಿಟಲ್ ವಿಸಿಟ್ ಹೋದಾಗ ಬ್ಲಡ್ ಶುಗರ್ ಚೆಕ್ ಮಾಡಿಸಿದಾಗ ಅವಾಗ ಗೊತ್ತಾಗುತ್ತೆ ಅವ್ರಿಗೆ ಡಯಾಬಿಟಿಸ್ ಇದೆ ಅಂತ ಹೇಳಿ. ಸೊ ಅಂತಂದ್ರೆ ಏನು ಗೊತ್ತಾ, ಈ ಮಧುಮೇಹದ ಲಕ್ಷಣಗಳ ಬಗ್ಗೆ ಜಾಗೃತಿ ಸ್ವಲ್ಪ ಕಮ್ಮಿ ಇದೆ.
1: ಡಾಕ್ಟ್ರೇ, ಮಧುಮೇಹ ಇದನ್ನ ಆಯುರ್ವೇದದಲ್ಲಿ ಹೇಗೆ ಉಲ್ಲೇಖಿಸಿದ್ದಾರೆ ಅಂತ ಹೇಳಿ.
2: ಸೊ ಮಧುಮೇಹ ಅಂತ ನಾವ್ ಈಗ ಹೇಳ್ತೀವಿ, ಈ ಜನರಲ್ ಟರ್ಮ್ ಅಂತ ಹೇಳ್ತೀವಿ. ಸೊ ಮಧುಮೇಹ ಅಂತ ಹೇಳಕ್ಕಿಂತ ಮುಂಚೆ ನಮ್ಮ ಆಚಾರ್ಯರು ಏನಂತ ಹೇಳಿದಾರೆ ಅಂತಂದ್ರೆ, ಒಂದು ಟರ್ಮ್ ಹೇಳಿದ್ದಾರೆ, ಅದಕ್ಕೆ ಪ್ರಮೇಹ ಅಂತ ಹೇಳ್ತೀವಿ. ಪ್ರಮೇಹ ಅಂತಂದ್ರೆ, ಪ್ರಕರ್ಷೇಣ ಪ್ರಭೃತಂ ಪ್ರಚುರ ಬಾರಂ ಬಾರಂ ವಾ ಮೇಹತಿ ಮೂತ್ರ ತ್ಯಾಗ ಕರೋತಿ ಯಸ್ಮಿನ್ ರೋಗಸ ಪ್ರಮೇಹ ಅಂತಂದ್ರೆ, ಈ ರೋಗದಲ್ಲಿ ಪ್ರಭೃತ ಮಾತ್ರದಲ್ಲಿ ಮೂತ್ರ ತ್ಯಾಗ ಮಾಡ್ತಿರ್ತಾನೆ ರೋಗಿ. ಅಂದ್ರೆ ಕ್ವಾಂಟಿಟಿ ಮತ್ತೆ ಫ್ರೀಕ್ವೆನ್ಸಿ ಹೆಚ್ಚಾಗಿರ್ತದೆ, ಪದೇ ಪದೇ ಮೂತ್ರ ತ್ಯಾಗ ಮಾಡ್ತಾ ಇರ್ತಾನೆ. ಸೊ ಇದಕ್ಕೆ ಪ್ರಮೇಹ ಅಂತ ಹೇಳ್ತಾರೆ. ಸೊ ಈ ಪ್ರಮೇಹವನ್ನ ನಾವು ಮೊದಲೇ ಗುರುತಿಸಿ ಅದಕ್ಕೆ ಚಿಕಿತ್ಸೆ ಕೊಟ್ಟರೆ ಅದು ಗುಣಮುಖವಾಗುತ್ತೆ, ಓಕೆ, ಒಂದು ಹಂತದಲ್ಲಿ ಬರುತ್ತೆ. ಬಟ್ ಪೇಷಂಟ್ ಏನಾದ್ರೂ ಈ ಎಲ್ಲಾ ಲಕ್ಷಣಗಳನ್ನ ನೆಗ್ಲೆಕ್ಟ್ ಮಾಡಿದ್ರೆ ಅದು ಒಂದು ಹಂತಕ್ಕೆ ಹೋಗುತ್ತೆ, ಆ ಹಂತನ ನಾವು ಮಧುಮೇಹ ಅಂತ ಹೇಳ್ತೀವಿ. ಆಮೇಲೆ ಇನ್ನೊಂದೇನಂತಂದ್ರೆ, ಈ ಮಧುಮೇಹ ಅಥವಾ ಪ್ರಮೇಹವನ್ನ ಅಷ್ಟ ಮಹಾಗದದಲ್ಲಿ ಇನ್ಕ್ಲೂಡ್ ಮಾಡಿದ್ದಾರೆ ನಮ್ಮ ಆಚಾರ್ಯರು ಅಥವಾ ನಮ್ಮ ಸಂಹಿತಾದಲ್ಲಿ. ಸೊ ಏನಿದು ಅಷ್ಟ ಮಹಾಗದ ಅಂತಂದ್ರೆ, ಅಷ್ಟ ಅಂದ್ರೆ 8, ಮಹಾಗದ ಅಂತಂದ್ರೆ ಮಹಾರೋಗ ಅಂತ ಹೇಳಿ. ಸೊ ಬೇಸ್ಡ್ ಆನ್ ದ ಗಂಭೀರತೆ, ಅಂದ್ರೆ ಆ ರೋಗದ ಗಂಭೀರತೆ ಮೇಲೆ ಈ ಅಷ್ಟ ಮಹಾಗದನ ಹೇಳಿದ್ದಾರೆ, 8 ರೋಗಗಳನ್ನ ಹೇಳಿದ್ದಾರೆ. ಸೊ ಯಾಕೆ ಅಂತಂದ್ರೆ, ಇದ್ರದ್ದು ಗಂಭೀರತೆ ಜಾಸ್ತಿ ಇರುತ್ತೆ ಮತ್ತು ರೋಗವನ್ನ ಚಿಕಿತ್ಸೆ ಮಾಡೋದಕ್ಕೂ ಸ್ವಲ್ಪ ಕಷ್ಟ ಸಾಧ್ಯ ಆಗಿರುತ್ತೆ. ಸೊ ಅದಕ್ಕೆ ಇದನ್ನ ಅಷ್ಟ ಮಹಾಗದಲ್ಲಿ ಇನ್ಕ್ಲೂಡ್ ಮಾಡಿದ್ದಾರೆ. ಇನ್ನೊಂದು ಪಾಯಿಂಟ್ ಏನು ಅಂತಂದ್ರೆ, ಈ ಮಧುಮೇಹವನ್ನ ಅನುಷಂಗಿ ಅಂತ ಹೇಳ್ತಾರೆ. ಅಂದ್ರೆ ಒಂದು ಸತಿ ದೇಹದಲ್ಲಿ ಮಧುಮೇಹ ಆರಂಭವಾಯಿತು ಅಥವಾ ಪ್ರಮೇಹ ಆರಂಭವಾಯಿತು ಅಂದ್ರೆ ಅದರಿಂದ ಹಿಂಬಿಡ, ಅಂದ್ರೆ ಅದು ಬೆನ್ ಹತ್ತಿ ಬರ್ತಾ ಇರ್ತದೆ ಅಂತ. ಸರಿಯಾದ ಪಥ್ಯ ಆಹಾರ ತಗೋಲಿಲ್ಲ, ಸರಿಯಾದ ವಿಹಾರ ಮಾಡ್ಲಿಲ್ಲ, ಆಮೇಲೆ ಮೆಡಿಸಿನ್ ಅನ್ನ ತಗೋಲಿಲ್ಲ ಅಂತಂದ್ರೆ ಅದು ಹಿಂಬಿಡೋದೇ ಇಲ್ಲ. ಸೊ ಅದಕ್ಕೆ ಇದನ್ನ ಅನುಷಂಗಿ ಅಂತ ಹೇಳ್ತಾರೆ. ಆಮೇಲೆ ಇನ್ನೊಂದು ಹೇಳ್ಬೇಕಂತಂದ್ರೆ, ಇದು ಕಫ ಪ್ರಧಾನ ತ್ರಿದೋಷದ ವ್ಯಾಧಿ. ಅಂದ್ರೆ ನಮ್ಮ ಆಯುರ್ವೇದದಲ್ಲಿ ತ್ರಿದೋಷ ಸಿದ್ಧಾಂತ ಇದೆ, ವಾತ ಪಿತ್ತ ಕಫ ಅಂತ ಹೇಳ್ತೀವಿ. ಸೊ ಈ ರೋಗದಲ್ಲಿ ಕಫ ಪ್ರಧಾನವಾಗಿರ್ತದೆ, ಅದ್ರ ಜೊತೆಗೆ ವಾತ ಪಿತ್ತ ಈ ಮೂರು ದೋಷಗಳು ಪ್ರಕೋಪಗೊಂಡು ಈ ಮಧುಮೇಹ ಅಥವಾ ಪ್ರಮೇಹವನ್ನ ಉತ್ಪತ್ತಿ ಮಾಡುತ್ತೆ. ಇನ್ನೊಂದ್ ಪಾಯಿಂಟ್ ಏನಂತ ಹೇಳಿದ್ರೆ, ಇದು ಸಹಜ ಪ್ರಮೇಹ. ಅಂದ್ರೆ ಈಗ ನಾವ್ ಹೇಳ್ತೀವಲ್ಲ, ಟೈಪ್ 1 ಡಯಾಬಿಟಿಸ್, ಟೈಪ್ 2 ಡಯಾಬಿಟಿಸ್ ಅಂತ ಹೇಳ್ತೀವಿ. ಟೈಪ್ 2 ಡಯಾಬಿಟಿಸ್ ಯಾವಾಗ ಬರುತ್ತೆ, ನಾವು ಅಪಥ್ಯ ಆಹಾರ ವಿಹಾರ ಸೇವನೆ ಮಾಡಿದಾಗ ಟೈಪ್ 2 ಡಯಾಬಿಟಿಸ್ ಬರುತ್ತೆ. ಸೊ ಅದಕ್ಕೆ ನಾವು ಆಯುರ್ವೇದದಲ್ಲಿ ಅಪಥ್ಯ ನಿಮಿತ್ತ ಜನಿತ ಅಂತ ಹೇಳ್ತೀವಿ. ಅಂದ್ರೆ ಅಪಥ್ಯ ಫಾಲೋ ಮಾಡೋದ್ರಿಂದ ಬರುವಂತ ಮಧುಮೇಹ. ಇನ್ನೊಂದು ಟೈಪ್ 1 ಏನಂತ ಹೇಳ್ತಾರಲ್ಲ, ಅದು ಜೆನೆಟಿಕ್. ಸೊ ಇದನ್ನ ಆಯುರ್ವೇದದಲ್ಲಿ ಕೂಡ, ಅಂದ್ರೆ 5,000 ವರ್ಷದ ಹಿಂದೆಗಡೆನೆ ಇದು ಜೆನೆಟಿಕ್ ಡಿಸೀಸ್ ಅಂತ ಕೂಡ ಗುರುತಿಸಲಾಗಿದೆ. ಸೊ ಈ ತರ ಆಯುರ್ವೇದದಲ್ಲಿ ಕೂಡ ಪ್ರಮೇಹ ಮತ್ತು ಮಧುಮೇಹ, ಅಂದ್ರೆ ಪ್ರಮೇಹ ಒಂದು ಸ್ಟೇಜ್ ಆದ್ರೆ ಮಧುಮೇಹ ಇನ್ನೊಂದು ಸ್ಟೇಜ್. ಸೊ ಇದ್ರ ಎಲ್ಲಾ ಗುಣಗಳು, ಅಂದ್ರೆ ಇದ್ರ ಲಕ್ಷಣಗಳು ಮತ್ತೆ ಈ ರೋಗ ಹೇಗ್ ಬರುತ್ತೆ ಅನ್ನೋದನ್ನ ಕೂಡ ಆಯುರ್ವೇದದಲ್ಲಿ ಉಲ್ಲೇಖ ಇದೆ.
1: ಆನಂತರ ಈ ಮಧುಮೇಹ ಅನ್ನೋದು ಅನುವಂಶೀಯ ಡಾಕ್ಟರ್?
2: ಹೌದ್ರಿ, ಅನುವಂಶೀಯ. ಅಂತಂದ್ರೆ ಫಾರ್ ಎಕ್ಸಾಂಪಲ್, ಅಪ್ಪಗಾದ್ರೂ ಅಮ್ಮಗಾದ್ರೂ ಯಾರಿಗಾದ್ರೂ ಇತ್ತಂದ್ರೆ ಮಕ್ಕಳಿಗೆ ಬರೋ ಚಾನ್ಸಸ್ ಬಹಳ ಜಾಸ್ತಿ ಇರುತ್ತೆ. ಸೊ ಅದಕ್ಕೆ ನಾವೇನ್ ಅಬ್ಸರ್ವೇಷನ್ ಮಾಡ್ಬೇಕು ಅಂತಂದ್ರೆ, ಫ್ಯಾಮಿಲಿಯಲ್ಲಿ ಯಾರಿಗಾದ್ರೂ ಮಧುಮೇಹ ಇದೆ ಅಂತಂದ್ರೆ ನೆಕ್ಸ್ಟ್ ಜನರೇಷನ್ ಅಲರ್ಟ್ ಆಗಿರ್ಬೇಕು. ಅಂದ್ರೆ ಮಧುಮೇಹ ಬರೋ ಚಾನ್ಸಸ್ ಬಹಳಷ್ಟು ಜಾಸ್ತಿ ಇರುತ್ತೆ. ಸೊ ಅದಕ್ಕೆ ಅವ್ರೇನ್ ಮಾಡ್ಬೇಕು, ಪಥ್ಯ ಆಹಾರದ ಬಗ್ಗೆ, ಆಮೇಲೆ ಪಥ್ಯ ವಿಹಾರದ ಬಗ್ಗೆ ಅವರು ಸ್ವಲ್ಪ ಗಮನ ಹರಿಸಿ ತಮ್ಮ ಡಯೆಟ್ ಆಮೇಲೆ ಲೈಫ್ ಸ್ಟೈಲ್ ಅನ್ನ ಕಂಟ್ರೋಲ್ ಮಾಡ್ಕೊಳ್ಳೋದ್ರಿಂದ ಆ ಮಧುಮೇಹವನ್ನ ಸ್ವಲ್ಪ ಮಟ್ಟಿಗೆ ತಡೆಯಬಹುದು.
1: ಇನ್ನ ಆಯುರ್ವೇದದಲ್ಲಿ ಹೇಳಿರುವ ಹಾಗೆ ಮಧುಮೇಹ ಉಂಟಾಗಲು ಕಾರಣಗಳೇನು?
2: ಆಯುರ್ವೇದದಲ್ಲಿ ಅನೇಕ ಕಾರಣಗಳನ್ನು ಹೇಳಿದ್ದಾರೆ. ಸೊ ಅದೇನಂತಂದ್ರೆ ಹಾಸ್ಯ ಸುಖಂ, ಸ್ವಪ್ನ ಸುಖಂ, ದದಿನಿ, ಗ್ರಾಮ್ಯ ಔದಕ ಅನೂಪರಸಃ, ಪಯಾಂಸಿ, ನವನ್ನಪಾನಂ, ಗುಡವೈಕೃತಂ, ಪ್ರಮೇಹ ಹೇತುಃ ಕಫಕೃಚ್ಛ. ಅಂದ್ರೆ ಈ ಶ್ಲೋಕನ ನಾವು ಬಿಡಿಸಿದಾಗ ನಾವು ಏನಂತ

0: ಅಂತಂದ್ರೆ ಆಹಾರಜ ನಿಧಾನ, ವಿಹಾರಜ ನಿಧಾನ ಅಂದ್ರೆ ಕಾರಣಗಳು. ಆಹಾರಜ ಕಾರಣಗಳು ಯಾವುವು ಅಂದ್ರೆ ವಿಹಾರಜ ಕಾರಣಗಳು ಯಾವುವು ಅಂತ ನಾವು ಡಿವೈಡ್ ಮಾಡ್ಕೋಬಹುದು. ಸೊ ಆಹಾರಜ ಕಾರಣಗಳು ಅಂತಂದ್ರೆ ಜಾಸ್ತಿಯಾಗಿ ಮಧುರ ಆಮ್ಲ ರಸ ಇರುವಂತ ಆಹಾರ, ಅಂದ್ರೆ ನಮ್ಮ ಆಯುರ್ವೇದದಲ್ಲಿ ಏನ್ ಹೇಳ್ತಾರೆ, ಷಡ್ರಸಯುಕ್ತ ಆಹಾರ ಸೇವಿಸಬೇಕು ಅಂತ ಹೇಳ್ತಾರೆ. ಯಾವುದು ಹೆಚ್ಚಾಗಬಾರ್ದು, ಯಾವುದು ಕಡಿಮೆ ಆಗಬಾರ್ದು. ಬಟ್ ಮಧುಮೇಹ ಯಾಕೆ ಬರುತ್ತೆ ಅಂತಂದ್ರೆ, ಮಧುರ ಮತ್ತು ಆಮ್ಲ ರಸ ಜಾಸ್ತಿ ಇದ್ದಾಗ, ಆ ರಸವನ್ನ ಜಾಸ್ತಿ ಸೇವನೆ ಮಾಡಿದಾಗ ಮಧುಮೇಹ ಬರುತ್ತೆ. ಆಮೇಲೆ ಅತಿ ಸ್ನಿಗ್ಧ, ಆಮೇಲೆ ಗುರು, ಆಮೇಲೆ ಪಿಚ್ಚಿಲ ಅಂದ್ರೆ ಜಾಸ್ತಿ ಪಿಚ್ಚಿಲ ಇರುವಂತದ್ದು ಅಂದ್ರೆ ಸ್ಟಿಕಿ ನೇಚರ್ ಇರುವಂತದ್ದು. ಫಾರ್ ಎಕ್ಸಾಂಪಲ್ ಎಣ್ಣೆಯಲ್ಲಿ ಕರೆದಿರುವಂತ ಪದಾರ್ಥಗಳನ್ನ, ಜಿಡ್ಡಿನ ಅಂಶ ಇರುವಂತ ಪದಾರ್ಥಗಳನ್ನ ಜಾಸ್ತಿ ಸೇವನೆ ಮಾಡಿದ್ರು ಕೂಡ ಮಧುಮೇಹ ಬರುತ್ತೆ. ಆಮೇಲೆ ಇನ್ನೊಂದೇನಂತಂದ್ರೆ ನವಧಾನ್ಯ, ಇದು ಸ್ಪೆಷಲ್. ನವಧಾನ್ಯ ನೋಡ್ರಿ, ಮೊದ್ಲು ಎಲ್ಲ ಜನರು ನಮ್ಮ ಹಿರಿಯರೆಲ್ಲ ಹೇಳ್ತಿದ್ರು ಹಳೆ ಅಕ್ಕಿ ಯೂಸ್ ಮಾಡ್ಬೇಕಂತ ಹೇಳ್ತಾ ಇದ್ರು. ಓಕೆ, ಸೊ ಎದಕ್ಕಾದ್ರೂ ಇಂಪಾರ್ಟೆನ್ಸ್ ಅಂತಂದ್ರೆ, ಹೊಸ ಧಾನ್ಯಗಳಲ್ಲಿ ಏನಿರುತ್ತೆ, ಕಫ ಪ್ರಕೋಪ ಮಾಡೋ ಬಹಳಷ್ಟು ಕೆಪಾಸಿಟಿ ಇರುತ್ತೆ. ಕಫ ಪ್ರಕೋಪ ಮಾಡ್ತಾವು, ಕಫ ಪ್ರಕೋಪ ಆಗೋದ್ರಿಂದ ಮಧುಮೇಹ ಬರುತ್ತೆ. ಸೊ ಅದಕ್ಕೆ ನವಧಾನ್ಯಗಳನ್ನ ಯಾವತ್ತು ಬಳಸಬಾರ್ದಂತ ನಮ್ಮ ಆಯುರ್ವೇದದಲ್ಲಿ ಹೇಳಿದ್ದಾರೆ. ಆಮೇಲೆ ಇದ್ರ ಜೊತೆಗೆ ದದಿನಿ, ದದಿನಿ ಅಂತಂದ್ರೆ ಕರ್ಡ್ ಅಥವಾ ಮೊಸರು. ಮೊಸರು ನಾವೆಲ್ಲ ಸೇವನೆ ಮಾಡ್ತೀವಿ, ಆಮೇಲೆ ದಿನ ಸೇವನೆ ಮಾಡ್ತೀವಿ, ಹೌದಲ್ಲ. ಅನ್ನ ಸಾರು ಊಟ ಮಾಡಿದ ತಕ್ಷಣ ನೆಕ್ಸ್ಟ್ ಏನ್ ಮಾಡ್ತೀವಿ, ಒಂದು ತುತ್ತ ಆದ್ರೂ ಅನ್ನ ಮೊಸರು ಹಾಕೊಂಡು ಊಟ ಮಾಡ್ತೀವಿ. ಬಟ್ ಮೊಸರನ್ನ ಆಯುರ್ವೇದದಲ್ಲಿ ದಿನಾ ಸೇವನೆ ಮಾಡಬಾರದು ಅಂತ ಹೇಳಿದ್ದಾರೆ. ಆಮೇಲೆ ಇನ್ನೊಂದು ಪಾಯಿಂಟ್ ಏನಂತಂದ್ರೆ, ಮೊಸರನ್ನ ಕಂಪಲ್ಸರಿ ರಾತ್ರಿ ಸೇವನೆ ಮಾಡಬಾರದು. ಸೊ ಇದರಿಂದ ಕಫ ಪ್ರಕೋಪ ಆಗುತ್ತೆ, ಆಮೇಲೆ ಅದು ಅಭಿಷಂಧಿ ಗುಣ ಇರುತ್ತೆ, ಅಂದ್ರೆ ಹೆವಿ ಕ್ವಾಲಿಟಿ ಇರುತ್ತೆ, ಅದಕ್ಕೆ ಅದು ಡೈಜೆಷನ್ ಆಗಕ್ಕೆ ಬಹಳಷ್ಟು ಟೈಮ್ ತಗೊಳ್ಳುತ್ತೆ. ಅದ್ರ ಸಲುವಾಗಿ ನೈಟ್ ಅಂತೂ ಮೊಸರನ್ನ ಸೇವನೆ ಮಾಡಲೇಬಾರದು ಅಂತ ಹೇಳಿದ್ದಾರೆ. ಸೊ ಇದಿಷ್ಟು ಆಹಾರಜ ನಿಧಾನ. ಇನ್ನು ವಿಹಾರಜ ನಿಧಾನಕ್ಕೆ ಬಂದ್ರೆ ಆಸ್ಯ ಸುಖಂ ಅಂತ ಹೇಳಿದ್ದಾರೆ. ಆಸ್ಯ ಸುಖಂ ಅಂತಂದ್ರೆ ಒಂದೇ ಸ್ಥಾನದಲ್ಲಿ ಕುತ್ಕೊಳ್ಳೋದು ಕಂಟಿನ್ಯೂಸ್ ಆಗಿ. ಸೊ ಈಗ ನಾವು ಮಾಡರ್ನ್ ಅಲ್ಲಿ ಹೇಳೋದಾದ್ರೆ ಏನ್ ಹೇಳ್ತಾರೆ ಗೊತ್ತಾ ಅವರು, ಸಿಟ್ಟಿಂಗ್ ಇಸ್ ನ್ಯೂ ಸ್ಮೋಕಿಂಗ್ ಅಂತ ಹೇಳ್ತಾರೆ. ಅಂದ್ರೆ ಒಂದೇ ಸ್ಥಾನದಲ್ಲಿ ಕಂಟಿನ್ಯೂಸ್ ಆಗಿ ಕುತ್ಕೊಂಡ್ರೆ ಅದೆಷ್ಟು ಹಾರ್ಮ್ಫುಲ್ ಅಂತಂದ್ರೆ, ಸ್ಮೋಕ್ ಮಾಡ್ತಾರಲ್ಲ, ಈಗ ಸ್ಮೋಕ್ ಮಾಡೋದಂತೂ ಎಲ್ಲರಿಗೂ ಗೊತ್ತು, ಸ್ಮೋಕಿಂಗ್ ಇಸ್ ವೆರಿ ಹಾರ್ಮ್ಫುಲ್, ಅದು ನಮ್ಮ ಬಾಡಿಗೆ ಬಹಳ ಹಾನಿಯನ್ನ ಉಂಟು ಮಾಡುತ್ತೆ. ಅಷ್ಟೇ ಪರಿಣಾಮಕಾರಿಯಾಗಿ ಒಂದೇ ಜಾಗದಲ್ಲಿ ನಾವು ಕುತ್ಕೊಂಡು ಕೆಲಸ ಮಾಡೋದು ಅಥವಾ ಕಂಟಿನ್ಯೂಸ್ ಆಗಿ ಒಂದೇ ಸ್ಥಾನದಲ್ಲಿ ಕುತ್ಕೊಂಡ್ರು ಕೂಡ ಅದು ನಮ್ಗೆ ಅಷ್ಟೇ ಹಾನಿಕಾರಕ ಆಗಿದೆ. ಸೊ ಈಗೆಲ್ಲ ನಮ್ದು ಲೈಫ್ ಸ್ಟೈಲ್ ಚೇಂಜ್ ಆಗಿದೆ, ಆಮೇಲೆ ನಮ್ ವರ್ಕಿಂಗ್ ನೇಚರ್ ಚೇಂಜ್ ಆಗಿದೆ. ಕಂಟಿನ್ಯೂಸ್ ಆಗಿ ನಾವು ಆಫೀಸ್ ಅಲ್ಲಿ ಕುತ್ಕೊಂತೀವಿ,
1: ಮೂರಿಂದ ಒಂದ್ 4 ತಾಸು ಗಟ್ಟಲೆ ಕುತ್ಕೊಂಡು ಕೆಲಸ ಮಾಡುವಂತದ್ದು ಆಗಿರುತ್ತೆ.
0: ಹೌದು. ಸೊ ಅದನ್ನ ನಾವು ಬ್ರೇಕಪ್ ಮಾಡ್ಕೋಬೇಕು, ಕಂಟಿನ್ಯೂಸ್ ಆಗಿ ಕುತ್ಕೋಬಾರ್ದು. ಮಿಡ್ಲ್ ಒಂದ್ 1/2 ತಾಸು ಕುತ್ಕೊಂಡ ತಕ್ಷಣ ಮತ್ತೆ ನೆಕ್ಸ್ಟ್ ಎದ್ದು ಸ್ವಲ್ಪ ಅಡ್ಡಾಡಿ ಆಮೇಲೆ ಮತ್ತೆ ಕುತ್ಕೋಬೇಕು. ಸೊ ಈ ಲಾಂಗ್ ಸಿಟ್ಟಿಂಗ್ ಏನಿದೆ ಅದನ್ನ ಬ್ರೇಕ್ ಮಾಡ್ಬೇಕು, ಇದು ಒಂದ್ ನಿಧಾನ. ಇನ್ನೊಂದ್ ನಿಧಾನ ಏನಂದ್ರೆ ಸ್ವಪ್ನ ಸುಖಂ, ಅಂದ್ರೆ ಕಂಟಿನ್ಯೂಸ್ ಆಗಿ ಮಲ್ಕೊಳ್ಳೋದು. ನಮ್ಮ ಆಯುರ್ವೇದದಲ್ಲಿ ದಿವಾ ಸ್ವಪ್ನ ಅಂತ ಹೇಳ್ತಾರೆ. ದಿವಾ ಸ್ವಪ್ನ ಅಂದ್ರೆ ಮಧ್ಯಾಹ್ನ ಮಲ್ಕೊಳ್ಳೋದು, ಅದನ್ನ ಕಾಂಟ್ರಾ ಇಂಡಿಕೇಟೆಡ್ ಅಂತ ಹೇಳ್ತಾರೆ. ಅಂದ್ರೆ ಒಬ್ಬ ನಾರ್ಮಲ್ ವ್ಯಕ್ತಿ ಮಧ್ಯಾಹ್ನ ಮಲ್ಕೋಬಾರ್ದು, ಓನ್ಲಿ ಸರ್ಟನ್ ಕಂಡೀಷನ್ಸ್ ಅಲ್ಲಿ ಮಲ್ಕೊಳಕ್ ಹೇಳ್ತಾರೆ. ಬಟ್ ಸ್ವಸ್ಥ ವ್ಯಕ್ತಿ ದಿನಾ ಮಧ್ಯಾಹ್ನ ಮಲ್ಕೊಂಡಾಗ ಅದೇನಾಗುತ್ತೆ, ಕಫ ಪ್ರಕೋಪ ಆಗಿ ಮತ್ತೆ ಮಧುಮೇಹ ಆಗೋ ಚಾನ್ಸಸ್ ತುಂಬಾ ಜಾಸ್ತಿ ಆಗಿರುತ್ತೆ.
1: ಇನ್ನು ಡಾಕ್ಟರ್, ಈಗ ಈ ಮಧುಮೇಹದಲ್ಲಿ ಕಂಡು ಬರುವಂತಹ ಲಕ್ಷಣಗಳಾವು, ಇದನ್ನ ನೀವು ಆಯುರ್ವೇದದ ಮೂಲಕ ತಿಳಿಸ್ತೀರಾ?
0: ಓಕೆ, ಆಯುರ್ವೇದದಲ್ಲೂ ಕೂಡ ಇದ್ರ ಲಕ್ಷಣಗಳನ್ನ ಹೇಳಿದ್ದಾರೆ. ಓಕೆ, ಸೊ ಏನು ಅಂತಂದ್ರೆ, ಸ್ವೇದ ಅಂಗ ಗಂಧ ಮೊದಲನೇ ಲಕ್ಷಣ ಎಂದ್ರೆ, ಆ ಮನುಷ್ಯನಿಗೆ ಅಂದ್ರೆ ರಕ್ತದಲ್ಲಿ ಸಕ್ಕರೆ ಅಂಶ ಜಾಸ್ತಿ ಆದಾಗ ಒನ್ ಟೈಪ್ ಜಾಸ್ತಿ ಸ್ವೆಟ್ಟಿಂಗ್ ಆಗುತ್ತೆ ಅವರಿಗೆ. ಆಮೇಲೆ ಒನ್ ಟೈಪ್ ಗಂಧ, ದುರ್ಗಂಧ ಸ್ಮೆಲ್ ಬರ್ತಾ ಇರ್ತದ ಆ ಮನುಷ್ಯನಿಂದ, ಅದು ಒಂದು. ತಾಲು ಗಲ ಶೋಷಃ ಅಂದ್ರೆ ಕಂಠ ಒಣಗ್ತಾ ಇರ್ತದ, ಡ್ರೈನಸ್ ಆಗ್ತಾ ಇರ್ತದ. ಸೊ ಆ ಡ್ರೈನಸ್ ಅನ್ನ ನೀಗಿಸ್ಬೇಕಂತ ಹೇಳಿ ಹಗ್ಲೆಲ್ಲ ನೀರ್ ಕುಡಿತಾ ಇರ್ತಾನ ಮನುಷ್ಯ, ಅಂದ್ರೆ ಥರ್ಸ್ಟ್ ಜಾಸ್ತಿ ಇರ್ತದೆ,
1: ಬಾಯಾರಿಕೆ
0: ಜಾಸ್ತಿ ಇರ್ತದೆ. ಮಾಧುರ್ಯ ಆಸ್ಯಂ, ಮಾಧುರ್ಯ ಆಸ್ಯಂ ಅಂತಂದ್ರೆ ಅವ್ನ ಬಾಯಲ್ಲಿ ಅವನಿಗೆ ಒನ್ ಟೈಪ್ ಸ್ವೀಟ್ನೆಸ್ ಅನಿಸ್ತಾ ಇರ್ತದೆ. ಈವನ್ ಸ್ವೀಟ್ ತಿಂದೇ ಇದ್ರು ಕೂಡ ಅವ್ರ ಬಾಯಲ್ಲಿ ನನಗೇನು ಸ್ವೀಟ್ ಸ್ವೀಟ್ ಅನಿಸ್ತಾ ಇರ್ತದೆ ಅಂತ ಹೇಳ್ತಾರೆ. ಸೊ ಅದನ್ನ ನಾವು ಇನ್ನೊಂದು ಹೆಂಗ್ ರಿಲೇಟ್ ಮಾಡಬಹುದು ಅಂತಂದ್ರೆ, ಮಧುಮೇಹದಲ್ಲಿ ಅಥವಾ ಡಯಾಬಿಟಿಸ್ ಅಲ್ಲಿ ಏನಾಗುತ್ತೆ, ಕೀಟೋನ್ ಬಾಡೀಸ್ ಜಾಸ್ತಿ ಉತ್ಪತ್ತಿ ಆಗ್ತಾ ಇರ್ತದೆ. ಸೊ ಆ ಕೀಟೋನ್ ಬಾಡೀಸ್ ಬ್ರೇಕ್ ಡೌನ್ ಆದಾಗ ನಮ್ಗೆ ಆ ಟೈಪ್ ಮಾಧುರ್ಯ ಆಸತ್ಯ ಅಂತ ಲಕ್ಷಣ ಕಂಡು ಬರ್ತದೆ. ಆಮೇಲೆ ಇನ್ನೊಂದೇನಂತಂದ್ರೆ ಕರಪಾದ ದಾಹ, ಅಂದ್ರೆ ಮುಂಗೈ ಮತ್ತೆ ಅಂಗಾಲು ಉರಿತಾ ಇರ್ತವೆ. ಆಮೇಲೆ ಟಿಂಗ್ಲಿಂಗ್ ಸೆನ್ಸೇಷನ್ ಇರ್ತದೆ ಅವ್ರಿಗೆ, ನಮ್ನೆಸ್ ಇರ್ತದೆ. ಅದ್ರ ಜೊತೆಗೆ ಅವಿಲ ಮೂತ್ರತ ಅಂತ ಹೇಳ್ತಾರೆ, ಅವಿಲ ಮೂತ್ರತ. ಆಮೇಲೆ ಪ್ರಭುತ ಮೂತ್ರತ್ರ, ಪ್ರಭುತ ಮೂತ್ರತ ಅಂತಂದ್ರೆ ಕ್ವಾಂಟಿಟಿ ಜಾಸ್ತಿ ಹೋಗ್ತಾ ಇರ್ತದೆ. ಆ ಮಧುಮೇಹಿ ರೋಗಿ ಏನ್ ಯೂರಿನ್ ಪಾಸ್ ಮಾಡ್ತಾ ಇರ್ತಾನಲ್ಲ, ಅದು ಕ್ವಾಂಟಿಟಿ ಜಾಸ್ತಿ ಇರ್ತದೆ. ಆಮೇಲೆ ಅವಿಲ ಅಂತಂದ್ರೆ ನಾರ್ಮಲ್ ಪರ್ಸನ್ ಈಗ ನೋಡ್ರಿ ಅದು ತಿನ್ನಿರ್ತದ ಯೂರಿನ್, ಬಟ್ ಇದರಲ್ಲಿ ಟರ್ಬಿಡಿಟಿ ಜಾಸ್ತಿ ಆಗುತ್ತೆ ಆ ಯೂರಿನ್ ಇಂದು, ಟರ್ಬಿಡಿಟಿ ಜಾಸ್ತಿ ಆಗುತ್ತೆ. ಸೊ ಅದಕ್ಕೆ ಇದನ್ನ ಮಧುಮೇಹ ಅಂತ ಹೇಳ್ತಾರೆ. ಮಧು ಇವ ಮೇಹತಿ ಅಂದ್ರೆ ಮಧು ಸಮಾನ. ಈಗ ಹನಿ ಹೆಂಗಿರ್ತದಲ್ಲ, ಥಿಕ್ ಆಗಿರ್ತದೆ ಹನಿ, ಗಟ್ಟಿಯಾಗಿರ್ತದ, ದಪ್ಪ ಇರ್ತದ, ವಿಸ್ಕೋಸಿಟಿ. ಅದೇ ತರ ಈ ಮಧುಮೇಹಿ ರೋಗಿ ಕೂಡ ಅದೇ ತರ ಯೂರಿನ್ ಅನ್ನ ಪಾಸ್ ಮಾಡ್ತಾ ಇರ್ತಾನೆ. ಸೊ ಅದಕ್ಕೆ ಆಯುರ್ವೇದದಲ್ಲಿ ಇದಕ್ಕೆ ಮಧುಮೇಹಿ ಅಂತ ಹೇಳ್ತಾರೆ. ಸೊ ಇವೆಲ್ಲ ಲಕ್ಷಣಗಳು ಮಧುಮೇಹಿಯಲ್ಲಿ ಕಂಡು ಬರ್ತವೆ.

0: ಈ ಮಧುಮೇಹಿಗಳು ಯಾವ ರೀತಿಯ ಆಹಾರವನ್ನ ತೆಗೆದುಕೊಳ್ಬೇಕಂತ ಹೇಳ್ತೀರಾ ನೀವು?
1: ಓಕೆ, ಸೊ ಮಧುಮೇಹದಲ್ಲಿ ಏನು ಅಂತಂದ್ರೆ ಮೇನ್ ಆಗಿ ಆ ಪೇಷಂಟು ಪಥ್ಯ ಆಹಾರ ಫಾಲೋ ಮಾಡೋದು ತುಂಬಾ ಇಂಪಾರ್ಟೆಂಟ್. ಓಕೆ, ಈಗ ನಾನು ಮೆಡಿಸಿನ್ ತಗೊಂತಾ ಇದ್ದೀನಿ ಮಧುಮೇಹಕ್ಕೆ ಅಂತ ಹೇಳಿ ಪಥ್ಯ ಫಾಲೋ ಮಾಡದೆ ಇರೋದು ತುಂಬಾ ತಪ್ಪು ಕಲ್ಪನೆ ಅದು. ಸೊ ಅದಕ್ಕೆ ಆಯುರ್ವೇದದಲ್ಲಿ ಪರ್ಟಿಕ್ಯುಲರ್ ಆಗಿ ಬಾರ್ಲಿಯನ್ನ ತಗೋಬೇಕಂತ ಹೇಳಿದ್ದಾರೆ. ಇದಕ್ಕೆ ನಾವು ಯವ ಅಂತ ಹೇಳ್ತೀವಿ. ಸೊ ಇದೇನ್ ಮಾಡ್ತೈತೆ, ಇನ್ಸುಲಿನ್ ಸಿಕ್ರೀಷನ್ ರೆಗ್ಯುಲೇಟ್ ಮಾಡ್ತದೆ ಬಾರ್ಲಿ ಅಥವಾ ಯವ. ಸೊ ಆದ್ರಿಂದ ನಮ್ಮ ಡಯಟ್ ಅಲ್ಲಿ ಬಾರ್ಲಿಯನ್ನ ಇನ್ಕ್ಲೂಡ್ ಮಾಡಬೇಕು. ಆಮೇಲೆ ಸಿರಿಧಾನ್ಯಗಳನ್ನ ಜಾಸ್ತಿ ತಗೋಬೇಕು. ಸೊ ಸಿರಿಧಾನ್ಯಗಳಲ್ಲಿ ಏನಾಗುತ್ತೆ, ಫೈಬರ್ ಕಂಟೆಂಟ್ ಜಾಸ್ತಿ ಇರ್ತದೆ. ಓಕೆ, ಸೊ ಫೈಬರ್ ಕಂಟೆಂಟ್ ಜಾಸ್ತಿ ಇರೋದ್ರಿಂದ ಇದು ಹಸುವನ್ನ ಸ್ವಲ್ಪ ತಡೆಗಟ್ಟುತ್ತೆ. ಹಾಗಾಗಿ ಮಿಲ್ಲೆಟ್ಸ್ ಅಂದ್ರೆ ನಾವು ಸಿರಿಧಾನ್ಯ ಏನ್ ಹೇಳ್ತೀವಿ, ಅದರಲ್ಲೂ ಸ್ಪೆಷಲ್ ಆಗಿ ಕೋಡೋ ಮಿಲ್ಲೆಟ್ ಅಂತ ಏನ್ ಹೇಳ್ತೀವಿ ಅದನ್ನ ಜಾಸ್ತಿ ಸೇವನೆ ಮಾಡಬೇಕು. ಆಮೇಲೆ ದಾಲಲ್ಲಿ ಅಂದ್ರೆ ಬೇಳೆಗಳಲ್ಲಿ ಹೆಸರು ಬೇಳೆ, ಆಮೇಲೆ ಕಡಲೆ ಕಾಳನ್ನ ಜಾಸ್ತಿ ಸೇವನೆ ಮಾಡಬೇಕು. ಆಮೇಲೆ ಹುರುಳೆ ಕಾಳು, ಹಾರ್ಸ್ ಗ್ರಾಮ್ ಅಂತ ಹೇಳ್ತೀವಿ, ಅದನ್ನ ಜಾಸ್ತಿ ಸೇವನೆ ಮಾಡಬೇಕು. ಆಮೇಲೆ ತರಕಾರಿಗಳಲ್ಲಿ ಅಂತಂದ್ರೆ ತಿಕ್ತ ರಸ ಇರುವಂತ ತರಕಾರಿಗಳು ಅಂದ್ರೆ ಸೊಪ್ಪುಗಳಲ್ಲಿ ಅಂದ್ರೆ ಮೆಂತೆ ಸೊಪ್ಪು, ಓಕೆ, ಅದನ್ನ ಸೇವನೆ ಮಾಡಬಹುದು. ಆಮೇಲೆ ಹಾಗಲಕಾಯಿ, ಹರವೆ ಸೊಪ್ಪು, ಆಮೇಲೆ ನುಗ್ಗೆ ಸೊಪ್ಪು, ಇಂಥ ಸೊಪ್ಪುಗಳನ್ನೆಲ್ಲ ನಾವು ನಮ್ಮ ಡಯಟ್ ಅಲ್ಲಿ ಇನ್ಕ್ಲೂಡ್ ಮಾಡ್ಕೋಬೇಕು. ಆಮೇಲೆ ಹಣ್ಣುಗಳಲ್ಲೇ ಅಂತಂದ್ರೆ ನೆಲ್ಲಿಕಾಯಿ ಮತ್ತೆ ನೇರಳೆ ಹಣ್ಣು, ಇದು ತುಂಬಾ ಚೆನ್ನಾಗಿದೆ. ಆಮೇಲೆ ಕಪಿತ್ತ ಅಂತ ಹೇಳ್ತಾರೆ ಬೇಲದ ಹಣ್ಣು ಅಂತ ಹೇಳಿ, ಅದನ್ನು ಕೂಡ ಇದರಲ್ಲಿ ಇಂಡಿಕೇಟೆಡ್ ಮಧುಮೇಹದಲ್ಲಿ ಸೇವನೆ ಮಾಡಬಹುದು. ಆಮೇಲೆ ಅಪಥ್ಯ ಅಂತಂದ್ರೆ ನವಧಾನ್ಯಗಳನ್ನ ಒಟ್ಟೆ ತಗೋಬಾರ್ದು, ಅದರಲ್ಲಿ ಕಫ ಜಾಸ್ತಿ ಇರ್ತದೆ, ಕಫ ಪ್ರಕೋಪ ಆಗುವಂತ ಅಂಶ ಜಾಸ್ತಿ ಇರ್ತದೆ, ಅಭಿಷಂಧಿ ಗುಣ ಜಾಸ್ತಿ ಇರ್ತದೆ. ಸೊ ಹಾಗಾಗಿ ನವಧಾನ್ಯಗಳನ್ನ ಒಟ್ಟೆ ಸೇವನೆ ಮಾಡಬಾರ್ದು. ಆಮೇಲೆ ಅಲ್ಟ್ರಾ ಪ್ರೊಸೆಸ್ಡ್ ಫುಡ್ಡು, ಆಮೇಲೆ ಪ್ಯಾಕ್ಡ್ ಫುಡ್ಸು, ಈಗೆಲ್ಲ ಏನ್ ಟ್ರೆಂಡಿಂಗ್ ಅಲ್ಲಿ ಇದೆ ಅವನ್ನೆಲ್ಲ ನಾವು ಸೇವನೆ ಮಾಡಬಾರ್ದು. ಇದೆಲ್ಲ ಅಪಥ್ಯ.
0: ಇನ್ನು ಡಾಕ್ಟ್ರೆ, ಈಗ ಮನೆಗೆ ಯಾರೇ ಬಂದ್ರೇನು ನಾವು ಅವರಿಗೆ ನೀರು ಮತ್ತು ಬೆಲ್ಲವನ್ನ ಕೊಡ್ತೇವೆ, ಅಂದ್ರೆ ಸಕ್ಕರೆ ಒಂದನ್ನೇ ತಿನ್ನೋದ್ರಿಂದ ಮಧುಮೇಹ ಬರುತ್ತಾ ಅಥವಾ ಸಕ್ಕರೆ ತಿನ್ನೋದನ್ನ ಬಿಟ್ಬಿಟ್ರೆ ಮಧುಮೇಹ ಬರೋದಿಲ್ವಾ, ಹೇಗೆ ಡಾಕ್ಟ್ರೆ?
1: ಇಲ್ಲ, ಇದು ತಪ್ಪು. ಬರೀ ಸಕ್ಕರೆ ತಿಂದ್ರೆ ಅಷ್ಟೇ ಮಧುಮೇಹ ಬರುತ್ತೆ ಅನ್ನೋದು ತಪ್ಪು. ಸೊ ಅದಕ್ಕೆ ಆಯುರ್ವೇದದಲ್ಲಿ ಏನ್ ಹೇಳ್ಯಾರ, ಸಕ್ಕರೆ ಅಂತ ಹೇಳಿಲ್ಲ, ಮಧುರ ರಸ ಅಂತ ಹೇಳಿದ್ದಾರೆ. ಸೊ ಯಾವುದೇ ಫುಡ್, ಯಾವುದೇ ಆಹಾರ ಅದರಲ್ಲಿ ಮಧುರ ರಸ ಜಾಸ್ತಿ ಇದ್ದದ ಆಹಾರನ ಸೇವನೆ ಮಾಡಬಾರ್ದು. ಸೊ ಅದಕ್ಕೆ ಸಕ್ಕರೆ ತಿಂದ್ರೆ ಅಷ್ಟೇ ಬರೋದಿಲ್ಲ, ಅದ್ರ ಬದಲು ಮಧುರ ರಸ ಇರುವಂತ ಆಹಾರ ಜಾಸ್ತಿ ಸೇವನೆ ಮಾಡಿದಾಗ, ಲಿಮಿಟ್ ಕ್ರಾಸ್ ಮಾಡಿ ಸೇವನೆ ಮಾಡಿದಾಗ ಮಧುಮೇಹ ಬರೋ ಸಂಭವ ಜಾಸ್ತಿ ಇರ್ತದೆ. ಆಮೇಲೆ ಇದಷ್ಟೇ ಅಲ್ಲ, ಬರೀ ಸಕ್ಕರೆ ಸೇವನೆ ಅಷ್ಟೇ ಅಲ್ಲ, ಮತ್ತೆ ಸೆಡೆಂಟ್ರಿ ಲೈಫ್ ಸ್ಟೈಲ್ ಅಂತ ಹೇಳ್ತೀವಿ ನಾವು, ಅಂದ್ರೆ ಜೀವನ ಶೈಲಿ, ಅಂದ್ರೆ ಒಂದೇ ಆಸನದಲ್ಲಿ ಕುತ್ಕೊಳ್ಳೋದು. ಸೊ ಇದನ್ನ ಆಯುರ್ವೇದದಲ್ಲಿ ನಮ್ಮ ಸುಶ್ರುತಾ ಆಚಾರ್ಯರು ಏನ್ ಹೇಳಿದ್ದಾರೆ ಅಂತಂದ್ರೆ, ಆ ಮಧುಮೇಹಿ ಬರೋ ಲಕ್ಷಣಗಳು ಹೆಂಗಂತಂದ್ರೆ, ಈಗ ವಾಕ್ ಮಾಡ್ತಾ ಇದ್ರೆ ಆ ಮನುಷ್ಯನಿಗೆ ಕುತ್ಕೋಬೇಕು ಅಂತ ಅನ್ಸುತ್ತೆ, ಕುತ್ಕೊಂಡಾಗ ಕುತ್ಕೊಂಡು ಮಲ್ಕೋಬೇಕು ಅಂತ ಅನ್ಸುತ್ತೆ. ಸೊ ಇವೆಲ್ಲ ಸಿಂಪ್ಟಮ್ಸ್ ಕಾಣ್ತಾ ಇದೆ, ಸಕ್ಕರೆ ಜಾಸ್ತಿ ಆದಾಗ ಇವೆಲ್ಲ ಸಿಂಪ್ಟಮ್ಸ್ ಕಾಣ್ತವೆ. ಸೊ ಅದಕ್ಕೆ ಫಸ್ಟ್ ನಾವು ಲೈಫ್ ಸ್ಟೈಲ್ ಅನ್ನ ಚೇಂಜ್ ಮಾಡಬೇಕು. ಮಧುರ ರಸ ಇರುವಂತ ಆಹಾರನ ಕಡಿಮೆ ಮಾಡಿ ಜಾಸ್ತಿ ಆಕ್ಟಿವಿಟಿ, ಕ್ರಿಯೆ ಜಾಸ್ತಿ ಮಾಡಬೇಕು, ನಮ್ಮ ಬಾಡಿಗೆ ಆಕ್ಟಿವಿಟಿನ ಜಾಸ್ತಿ ಕೊಡಬೇಕು. ಆಮೇಲೆ ನಿದ್ರೆ ಕರೆಕ್ಟ್ ಆಗಿ ಮಾಡಬೇಕು. ಆಮೇಲೆ ಮಧುಮೇಹ ಬರೀ ಡಯಟ್ ಇಂದ ಬರುವಂತದ್ದು ಅಲ್ಲ, ಸಹಜವಾಗಿ ಅಂದ್ರೆ ಜೆನೆಟಿಕ್ ಅಂತ ಹೇಳಿದ್ನಲ್ಲ, ಆ ರೀತಿಯಿಂದನೂ ಬರೋ ಚಾನ್ಸಸ್ ಜಾಸ್ತಿ ಇದೆ. ಸೊ ಹಾಗಾಗಿ ಬರೀ ಸಕ್ಕರೆ ತಿಂದ್ರೆ ಮಧುಮೇಹ ಬರುತ್ತೆ ಅನ್ನೋದು ತಪ್ಪು.
0: ಈಗ ನಮ್ ಕಡೆ ಎಲ್ಲದೂ ಚಹಾ ಕುಡಿಯೋದು ತುಂಬಾನೇ ಜಾಸ್ತಿ. ಈ ಕೆಲವರೆಲ್ಲ ಏನ್ ಹೇಳ್ತಾರೆ ಅಂದ್ರೆ, ಸಕ್ಕರೆ ಹಾಕಿರೋ ಚಹಾ ಕುಡಿಯೋದ್ ಬಿಟ್ಟು ಈಗ ಎಲ್ಲಿ ನೋಡಿದ್ರು ನೀವು ನೋಡಿ ಬೆಲ್ಲ ಚಹಾನೇ ಬಹಳನೇ ಫೇಮಸ್ ಆಗ್ಬಿಟ್ಟಿದೆ. ಇದಕ್ಕೇನಂತೀರಾ, ಸಕ್ಕರೆ ಬಿಟ್ಟು ಬೆಲ್ಲ ಚಹಾ ಕುಡಿದ್ರೆ ಬರೋದಿಲ್ವಾ ಮಧುಮೇಹ, ಹೇಗೆ ನಾವು ಕಂಟ್ರೋಲ್ ಮಾಡ್ದಂಗ ಆಗುತ್ತೆ ಸಕ್ಕರೆ ಅಂತ ಕೆಲವರು ಅನ್ಕೋತಾರೆ. ಅನ್ಕೊಂಡು ಬೆಲ್ಲ ಚಹಾನೇ ಜಾಸ್ತಿನೇ ಸೇವನೆ ಮಾಡ್ತಾರೆ, ಇದರಿಂದ ಆಗುವ ಪರಿಣಾಮ?
1: ಹೌದು, ಈಗ ನಮ್ಮ ಹತ್ರ ಪೇಷಂಟ್ ಬರೋರು ಕೂಡ ಹಂಗೆ ಹೇಳ್ತಾರೆ, ನಾವು ಅಮ್ಮ ಡಯಾಬಿಟಿಸ್ ಇದೆ, ಆಮೇಲೆ ಶುಗರ್ ಇದೆ, ನಿಮ್ಗೆ ಚಹಾ ಕುಡಿಬೇಡ್ರಿ ಅಂದ್ರೆ, ಇಲ್ಲ ನಾನು ಸಕ್ಕರೆದ್ ಕುಡಿಯಂಗಿಲ್ರಿ, ಬೆಲ್ಲದ ಹಾಕೊಂಡು ಕುಡಿತೀನಿ, ಬೆಲ್ಲದ ಮಾಡ್ಕೊಂಡು ಕುಡಿತೀನಿ, ಸ್ವಲ್ಪ ಬೆಲ್ಲ ಹಾಕ್ತೀನಿ, ಅದು ಆರ್ಗ್ಯಾನಿಕ್ ಬೆಲ್ಲ ಹಾಕ್ತೀನಿ ಅಂತ ಎಲ್ಲ ಹೇಳ್ತಾರೆ. ಸೊ ಬಟ್ ಏನ ಅಂತಂದ್ರೆ, ಗ್ಲಿಸ್ಮಿಕ್ ಇಂಡೆಕ್ಸ್ ಅಂತ ಒಂದಿದೆ. ಸೊ ಬೆಲ್ಲದಲ್ಲಿ ಕೂಡ ಗ್ಲಿಸ್ಮಿಕ್ ಇಂಡೆಕ್ಸ್ ತುಂಬಾ ಜಾಸ್ತಿ ಇದೆ. ಸೊ ಇದು ಮತ್ತೆ ನಮ್ಮ ಸಕ್ಕರೆ ಅಂಶವನ್ನ ಜಾಸ್ತಿ ಮಾಡೋ ಸಾಧ್ಯತೆಗಳು ಜಾಸ್ತಿ ಇರುತ್ತೆ. ಸೊ ಹಾಗಾಗಿ ಸಕ್ಕರೆ ಆಗ್ಲಿ ಬೆಲ್ಲ ಆಗ್ಲಿ ಇದು ಚಹಾನ ಕುಡಿಯೋದು ಅಷ್ಟು ಒಳ್ಳೇದಲ್ಲ ಅಂತ ಇದನ್ನೇ ಹೇಳ್ತೀವಿ ನಾವು ಪೇಷಂಟ್ಗೂ ಕೂಡ, ಇದನ್ನೇ ಸಜೆಸ್ಟ್ ಮಾಡಿ ಹೇಳ್ತೀವಿ, ಆದಷ್ಟು ಚಹಾನ ಬಿಟ್ಬಿಡಿ, ಅದು ಆರೋಗ್ಯಕ್ಕೂ ಒಳ್ಳೇದಲ್ಲ. ಅದು ಐದರ್ ಇಟ್ ಮೇ ಬಿ ಸಕ್ಕರೆ ಆಗಿರ್ಬೋದು ಅಥವಾ ಬೆಲ್ಲ ಆಗಿರ್ಬೋದು, ಗ್ಲಿಸ್ಮಿಕ್ ಇಂಡೆಕ್ಸ್ ಜಾಸ್ತಿನೇ ಇದೆ. ಸೊ ಹಂಗಾಗಿ ಇದನ್ನ ಮಾಡಬೇಡಿ ಅಂತಾನೆ ಹೇಳ್ತೀವಿ ನಾವು.
0: ಈಗ ಮಧುಮೇಹ ನಿಯಂತ್ರಣದಲ್ಲಿ ವ್ಯಾಯಾಮ ಹೇಗೆ ಸಹಕಾರಿಯಾಗಿದೆ ಡಾಕ್ಟರ್?
1: ಮಧುಮೇಹದಲ್ಲಿ ಔಷಧಿಯಷ್ಟೇ ವ್ಯಾಯಾಮಕ್ಕೂ ಇಂಪಾರ್ಟೆನ್ಸ್ ಇದೆ. ಓಕೆ, ಈಗ ಔಷಧಿ ತಗೊಂಡಾಗ ಹೆಂಗ್ ಶುಗರ್ ಲೆವೆಲ್ ಕಂಟ್ರೋಲ್ ಆಗುತ್ತೆ, ಅದೇ ರೀತಿಯಾಗಿ ವ್ಯಾಯಾಮ ಕೂಡ, ಚಟುವಟಿಕೆ ಕೂಡ ನಮ್ಮ ಶುಗರ್ ಅನ್ನ ಕಂಟ್ರೋಲ್ ಮಾಡಲು ತುಂಬಾ ಮುಖ್ಯವಾದ ರೋಲ್ ಅನ್ನ ನಿಭಾಯಿಸುತ್ತೆ. ಸೊ ಯೂಶುವಲಿ ವ್ಯಾಯಾಮ ಮಾಡೋದ್ರಿಂದ ಏನಾಗುತ್ತೆ ಅಂತಂದ್ರೆ, ಇನ್ಸುಲಿನ್ ಕಾರ್ಯಕ್ಷಮತೆಯನ್ನ ಹೆಚ್ಚಿಸುತ್ತೆ. ಸೊ ನಾವು ಆಕ್ಟಿವಿಟಿ ಮಾಡಿದಾಗ ನಮ್ಮ ಮಸಲ್ಸ್ ಎಲ್ಲ ಆಕ್ಟಿವ್ ಆಗ್ತದೆ. ಸೊ ಮಸಲ್ಸ್ ಆಕ್ಟಿವ್ ಆದಾಗ ಅವು ಹಂಗರ್ ಆಗ್ತದೆ, ಅಂದ್ರೆ ಹಸು ಜಾಸ್ತಿ ಆಗುತ್ತೆ. ಹಂಗಾಗಿ ಬ್ಲಡ್ ಸರ್ಕ್ಯುಲೇಷನ್ ಅಲ್ಲಿ ಏನ್ ಗ್ಲುಕೋಸ್ ಇದೆ, ಸಕ್ಕರೆ ಅಂಶ ಇದೆ, ಅದನ್ನೆಲ್ಲ ಹೀರ್ಕೊಳ್ಳೋದ್ರಲ್ಲಿ ಅದು ಸಹಾಯಕ ಮಾಡುತ್ತೆ. ಆಮೇಲೆ ವ್ಯಾಯಾಮ ಮಾಡೋದ್ರಿಂದ ಏನಾಗುತ್ತೆ, ತೂಕನು ನಿಯಂತ್ರಣದಲ್ಲಿಡುತ್ತೆ. ಯೂಶುವಲಿ ಮಧುಮೇಹದಲ್ಲಿ ಏನಾಗುತ್ತೆ, ತೂಕ ಹೆಚ್ಚಾಗುತ್ತೆ. ಸೊ ವ್ಯಾಯಾಮ ಮಾಡೋದ್ರಿಂದ

0: ನಾವು ತೂಕವನ್ನು ಹತೋಟಿಯಲ್ಲಿ ಇಟ್ಕೊಳ್ಳಕ್ಕೆ ಸಾಧ್ಯವಾಗುತ್ತೆ.
1: ಇನ್ನು ಈ ವ್ಯಾಯಾಮ ಮಾಡಲಿಕ್ಕೆ ಇತ್ತದೇ ಒಂದು ಸಮಯ ಅಂತ ಇದೆಯಾ, ಅಥವಾ ನಾವು ನಮಗೆ ಸಮಯ ಸಿಕ್ಕಾಗ ಮಾಡಬಹುದಾ, ಹೇಗೆ?
0: ಯೂಶುವಲಿ ನಮ್ಮ ಆಯುರ್ವೇದದಲ್ಲಿ ಏನ್ ಹೇಳಿದ್ದಾರೆ ಅಂತಂದ್ರೆ, ದಿನಚರ್ಯದಲ್ಲಿ ಅರ್ಲಿ ಮಾರ್ನಿಂಗ್ ಅಂದ್ರೆ ಬೆಳಗ್ಗೆನೆ ವ್ಯಾಯಾಮ ಮಾಡೋದು ಬೆಸ್ಟ್. ಆಮೇಲೆ ವ್ಯಾಯಾಮ ಮಾಡೋದು ಖಾಲಿ ಹೊಟ್ಟೆ ಮೇಲೆನೆ ಮಾಡ್ಬೇಕು. ಓಕೆ, ಇಂಥವೆಲ್ಲ ಸ್ವಲ್ಪ ಲಕ್ಷ್ಯ ಕೊಡ್ಬೇಕು ನಾವು. ಖಾಲಿ ಹೊಟ್ಟೆಯಲ್ಲೇ ಮಾಡ್ಬೇಕು, ಊಟ ಮಾಡಿ ಅಥವಾ ತಿಂಡಿ ತಿಂದು ಏನು ವ್ಯಾಯಾಮ ಮಾಡಬಾರ್ದು, ಖಾಲಿ ಹೊಟ್ಟೆ ಮೇಲೆ ಮಾಡ್ಬೇಕು. ಆಮೇಲೆ ವ್ಯಾಯಾಮ ಮಾಡುವಾಗ ಒಬ್ಬ ಮನುಷ್ಯ ತನ್ನ ಅರ್ಧ ಶಕ್ತಿಯಷ್ಟು ಮಾಡ್ಬೇಕು. ಈಗ ವ್ಯಾಯಾಮ ಮಾಡ್ರಿ ಅಂತ ಹೇಳ್ತೀವಿ ನಾವು, ಸೊ ಎಷ್ಟೊತ್ತು ಮಾಡ್ಬೇಕು? ಒಬ್ಬರು 1 ತಾಸು ಮಾಡ್ತಾರೆ, 2 ತಾಸು ಮಾಡ್ತಾರೆ. ಸೊ ಅದು ಹಾಗಲ್ಲ. ಆಯುರ್ವೇದದಲ್ಲಿ ಪರ್ಟಿಕ್ಯುಲರ್ ಆಗಿ ಹೇಳಿದ್ದಾರೆ ಏನು ಅಂತಂದ್ರೆ, ಶರೀರ ಆಯಾಸ ಜನಕಂ ಕರ್ಮ ವ್ಯಾಯಾಮ ಉಚ್ಚತೆ. ಅಂದ್ರೆ ಶರೀರದಲ್ಲಿ ಆಯಾಸವನ್ನ ಜನಕ ಮಾಡುತ್ತೆ, ಆಯಾಸವನ್ನ ಕ್ರಿಯೇಟ್ ಮಾಡುತ್ತೆ. ಬಟ್ ಆ ಆಯಾಸ ಹೆಂಗಿರ್ಬೇಕು ಅಂತಂದ್ರೆ, ಆ ವ್ಯಕ್ತಿಯ ಗೇನ್ ಆಗಿರ್ಬೇಕು, ಅವನಿಗೆ ಶಕ್ತಿ ಬಂದಿರಬೇಕು ಆ ವ್ಯಾಯಾಮದಿಂದ. ಅಂತ ವ್ಯಾಯಾಮನ ಮಾಡ್ಬೇಕು, ಸುಮ್ನೆ ಕಂಟಿನ್ಯೂಸ್ ಆಗಿ 1 ತಾಸು 2 ತಾಸು ಮಾಡೋದಲ್ಲ. ಆಮೇಲೆ ಅರ್ಧ ಶಕ್ತಿ ಅಂದ್ರೆ, ಅರ್ಧ ಶಕ್ತಿ ಅಂತ ಯಾವಾಗ ಗೊತ್ತಾಗುತ್ತೆ ನಮ್ಗೆ? ಒಂದು ಹಣೆ ಮೇಲೆ ಬೆವರು ಬರ್ತಿರ್ಬೇಕು, ಕೊಂಕಳಿನಲ್ಲಿ ಬೆವರು ಬರ್ತಿರ್ಬೇಕು, ಆಮೇಲೆ ಬಾಯಾರಿಕೆ ಆಗಿರ್ಬೇಕು ನಾವು. ಈ 3 ಸಿಂಪ್ಟಮ್ಸ್ ಬಂದಾಗ ಆ ವ್ಯಕ್ತಿ ವ್ಯಾಯಾಮ ಮಾಡೋದನ್ನ ನಿಲ್ಸ್ಬೇಕು. ಯಾಕಂದ್ರೆ ಆಯುರ್ವೇದದಲ್ಲಿ ಈಚ್ ಇಂಡಿವಿಜುವಲ್ ಇಸ್ ಡಿಫ್ರೆಂಟ್, ಒಬ್ಬರೊಬ್ಬರಿಗೂ ಒಂದೊಂದು ಪ್ರಕೃತಿ ಇದೆ, ಅವ್ರವ್ರ ಪ್ರಕೃತಿ ತಕ್ಕಂಗ ಅವರು ವ್ಯಾಯಾಮ ಮಾಡ್ಬೇಕು. ಸುಮ್ನೆ ಟೈಮ್ ಹಚ್ಚಿ ಮಾಡೋದಲ್ಲ, ನಿಮ್ಗೆ ಎಷ್ಟು ಸಾಧ್ಯ, ನಿಮ್ ಸಾಮರ್ಥ್ಯ ಎಷ್ಟಿದೆ ಅಷ್ಟು ವ್ಯಾಯಾಮನ ಮಾಡ್ಬೇಕಂತ ಆಯುರ್ವೇದದಲ್ಲಿ ಹೇಳಿದ್ದಾರೆ.
1: ಅಂದ್ರೆ ಅವ್ರು ಮಾಡ್ತಾರೆ, ಬೇರೆಯವ್ರು ಮಾಡ್ತಾರೆ ಅಂತ ನಾವು ಮಾಡೋದಲ್ಲ, ನಾವು ಒಂದು ನುರಿತ ತಜ್ಞರನ್ನ ಸಲಹೆ ತಗೊಂಡ್ಬಿಟ್ಟೆ ಮಾಡ್ಬೇಕು ಅಂತ ನೀವು ಹೇಳ್ತೀರಾ?
0: ಹೌದೌದು. ಆಮೇಲೆ ಇನ್ನೊಂದು ಸುಶ್ರುತ ಆಚಾರ್ಯ ಇದ್ರಲ್ಲಿ ಏನ್ ಹೇಳ್ತಾರೆ ಅಂತಂದ್ರೆ, ಪರ್ಟಿಕ್ಯುಲರ್ ಆಗಿ ಮಧುಮೇಹದಲ್ಲಿ ವ್ಯಾಯಾಮ ಸಂಬಂಧಿ, ನಿಸ್ಸುಖತ್ವಂ ಸುಖಾಯಚ ಅಂದ್ರೆ, ಆದಷ್ಟು ನಮ್ ಬಾಡಿಗೆ ಆಕ್ಟಿವಿಟಿ ಕೊಡಿ. ನಿಸ್ಸುಖಾಯ, ನಿಸ್ಸುಖಾಯ ಅಂದ್ರೆ ನಮ್ ದೇಹಕ್ಕ ಪೂರ ಸುಖವನ್ನ ಕೊಡಬೇಡಿ, ನೀವು ಸ್ವಲ್ಪ ಕಷ್ಟ ಕೊಡಿ, ಅದಕ್ಕೆ ಆಕ್ಟಿವಿಟಿ ಮಾಡಕ್ ಹಚ್ಚಿ ನಮ್ ದೇಹನ್ನ, ಅಂದ್ರೆ ಮಧುಮೇಹ ಕಂಟ್ರೋಲ್ ಆಗುತ್ತೆ ಅಂತ ಹೇಳ್ತಾರೆ. ಆಮೇಲೆ ಇನ್ನೊಂದು ಏನಂತಂದ್ರೆ, ಸುಶ್ರುತ ಆಚಾರ್ಯರು ವಾಕಿಂಗ್ ಮಾಡಕ್ ಹೇಳ್ತಾರೆ. ಎಷ್ಟು ವಾಕಿಂಗ್ ಮಾಡ್ಬೇಕು ಅಂತಂದ್ರೆ, ಪ್ರತಿದಿನ 1 ಯೋಜನೆ ಅಂದ್ರೆ ಆಯುರ್ವೇದದಲ್ಲಿ 1 ಯೋಜನೆ ಅಂತಂದ್ರೆ 7.5 ಕಿಲೋಮೀಟರ್ಸ್, ಅಷ್ಟು ದಾರಿಯನ್ನ ನಡಿಬೇಕಂತ ಹೇಳ್ತಾರೆ. ಸೊ ಇಲ್ಲಿ ಏನ ಅಂತಂದ್ರೆ, ಅಷ್ಟು ನಡೆಯಕ್ ಆಗುತ್ತಾ ಅಂತ ನೀವು ಕೇಳ್ಬೋದು. ಸೊ ಬಟ್ ಇದು ಏನ ಅಂತಂದ್ರೆ, ಸುಶ್ರುತ ಆಚಾರ್ಯರು ಅವಾಗಿದ್ದಾಗ, ಅವಾಗ ಪ್ರಕೃತಿ ಬೇರೆ ಇತ್ತು, ಸೊ ಅವಾಗ ಆ ಯೋಜನೆ ಅಂತ ಹೇಳಿದ್ರು. ಸೊ ಬಟ್ ಈಗ ನಾವು ಇದನ್ನ ಹೆಂಗ ಅರ್ಥ ಮಾಡ್ಕೋಬೇಕು ಅಂತಂದ್ರೆ, ನಮ್ಮ ಸಾಮರ್ಥ್ಯ ಅನುಸಾರವಾಗಿ ನಾವು ವಾಕಿಂಗ್ ಅನ್ನ ಮಾಡ್ಬೇಕು, ಬ್ರಿಸ್ಕ್ ವಾಕಿಂಗ್ ಅನ್ನ ಮಾಡ್ಬೇಕು. ಆಮೇಲೆ ಮಸಲ್ ಸ್ಟ್ರೆಂಥಿಂಗ್ ಎಕ್ಸರ್ಸೈಸ್ ಅನ್ನ ಮಾಡ್ಬೋದು, ಸ್ವಿಮ್ಮಿಂಗ್ ಮಾಡ್ಬೋದು, ಸೈಕ್ಲಿಂಗ್ ಮಾಡ್ಬೋದು. ಇದರಿಂದ ಏನಾಗುತ್ತೆ, ನಮ್ ದೇಹದಲ್ಲಿರುವಂತ ಸಕ್ಕರೆ ಅಂಶ ಎಲ್ಲ ಹೀರ್ಕೊಳ್ಳಕ್ಕೆ ಚಾನ್ಸ್ ಸಿಗುತ್ತೆ. ಹಾಗಾಗಿ ಮಧುಮೇಹವನ್ನ ಕಂಟ್ರೋಲ್ ಮಾಡೋದ್ರಲ್ಲಿ ಸಹಾಯಕವಾಗಿದೆ.
1: ಇನ್ನು ಡಾಕ್ಟರ್, ಈ ಯೋಗ ಮತ್ತು ಪ್ರಾಣಾಯಾಮದಿಂದ ಮಧುಮೇಹವನ್ನ ಹೇಗೆ ಹತೋಟಿಯಲ್ಲಿಡಬಹುದು ನಾವು?
0: ಯೋಗ ವಿಶೇಷವಾಗಿ ಎಂತ ಯೋಗಾಸನ ಮಾಡ್ಬೇಕು ಅಂತಂದ್ರೆ, ಹೊಟ್ಟೆ ಭಾಗದಲ್ಲಿ ಅಂದ್ರೆ ನಮ್ಮ ಮಿಡ್ಲ್ ಭಾಗ ಸ್ವಲ್ಪ ಟರ್ನ್ ಆಗುವಂಗ, ಟ್ವಿಸ್ಟ್ ಆಗುವಂತ ಯೋಗಾಸನ ಮಾಡಬಹುದು. ಅವು ಯಾವ್ಯಾವ ಅಂತಂದ್ರೆ, ಅರ್ಧ ಮತ್ಸ್ಯೇಂದ್ರಾಸನ, ಪಶ್ಚಿಮೋತ್ಥಾನಾಸನ, ಧನುರಾಸನ, ಮಂಡುಕಾಸನ, ವಕ್ರಾಸನ. ಸೊ ಇವನ್ನೆಲ್ಲ ಮಾಡೋದ್ರಿಂದ ಏನಾಗುತ್ತೆ, ಇನ್ಸುಲಿನ್ ಸಿಕ್ರೇಷನ್ ಜಾಸ್ತಿ ಆಗುತ್ತೆ. ಯಾಕಂದ್ರೆ ಈ ಮಧ್ಯಭಾಗದಲ್ಲೇ ಪ್ಯಾನ್ಕ್ರಿಯಸ್ ಇರೋದು. ಸೊ ಹಿಂಗೆಲ್ಲ ನಾವು ಟ್ವಿಸ್ಟ್ ಮಾಡಿದಾಗ ಏನಾಗುತ್ತೆ, ಪ್ಯಾನ್ಕ್ರಿಯಸ್ ಇನಿಷಿಯೇಟ್ ಆಗಿ ಇನ್ಸುಲಿನ್ ಸಿಕ್ರೇಷನ್ ಮಾಡೋಕೆ ಹೆಲ್ಪ್ ಆಗುತ್ತೆ. ಸೊ ಇಂಥ ಆಸನಗಳನ್ನ ಮಾಡ್ಬೋದು. ಆಮೇಲೆ ಯೂಶುವಲಿ ಮಧುಮೇಹ ಅಂತ ನಾವು ಪೇಷಂಟ್ ನ ಡಯಾಗ್ನೋಸ್ ಮಾಡಿದಾಗ ಅವರು ಒಂದ್ ಸ್ವಲ್ಪ ಮಾನಸಿಕ ಒತ್ತಡದಲ್ಲಿ ಬಂದ್ಬಿಟ್ಟಿರ್ತಾರೆ, ಸ್ವಲ್ಪ ಸ್ಟ್ರೆಸ್ ಜಾಸ್ತಿ ಆಗ್ಬಿಟ್ಟಿರ್ತೈತೆ ಅವರಿಗೆ. ಸೊ ಯೋಗಾಸನ ಪ್ರಾಣಾಯಾಮ ಮಾಡೋದ್ರಿಂದ ಸ್ಟ್ರೆಸ್ ಹಾರ್ಮೋನ್ ಅಂದ್ರೆ ಕಾರ್ಟಿಸೋಲ್ ಅಂತ ಹೇಳ್ತೀವಿ, ಸೊ ಇದನ್ನ ನಿಯಂತ್ರಣದಲ್ಲಿ ಇಟ್ಕೊಳ್ಳೋಕ್ಕೂ ಕೂಡ ಸಹಾಯ ಆಗುತ್ತೆ. ಆಮೇಲೆ ಪ್ರಾಣಾಯಾಮದಲ್ಲಿ ಅಂತಂದ್ರೆ ಕಪಾಲಭಾತಿ, ಭ್ರಾಮರಿ, ನಾಡಿ ಶೋಧನ ಪ್ರಾಣಾಯಾಮ, ಇಂಥವನ್ನೆಲ್ಲ ಮಾಡೋದ್ರಿಂದ ಮೈಂಡು ರಿಲ್ಯಾಕ್ಸ್ ಆಗುತ್ತೆ. ಆಮೇಲೆ ನಮ್ಮ ಮಧುಮೇಹ ಅಂದ್ರೆ ಏನು ಸ್ಟ್ರೆಸ್ ಏನಾಗಿರ್ತದೆ, ಮಧುಮೇಹದಿಂದ ಸ್ಟ್ರೆಸ್ ಏನಾಗಿರ್ತದೆ ಅದನ್ನ ಕಂಟ್ರೋಲ್ ಮಾಡೋದ್ರಲ್ಲಿ ಸಹಾಯಕ ಆಗುತ್ತೆ. ಸೊ ನಿಯಮಿತವಾದ ಅಭ್ಯಾಸವಿರಬೇಕು. ಆಮೇಲೆ ಖಾಲಿ ಹೊಟ್ಟೆ ಮೇಲೆ ಮಾಡ್ಬೇಕು ಇದನ್ನ, ಯೋಗ ಮತ್ತೆ ಪ್ರಾಣಾಯಾಮನ. ಆಮೇಲೆ ತಜ್ಞರ ಸಲಹೆ ಮೇರೆಗೆ ಮಾಡೋದು ತುಂಬಾ
1: ಸೂಕ್ತ.
0: ಅವರು ಮತ್ತೆ ಏನಾದ್ರು ಚೇಂಜಸ್ ಮಾಡೋದಿದ್ರೆ ಅದನ್ನೆಲ್ಲ ಹೇಳ್ತಾರೆ. ಆಮೇಲೆ ಔಷಧಿ ಜೊತೆಗೆ ಮಾಡ್ಬೇಕು. ಈಗ ಸ್ವಲ್ಪ ಜನ ಏನ್ ಹೇಳ್ತಾರೆ, ನಾವು ಪ್ರಾಣಾಯಾಮ ಯೋಗಾಸನ ಎಲ್ಲ ಮಾಡ್ತೀವಿ, ಔಷಧಿ ಯಾಕಬೇಕು, ಬಿಟ್ಬಿಡೋಣ ಅಂತ ಹೇಳ್ತಾರೆ. ಬಟ್ ಹಾಗಿರೋದಿಲ್ಲ, ಅದು ಔಷಧಿ ಜೊತೆಗೆ ನೀವು ಸ್ಟಾರ್ಟ್ ಮಾಡಿ ಯೋಗಾಸನ ಪ್ರಾಣಾಯಾಮ ಮಾಡಿ.
1: ಮನೆ ಮದ್ದಿನಿಂದ ಈ ಮಧುಮೇಹವನ್ನ ನಿಯಂತ್ರಣದಲ್ಲಿಡಬಹುದ್ರ?
0: ಫಸ್ಟ್ ಗೆ ಮನೆ ಮದ್ದು ಅಂದ್ರೆ ಏನಂತ ತಿಳ್ಕೊಳ್ಳೋಣ. ಓಕೆ, ಸೊ ಮನೆ ಮದ್ದು ಅಂತಂದ್ರೆ ಮನೆಯಲ್ಲೇ ಸಿಗುವಂತ ಔಷಧಿ ದ್ರವ್ಯ, ಅಂದ್ರೆ ನಮ್ಮ ಸರಳವಾಗಿ ಸಿಗುವಂತ ಔಷಧಿ ದ್ರವ್ಯದಿಂದ ಹಿಡಿದು ಚಿಕಿತ್ಸೆ ಏನ್ ಮಾಡ್ತೀವಿ ಅದಕ್ಕೆ ಮನೆ ಮದ್ದು ಅಂತ ಹೇಳ್ತೀವಿ. ಸೊ ಯೂಶುವಲಿ ಡಯಾಬಿಟಿಸ್ ಅಥವಾ ಮಧುಮೇಹದಲ್ಲಿ ಏನ್ ಮಾಡ್ತಾರೆ, ಮೆಂತೆ ಕಾಳು ರಾತ್ರಿ ನೆನೆ ಹಾಕಿ ಮುಂಜಾನೆ ಖಾಲಿ ಹೊಟ್ಟೆ ಮೇಲೆ ಅಂತದೆಲ್ಲ ಸೇವನೆ ಮಾಡ್ತಾರೆ, ಅಥವಾ ಮೆಂತೆ ಕಾಳಿನ ಪುಡಿ ಅದನ್ನು ರಾತ್ರಿ ಮಜ್ಜಿಗೆಯಲ್ಲಿ ನೆನೆಸಿಟ್ಟು, ಅಂದ್ರೆ ಆಯುರ್ವೇದದಲ್ಲಿ ಏನ್ ಹೇಳ್ತಾರೆ ಅಂತಂದ್ರೆ ಮೆಂತೆ ಪುಡಿ ಇರ್ತದಲ್ಲ ಅದನ್ನ 12.5 ಗ್ರಾಮ್ ಅಷ್ಟು ಮಜ್ಜಿಗೆಯಲ್ಲಿ ನೆನೆಸಿಟ್ಟು 3 ತಾಸು ಆದ್ಮೇಲೆ ಖಾಲಿ ಹೊಟ್ಟೆ ಮೇಲೆ ಸೇವನೆ ಮಾಡಕ್ ಹೇಳ್ತಾರೆ. ಸೊ ಇಂಥ ಮನೆ ಮದ್ದುಗಳೆಲ್ಲ ಇದಾವೆ. ಬಟ್ ಮನೆ ಮದ್ದು ಯಾವಾಗ ವರ್ಕ್ ಆಗುತ್ತೆ ಅಂತಂದ್ರೆ ನಮ್ ಶುಗರ್ ಲೆವೆಲ್ ಎಷ್ಟಿದೆ ಅಂತ, ತುಂಬಾ ಹೈ ಶುಗರ್ ಲೆವೆಲ್ ಇದ್ದಾಗ ಇದು ಕೆಲಸ ಮಾಡೋದಿಲ್ಲ. ಓಕೆ, ಸೊ ಫಸ್ಟ್ ಸ್ಟೇಜ್ ಅಲ್ಲಿ ಇದ್ದಾಗ ಅಥವಾ ಹೊಸದಾಗಿ ಮಧುಮೇಹ

0: ಅಂತ ಡಯಾಗ್ನೋಸಿಸ್ ಆದಾಗ ಆಮೇಲೆ ನೀವೆಲ್ಲ ನಿಮ್ ಲೈಫ್ ಸ್ಟೈಲ್ ಅನ್ನ ಚೇಂಜ್ ಮಾಡ್ತೀವಿ ಅಂತಂದಾಗ ಮಾತ್ರ ಮನೆ ಮದ್ದು ಮಧುಮೇಹದಲ್ಲಿ ಕೆಲಸ ಮಾಡುತ್ತೆ.
1: ಇನ್ನು ಈ ಮಧುಮೇಹ ಕುರಿತಾಗಿ ಸಾಮಾನ್ಯವಾಗಿ ಇರುವಂತಹ ತಪ್ಪು ಕಲ್ಪನೆಗಳೇನು ಅಂತ ಹೇಳ್ತೀರಾ ನೀವು?
0: ಸೊ ಈಗಿನ ಕಾಲದಲ್ಲಿ ಹೇಗಾಗ್ಬಿಟ್ಟಿದೆ ಮಧುಮೇಹ ಅಂತಂದ್ರೆ ವೃದ್ಧರಿಗಷ್ಟೇ ಬರುತ್ತೆ ಅಂತ ಅನ್ಕೊಂತಾರೆ. ಮಧುಮೇಹ ಅಂತಂದ್ರೆ 60 ವಯಸ್ಸು ದಾಟಿದ ಮೇಲೆ ಮಧುಮೇಹ ಬರುತ್ತೆ ಅನ್ಕೊಂತಾರೆ, ಬಟ್ ಅದು ಸುಳ್ಳು. ಸೊ ಈಗ ಪೇಷಂಟ್ ನಮ್ಮ ಹತ್ರ ಏನ್ ಬರ್ತವೆ, ಈವನ್ 30-35 ಇಯರ್ಸ್ಗೆ ಅವ್ರಿಗೆ ಮಧುಮೇಹ ಇದೆ, ಶುಗರ್ ಟೆಸ್ಟ್ ಮಾಡಿದಾಗ ಮಧುಮೇಹ ಇರೋದು ಕಂಡು ಬರ್ತಾ ಇದೆ. ಸೊ ಅದಕ್ಕೆ ಮೊದ್ಲಿಗೆ ನಾವೇನ್ ಮಾಡ್ಬೇಕು, ಎಚ್ಚೆತ್ಕೊಳ್ಬೇಕು. ಈಗ ಯುವ ಜನರು ಏನಿದ್ದಾರೆ ಅದ್ರ ಬಗ್ಗೆ ಎಚ್ಚೆತ್ಕೊಳ್ಬೇಕು, ಅಂದ್ರೆ ವೃದ್ಧಾವಸ್ಥೆ ಆದ್ಮೇಲೆ ಮಧುಮೇಹ ಬರುತ್ತೆ ಅನ್ನೋದು ತಪ್ಪು. ಇನ್ನೊಂದೇನಂತಂದ್ರೆ ಔಷಧಿ ತಗೊಂತಾ ಇದೀನಿ ನಾನು, ಹಂಗಾಗಿ ಏನು ಎಕ್ಸರ್ಸೈಸ್ ಡಯಟ್ ಮಾಡೋ ಅವಶ್ಯಕತೆ ಇಲ್ಲ, ಅದು ತಪ್ಪು. ಓಕೆ, ನೀವು ಔಷಧಿ ತಗೊಂಡ್ರು ಕೂಡ ಸ್ವಲ್ಪ ಲಘು ಎಕ್ಸರ್ಸೈಸ್ ಅಂದ್ರೆ ಸ್ವಲ್ಪ ಲಘು ವ್ಯಾಯಾಮ ಮಾಡೋದು, ಆಮೇಲೆ ಪಥ್ಯ ಆಹಾರ ಮಾಡೋದು ತುಂಬಾ ಅವಶ್ಯಕವಾಗಿದೆ. ಇನ್ನೊಂದ್ ಏನಂತಂದ್ರೆ ಬೆಲ್ಲದ ಚಹಾ, ನಾವು ಮೊದಲೇ ಡಿಸ್ಕಸ್ ಮಾಡಿದಾಗ ಬೆಲ್ಲದ ಚಹಾ ತಗೊಂತಾರಲ್ಲ ಅದು ಬೇಡ, ಬೆಲ್ಲನೂ ಯೂಸ್ ಮಾಡೋದು ಬೇಡ. ಅಂದ್ರೆ ಹೈ ಲೆವೆಲ್ ಆಫ್ ಶುಗರ್ ಇದ್ದಾಗ ಬೆಲ್ಲನೂ ಕೂಡ ನಾವು ಅವಾಯ್ಡ್ ಮಾಡೋದು ಒಳ್ಳೇದು. ಆಮೇಲೆ ಹಾಗಲಕಾಯಿ ಜ್ಯೂಸ್, ಯೂಶಲಿ ಮನೆ ಮದ್ದಲ್ಲಿ ಹಾಗಲಕಾಯಿ ಜ್ಯೂಸ್ ಮಾಡ್ತಾರೆ, ಮುಂಜಾನೆ ಎದ್ದ ತಕ್ಷಣ ಒಂದ್ ಲೋಟ ಹಾಗಲಕಾಯಿ ಜ್ಯೂಸ್ ಕುಡಿತಾರೆ. ಕುಡಿಬೇಕು ಓಕೆ, ಬಟ್ ಎಷ್ಟು ಕುಡಿಬೇಕು ಅನ್ನೋದು ಇಂಪಾರ್ಟೆಂಟ್ ಇರ್ತದೆ. ಹಾಗಲಕಾಯಿ ಜ್ಯೂಸ್ 20-25 ml ಕುಡಿಯೋದ್ರೆ ಸಾಕಾಗಿರ್ತದೆ, ಬಟ್ ನಾವೇನ್ ಮಾಡ್ತೀವಿ ಕಂಪ್ಲೀಟ್ ಆಗಿ ಒಂದ್ ಗ್ಲಾಸ್ ಕುಡಿತೀವಿ. ಸೊ ಹಾಗಲಕಾಯಲ್ಲಿ ಏನಾಗುತ್ತೆ, ವಾತ ಜಾಸ್ತಿ ಇರ್ತದೆ, ವಾತ ಪ್ರಧಾನ ಇರ್ತದೆ. ಸೊ ಹಾಗಾಗಿ ಮತ್ತೆ ವಾತ ದೋಷವನ್ನ ಪ್ರಕೋಪ ಮಾಡೋ ಚಾನ್ಸಸ್ ಇರ್ತದೆ, ಹಾಗಾಗಿ ಇದನ್ನ ಲಿಮಿಟ್ ಅಲ್ಲಿ ತಗೊಂಡ್ರೆ ಒಳ್ಳೇದು. ಆಮೇಲೆ ಸಿಹಿ ಆಹಾರ ತಿಂದಾಗ ನಾವು ಮಾತ್ರೆ ಜಾಸ್ತಿ ತಗೋಬೇಕಂತನೂ ಕೆಲವೊಂದು ತಪ್ಪು ಕಲ್ಪನೆಗಳಿದ್ವೆ. ಅಂದ್ರೆ ನಾವ್ ಇವತ್ತೇನಾದ್ರೂ ಸಿಹಿ ಆಹಾರ ತಿಂದಾಗ ನನ್ ಗ್ಲುಕೋಸ್ ಲೆವೆಲ್ ಜಾಸ್ತಿ ಆಗುತ್ತೆ, ಸೊ ಅದಕ್ಕೆ ನಾನು ಇನ್ಸುಲಿನ್ ಇಂಜೆಕ್ಷನ್ ಜಾಸ್ತಿ ಒಂದೆರಡು ಯೂನಿಟ್ ಜಾಸ್ತಿ ಕೊಟ್ಕೊಂಡ್ಬಿಡೋಣ ಅಂತೆಲ್ಲ ಅಂತವೆಲ್ಲ ತಪ್ಪು ಕಲ್ಪನೆ ಇದಾವ. ಸೊ ಅಂತದನ್ನೆಲ್ಲ ನಿಲ್ಸ್ಬೇಕು.
1: ಈ ಆಯುರ್ವೇದದಲ್ಲಿ ಮಧುಮೇಹಕ್ಕೆ ಯಾವ ತರದ ಚಿಕಿತ್ಸೆಗಳಿದೆ ಡಾಕ್ಟರ್?
0: ಮುಂಚೆ ಎಲ್ಲ ನಾನು ಆಯುರ್ವೇದದಲ್ಲಿ ಹೇಗೆ ಉಲ್ಲೇಖ ಮಾಡಿದಾರೆ ಅಂತ ಹೇಳಿದೀನಿ. ಸೊ ಈಗ ಚಿಕಿತ್ಸೆಗೆ ಬಂದಾಗ ನಮ್ಮ ಆಯುರ್ವೇದದಲ್ಲಿ ಫಸ್ಟ್ ನಾವು ರೋಗಿ ಕಂಡೀಷನ್ ನೋಡ್ತೀವಿ. ಓಕೆ, ಸೊ ಮೇಹದಲ್ಲಿ ಅಥವಾ ಮಧುಮೇಹದಲ್ಲಿ ಏನಂತಂದ್ರೆ ಒಬ್ಬೊಬ್ರು ಬಹಳ ತೆಳ್ಳಗಿರ್ತಾರೆ, ಒಬ್ಬೊಬ್ರು ತುಂಬಾ ದಪ್ಪಗಿರ್ತಾರೆ. ಯೂಶಲಿ ತೆಳ್ಳಗ್ ಯಾವಾಗಿರ್ತಾರೆ ಅಂತಂದ್ರೆ ಸಹಜ ಪ್ರಮೇಹಿ ಅಂದ್ರೆ ಅನುವಂಶಿಕವಾಗಿ ಬಂದಂತ ಮಧುಮೇಹದಲ್ಲಿ ಅವರು ಸಹಜವಾಗಿ ಕೃಶವಾಗೇ ಇರ್ತಾರೆ. ಸೊ ಅವರಲ್ಲಿ ಬಲ ಕಡಿಮೆ ಇರ್ತದೆ. ಸೊ ಹಾಗಾಗಿ ನಾವು ಅವರಲ್ಲಿ ಶೋಧನ ಅಂದ್ರೆ ಪಂಚಕರ್ಮ ಅಂತ ಏನ್ ಹೇಳ್ತೀವಿ ಅದನ್ನ ಮಾಡೋಕ್ ಸಾಧ್ಯ ಆಗೋದಿಲ್ಲ. ಸೊ ಅವರಲ್ಲಿ ನಾವೇನ್ ಮಾಡ್ತೀವಿ, ಚೂರ್ಣ ಕಷಾಯ ಅವಲೇಹ ಫಾರ್ಮ್ ಅಲ್ಲಿ ಔಷಧಿಗಳನ್ನ ಕೊಟ್ಟು ಗ್ಲುಕೋಸ್ ಲೆವೆಲ್ ಅನ್ನ ಕಂಟ್ರೋಲ್ ಮಾಡೋದಕ್ಕೆ ಟ್ರೈ ಮಾಡ್ತೀವಿ. ಇನ್ನೊಂದು ಸ್ಥೂಲ ಪ್ರಮೇಹ ಅಂತ ಹೇಳ್ತೀವಿ, ಅಂದ್ರೆ ಸ್ವಲ್ಪ ದಪ್ಪಗಿರ್ತಾರೆ, ನೋಡಕ್ಕೆ ಬಾಡಿ ಬಿಲ್ಡ್ ದಪ್ಪಗಿರ್ತದೆ, ಆಮೇಲೆ ಬಲನು ಚೆನ್ನಾಗಿರ್ತದೆ. ಸೊ ಅಂತವ್ರ ಪೇಷಂಟ್ ಅಲ್ಲಿ ನಾವು ಶೋಧನಕ್ಕೆ ಹೋಗ್ತೀವಿ. ಶೋಧನ ಅಂತಂದ್ರೆ ನಮ್ಮ ಬಾಡಿಯನ್ನ ಡಿಟಾಕ್ಸಿಫೈ ಮಾಡೋ ಒಂದು ಮೆಥಡ್, ಅದು ಐದರ್ ವಮನ ಆಗಿರ್ಬೋದು ಅಥವಾ ವಿರೇಚನ ಆಗಿರ್ಬೋದು. ಸೊ ಇವನ್ನ ಪರ್ಟಿಕ್ಯುಲರ್ ಆಗಿ ವೈದ್ಯರ ಸಲಹೆ ಮೇಲೆ ಅವರ ಮಾರ್ಗದರ್ಶನದ ಮೇಲೆ ನಾವು ಇದನ್ನ ಮಾಡ್ತೀವಿ. ಅದ್ರ ಜೊತೆಗೆ ಆಹಾರ ವಿಹಾರ ಯೋಗಾಸನ ಪ್ರಾಣಾಯಾಮನು ಕೂಡ ಕಲಿಸ್ಕೊಡ್ತೀವಿ.
1: ಇನ್ನು ಕಾರ್ಯಕ್ರಮದ ಕೊನೆಯಲ್ಲಿ ನಮ್ಮ ಕೇಳುಗರಿಗೆ ನಿಮ್ಮಿಂದ ಕೆಲವು ಆರೋಗ್ಯ ಸಲಹೆಗಳನ್ನು ತಿಳಿಸ್ತೀರಾ ಡಾಕ್ಟರ್?
0: ಆರೋಗ್ಯ ಸಲಹೆ ಅಂತಂದ್ರೆ ಆಯುರ್ವೇದದಲ್ಲಿ ಏನ್ ಹೇಳಿದ್ದಾರೆ ಅಂತಂದ್ರೆ, ನಿತ್ಯ ಆಹಾರ ವಿಹಾರ ಸೇವಿ ಸಮೀಕ್ಷೆಯಕಾರಿ ವಿಷಯೇಶ್ವ ಸಕ್ತ ದಾತಾ ಸಮಹ ಸತ್ಯಪರಹ ಕ್ಷಮಾವಾನ್ ಆಪ್ತೋಪ ಸೇವಿ ಚ ಭವತ್ಯ ಅರೋಗಾಹ. ಅಂತಂದ್ರೆ ನಿತ್ಯ ಆಹಾರ ವಿಹಾರ ಸೇವನೆ ಮಾಡ್ಬೇಕು. ನಮ್ಮ ಪ್ರಕೃತಿಗೆ ಯಾವ್ದು ಒಗ್ಗಿ ಬರುತ್ತೆ ಅದನ್ನ ಆಹಾರ ವಿಹಾರ, ವಿಹಾರ ಅಂತಂದ್ರೆ ಆಕ್ಟಿವಿಟೀಸ್ ಎಲ್ಲ ಬರುತ್ತೆ. ಸಮೀಕ್ಷೆಯಕಾರಿ ಅಂದ್ರೆ ನಾವು ಮಾಡುವಂತ ಕೆಲಸ ನಿಷ್ಠೆಯಿಂದ ಶ್ರದ್ಧೆಯಿಂದ ಮಾಡ್ಬೇಕು. ವಿಷಯೇಶ್ವ ಸಕ್ತ ಅಂದ್ರೆ ನಮ್ಮ ಇಂದ್ರಿಯಗಳನ್ನ ಕಂಟ್ರೋಲ್ ಮಾಡ್ಕೋಬೇಕು. ಈಗೆಲ್ಲ ಏನಾಗ್ಬಿಟ್ಟಿದೆ, ಇಂದ್ರಿಯ ಅತಿ ಉಪಯೋಗ ಆಗ್ತಾ ಇದೆ, ಜಾಸ್ತಿ ಮೊಬೈಲ್ ನೋಡೋದು ಅತಿ ಆಗ್ಬಿಟ್ಟಿದೆ ಎಲ್ಲ. ಸೊ ಅದನ್ನ ಕಂಟ್ರೋಲ್ ಅಲ್ಲಿ ಇಟ್ಕೋಬೇಕು. ಸತ್ಯಪರಹ ಆಲ್ವೇಸ್ ನಾವ್ ಯಾವಾಗ್ಲೂ ಟ್ರೂತ್ಫುಲ್ ಆಗಿರ್ಬೇಕು, ಆಮೇಲೆ ಸತ್ಯ ಭಾಷೆ ಆಗಿರ್ಬೇಕು, ಆಮೇಲೆ ಕ್ಷಮಾವಾನ್ ಫಾರ್ಗಿವ್ನೆಸ್. ಓಕೆ, ಯಾರೋ ಏನೋ ಅಂದ್ಬಿಟ್ರು ಅಂತ ನಾವು ಮನಸ್ಸಿಗೆ ಹಚ್ಕೊಳ್ಳೋದು ಅವಶ್ಯಕತೆ ಇಲ್ಲ, ಅವ್ರನ್ನ ಫಾರ್ಗಿವ್ ಮಾಡೋದು ಅದರಲ್ಲೇ ದೊಡ್ಡ ಗುಣ ಇರ್ತದೆ. ಸೊ ಅದನ್ನ ಆ ಹ್ಯಾಬಿಟ್ ಅನ್ನ ನಾವೀ ಕಲ್ಕೋಬೇಕಾಗಿದೆ. ಆಮೇಲೆ ಆಪ್ತೋಪ ಸೇವೆ ಅಂದ್ರೆ ನಮ್ಮ ಎಲ್ಡರ್ಸ್ ಗೆ ರೆಸ್ಪೆಕ್ಟ್ ಕೊಡೋದು, ಅವ್ರ ಸೇವೆ ಮಾಡೋದು, ಇದು ತುಂಬಾ ಅವಶ್ಯಕವಾಗಿದೆ. ಸೊ ಇದನ್ನೆಲ್ಲ ಪಾಲನೆ ಮಾಡ್ಬಿಟ್ರೆ ಯಾರ ರೋಗನೂ ಬರೋದಿಲ್ಲ ಅಂತ ನಮ್ಮ ಆಯುರ್ವೇದದಲ್ಲಿ ಅಷ್ಟಾಂಗ ಹೃದಯದಲ್ಲಿ ಹೇಳಿದ್ದಾರೆ. ಸೊ ಎಲ್ಲರೂ ಇದನ್ನ ಫಾಲೋ ಮಾಡಿ.
1: ಆಯುರ್ವೇದದ ಪ್ರಕಾರ ಮಧುಮೇಹವು ಕೇವಲ ಒಂದು ರೋಗವಲ್ಲ, ಅದು ಜೀವನ ಶೈಲಿ ಮತ್ತು ಆಹಾರ ಪದ್ಧತಿಯಿಂದ ಸಂಭವಿಸಿದ ದೀರ್ಘಕಾಲದ ವ್ಯಾಧಿ ಅಂತ ತಿಳಿಸ್ಕೊಟ್ರಿ. ಹಾಗೇನೆ ಡಾಕ್ಟರ್, ಯಾವ ರೀತಿಯಲ್ಲಿ ನಾವು ಮಧುಮೇಹವನ್ನ ನಿಯಂತ್ರಣದಲ್ಲಿಟ್ಟುಕೊಳ್ಳಬಹುದು ಅಂತಲೂ ತಿಳಿಸ್ಕೊಟ್ರಿ. ತಮಗೆ ನಮ್ಮ ಶ್ರೋತೃಗಳ ಪರ ಹಾಗೆಯೇ ನಮ್ಮ ನಿಲಯದ ಪರ ಧನ್ಯವಾದಗಳು ಡಾಕ್ಟರ್.
0: ಧನ್ಯವಾದಗಳು.
1: ನಮಸ್ಕಾರ.
0: ನಮಸ್ಕಾರ.
2: ಇದುವರೆಗೆ ಆಯುರ್ವೇದದಲ್ಲಿ ಮಧುಮೇಹ ಉಲ್ಲೇಖ, ಕಾರಣ ಹಾಗೂ ಪರಿಹಾರ ಈ ಕುರಿತು ಯಲಬುರ್ಗಾ ಸರ್ಕಾರಿ ಆಯುರ್ವೇದ ಆಸ್ಪತ್ರೆಯ ಆಯುರ್ವೇದ ತಜ್ಞ ವೈದ್ಯರಾದ ಡಾ ಶಿಲ್ಪಾ ಬಾಚಲಾಪುರ್ ಅವರೊಂದಿಗೆ ಸಂದರ್ಶನ ಕೇಳಿದಿರಿ. ಸಂದರ್ಶಿಸಿದವರು ನಾಗರತ್ನ ಕಮ್ಮಾರ್. ಇದು ಆಕಾಶವಾಣಿ ಹೊಸಪೇಟೆ ಕೇಂದ್ರದ ಕೊಡುಗೆ.

0: ಆಕಾಶವಾಣಿ ಪ್ರಗತಿ ಪಥ. ಕೇಂದ್ರ ಸರ್ಕಾರದ ಅಭಿವೃದ್ಧಿ ಯೋಜನೆಗಳ ಕುರಿತ ಮಾಲಿಕೆ. ಇದರಲ್ಲಿ ಇಂದು ಕೇಳೋಣ ಪ್ರಧಾನಮಂತ್ರಿ ಇ ಡ್ರೈವ್ ಯೋಜನೆ ಕುರಿತು ಮಾತುಕತೆ. ಭಾಗವಹಿಸುತ್ತಾರೆ ಅರಕಲಗೂಡು ವಿ ಮಧುಸೂದನ್ ಹಾಗೂ ಗೋರಾ ರವಿಶಂಕರ್.
1: ಅಣ್ಣ
2: ಶಂಕರಣ್ಣ,
1: ನನಗೆ ಅರ್ಜೆಂಟಾಗಿ ನಿನ್ನಿಂದ ಒಂದು ಹೆಲ್ಪ್ ಆಗಬೇಕು. ಮಾಡೋಕ್ಕಾಯ್ತದಲ್ವಾ ಹೇಳು.
2: ಅಯ್ಯೋ ಏನಂತ ಹೇಳಪ್ಪ.
1: ಏನಿಲ್ಲ ಇಲ್ಲ, ಅದು ಟ್ರ್ಯಾಕ್ಟ್ರು ಈಗ ಹೊಲ ಉಳ್ಸಕ್ಕೆ ಅಂತ ಕಳಿಸಿದ್ದೆ. ಅವನನ್ನು ಡೀಸೆಲ್ ಖಾಲಿ ಆಯ್ತು ಅಂತಂದ್ಬಿಟ್ಟು ಮನೆ ಹತ್ರ ಬೇರೆ ತಂದು ನಿಲ್ಸ್ಬಿಟ್ಟವನೆ. ಅರ್ಜೆಂಟ್ ಒಂದ್ 2,000 ದುಡ್ಡು ಬೇಕಾಯ್ತಲ್ಲ ಈಗ ಡೀಸೆಲ್ ತರಕ್ಕೆ.
2: ಹಂಗೆ ಅಲ್ಲ, ಅದೇ 2,000-3,000 ಕೇಳಿ ಅಂತ ತೊಂದ್ರೆ ಇಲ್ಲ. ನೀನ್ 40-50 ಲಕ್ಷ ಕೇಳ್ಬಿಟ್ರೆ ಮತ್ತೆ ಕಷ್ಟ ಆಗ್ಬಿಡ್ತದೆ.
1: ಈಗ ನೀನು ಅವ್ನ ಕಾಯ್ಸಕ್ಕಾಗಲ್ಲ ಡ್ರೈವರ್ ಅಂತ ಹಿಂಗ ವ್ಯವಸ್ಥೆ ಮಾಡಿಲ್ಲ.
2: ನಾನು ನಿನಗೆ ಫೋನ್ ಪೇ ಮಾಡ್ತೀನಿ ಆಯ್ತಾ, ಅವನಿಗೆ ಮಾಡ್ಬಿಡ್ತೀನಿ ಬಿಡು ಫೋನ್ ಪೇ.
1: ಅಯ್ಯೋ ಹಂಗಾರ ನನ್ ಮೇಲೆ ನಂಬಿಕೆ ಅಲ್ವಂಗಾರೆ.
2: ಅಲ್ಲ ಹಂಗಲ್ಲ, ನಾನು ನಿನಗೆ ಮಾಡೋದು, ನೀನ್ ಮತ್ತೆ ಅವನಿಗೆ ಮಾಡೋದು. ಟೈಮ್ ಆಯ್ತದಲ್ಲ, ಅದ್ರ ಬದಲು ಟೈಮ್ ಮುಡ್ಸೋಣ ಅಂತ ಅಂತ ಅನ್ಕೊಂಡು ಅವನಿಗೆ ಮಾಡ್ತೀನಿ ಅಂತ ಅಂದ್ರೆ ಏ, ನಾನು ಹೇಳ್ತಾ ಇರ್ತೀನಪ್ಪ, ನೀನ್ ಕೇಳದೇ ಇಲ್ಲ. ನಾನು ಅವತ್ತಿಂದ ಕ್ಯಾಚ್ ಬಡ್ಕತಾ ಇದ್ದೀನಿ.
1: ಅಲ್ಲ ಇಂಥದ್ದು ಅಂತ ಹೇಳ್ಬಿಟ್ಟು ಬೈಯಿ
2: ಹೇಳ್ತಾ ಇದ್ದೀನಪ್ಪ. ನೀನ್ ಬರೀ ಪೆಟ್ರೋಲು ಡೀಸೆಲ್ಲು ಅಂತ ಓಡಾಡ್ತಿರ್ತೀಯ. ನಾನು ಹೇಳಿದೆ ನಿನ್ಗೆ, ಒಂದ್ ಯಾವ್ದಾದ್ರು ಒಂದು ಎಲೆಕ್ಟ್ರಿಕ್ ವೆಹಿಕಲ್ ತಗೊಬಿಡು, ಈಗ ಎಲ್ಲ ಕಡಲು ಅವೇ ಆಗವೆ, ಸುಲಭದಲ್ಲ ಆಯ್ತದೆ, ಖರ್ಚು ಕಡಿಮೆ ಆಯ್ತದೆ, ಜೊತೆಗೆ ಪರಿಸರ ಮಾಲಿನ್ಯನು ಹಾಕಲ್ಲ ಅಂತ ಹೇಳ್ಬಿಟ್ಟು ಹೇಳ್ತಾ.
1: ಇಲ್ಲ ನೀನ್ ಹೇಳಿದ್ದು ದಿಟ ಒಪ್ಕಂದೆ, ಆದ್ರೆ ನನಗೆ ಒಂದೇ ಒಂದ್ ಕಣ್ಪೀಚು. ಯಾಕೆಂತಂದ್ರೆ ಈಗ ನೀನ್ ಹೇಳ್ತಾ ಈ ಎಲೆಕ್ಟ್ರಾನಿಕ್ ತಗ ಅಂತ ಹೇಳಿ ಅಂತ ಒಂದೇ ಸಮ ನನಗೆ ಮನೇಲಿ ಕರೆಂಟ್ ಇರಕಲ್ಲ, ಚಾರ್ಜ್ ಮಾಡ್ಕೊಳ್ಳೋದು ಹೆಂಗ್ ಮಾಡ್ಕೊಳ್ಳಿ?
2: ಓ ಅದಕ್ಕೆಲ್ಲವ ಪರಿಹಾರ ಐತೆ.
1: ಆಮೇಲೆ ಹೋಗೋದಾರಿಂದಾಗಿ ಯುಕೆ ನೀನು ಪೆಟ್ರೋಲ್ ಬಂಕ್ ತರ ಅಲ್ಲೇನ್ ಬಂಕ್ ಇರ್ತದ ಇಲ್ಲ ಅಲ್ವಾ?
2: ಅದಕ್ಕೆ ಹೇಳ್ತೀನಲ್ಲ, ನೀನು ತಗೊಳ್ಳೋವರೆಗೂ ಅಷ್ಟೇ, ತಗೊಂಡ ಮೇಲೆ ಸಮಸ್ಯೆಗಳು ಅವೇ ಪರಿಹಾರ ಆಗ್ಬಿಡ್ತವೆ.
1: ಹಂಗಂತೀಯ?
2: ಪರಿಹಾರ ಆಗ್ದನೆ ಇದ್ರೂ ಪರಿಹಾರ ನಾವು ಕಂಡಿಡ್ಕತ್ತೀವಿ ಆಯ್ತಾ. ನೋಡು ಈ ತರವ ನಿನ್ನಂಗೆ ಸುಮಾರು ಜನ ಹಿಂಗೆಲ್ಲವ ಎಲ್ಲವೇ ಚಾರ್ಜರು ಮತ್ತೆ ಇಲ್ಲಿ ಕರೆಂಟ್ ಇರಕಲ್ಲ, ಹೆಂಗ್ ಚಾರ್ಜ್ ಮಾಡ್ಕೊಳ್ಳೋದು, ಮತ್ತೆ ಅಷ್ಟು ದೂರ ಹೋಗ್ತಾ ಇಷ್ಟು ದೂರ ಹೋಗ್ಕಲು ಅಂತ ಅಂತ ಅನ್ಕೊಂಡು ಏನೆಲ್ಲ ಸಬೂಬು ಹೇಳ್ಕೊಂಡು ತಗತ್ತಾ ಇರ್ಲಿಲ್ವಾ? ಈಗ ಅದಕ್ಕೆ ನೋಡು, ನಮ್ಮ ಕೇಂದ್ರ ಸರ್ಕಾರ ಅದಕ್ಕೋಸ್ಕರ ಒಂದು ಯೋಜನೆ ತಂದ್ಬಿಟ್ಟೈತಿ.
1: ಈಗ ಸರ್ಕಾರದಿಂದ ಒಂದು ಯೋಜನೆ ಮಾಡೋರೆ
2: ಈಗ ಮಾಡಿರೋದಲ್ಲ, ನೆನ್ನೆ ಮೊನ್ನೆದಲ್ಲ, ಅದು 2024 ಮಾಡ್ಬಿಟ್ರು.
1: ನೀನ್ 2 ವರ್ಷದ ಹಿಂದಿಂದ ಇವಾಗ ಹೇಳ್ತಾ ಇದೀಯ ಮತ್ತೆ?
2: ಹೇಳಿದ್ನೆ, ನೀನ್ ಮರ್ತಿರ್ತೀಯ. ಅವಾಗ ನೋಡು, PM ಇ ಡ್ರೈವ್ ಅಂತ ಹೇಳ್ಬಿಟ್ಟು ಅದ್ರ ಹೆಸರು.
1: ಇ ಡ್ರೈವ್ ಅಂದ್ರೆ
2: PM ಇ ಡ್ರೈವ್ ಅಂತ ಅಂತ ಅಂದ್ರೆ ಅದೇ ಮೊದಲೇ ಅಕ್ಷರಗಳೆಲ್ಲ ಬರ್ತಾವಲ್ಲ, ಅವೆಲ್ಲ ಸೇರಿಸ್ಕೊಂಡು ಮಾಡೋದು ಗೊತ್ತಲ್ಲ ಶಂಕರಣ್ಣ ನಿಂಗೆ.
1: ಸರಿ ಸರಿ,
2: ಆ ತರ ಮಾಡಿರೋದು ಆಯ್ತಾ. ಇ ಡ್ರೈವ್ ಅಂದ್ರೆ ಅದಕ್ಕೊಂದು ಐತೆ. ಏನು ಅಂತ ಅಂದ್ರೆ, ಎಲೆಕ್ಟ್ರಿಕ್ ಡ್ರೈವ್ ರೆವಲ್ಯೂಷನ್ ಇನ್ ಇನ್ನೋವೇಟಿವ್ ವೆಹಿಕಲ್ ಅನೌನ್ಸ್ಮೆಂಟ್ ಅಂತ ಹೇಳ್ಬಿಟ್ಟು.
1: ನಾನು ಎಷ್ಟಪ್ಪ ಹೇಳ್ತೀನಿ, ನನಗೆ ಇಂಗ್ಲಿಷ್ ನಾಗ ಹೇಳ್ಬೇಡ, ಕನ್ನಡದಾಗ ಹೇಳು ಅಂತ ಹೇಳಿ ಅಂತವ. ಈಗ ಹೋಲಿ ಬಿಡು, ಅದೇನೋ ಇನ್ನೋವೇಶನ್ ಅವು ಇವಂತೆಲ್ಲ ಅಂತಂತೀಯ. ಅಂದ್ರೆ ನೀನ್ ಹೇಳ ಪ್ರಕಾರವ ಈಗ ನಾನು ಈಗ ದ್ವಿಚಕ್ರ ಆಗ್ಲಿ ಅಥವಾ 3 ಚಕ್ರ ತಗೋಬಹುದಾ?
2: ಏ, 3 ಚಕ್ರದ್ದು ಇರ್ತದೆ, 6 ಚಕ್ರದ್ದು ಇರ್ತದೆ, 4 ಚಕ್ರದ್ದು ಬಂದವೆ, ಎಲ್ಲ ತರದವು ಬಂದವೆ. ನೋಡುವ ಈ ಯೋಜನೆದು ಸೊಗಸೆ ಅದು. ಏನು ಅಂತ ನಾನು ಹೇಳಿದ್ನಲ್ಲ, ಎಲೆಕ್ಟ್ರಿಕ್ ಡ್ರೈವ್ ರೆವಲ್ಯೂಷನ್ ಇನ್ ಇನ್ನೋವೇಟಿವ್ ವೆಹಿಕಲ್ ಅನೌನ್ಸ್ಮೆಂಟ್ ಅಂತ ಹೇಳ್ಬಿಟ್ಟು. ಅಂತ ಅಂದ್ರೆ ಈ ಎಲೆಕ್ಟ್ರಿಕ್ ವಾಹನಗಳು ಏನವೋ, ದ್ವಿಚಕ್ರ ಆಗಿರ್ಲಿ, 3 ಚಕ್ರ ಆಗಿರ್ಲಿ, 4 ಆಗಿರ್ಲಿ, 6 ಚಕ್ರ ಆಗಿರ್ಲಿ, ಅವಕ್ಕೆಲ್ಲವೂ ಉತ್ತೇಜನ ಕೊಡಬೇಕು ಅನ್ನೋದು. ಒಂಥರ ಕ್ರಾಂತಿ ರೂಪದಲ್ಲಿ ಬದಲಾವಣೆ ಮಾಡಬೇಕು
1: ಅಂದ್ರೆ ಪರಿಸರ ಮಾಲಿನ್ಯ ತಡೆಗಟ್ಟೋ ನಿಟ್ಟಿನಲ್ಲಿ ಈ ತರದನ್ನೆಲ್ಲ ಬಳಸಲಿ ಅಂತವ
2: ಬಳಸಲಿ ಅಂತ ಹೇಳ್ಬಿಟ್ಟು ಅಂತವಕ್ಕೆ ಪ್ರೋತ್ಸಾಹ ಕೊಡಬೇಕು ಅಂತ ಅನ್ಕೊಂಡು. ಏನು ಅಂತ ಅಂದ್ರೆ, ಇಂಥ ತಗತ್ತೀಯ ಅಂತ ಅಂತ ಅಂದ್ರೆ ಅದಕ್ಕೆ ಒಂದು ಸಬ್ಸಿಡಿ ಅಂತ ಹೇಳಿ ಕೇಂದ್ರ ಸರ್ಕಾರ.
1: ಅಂದ್ರೆ ಈ ತರದ್ದು ಗಾಡಿ ತಗೊಳಕ್ಕೂ ಸರ್ಕಾರದಿಂದ ಸಬ್ಸಿಡಿ ಕೊಡ್ತಾರೆ ಅಂತ?
2: ಸಬ್ಸಿಡಿ ಕೊಡ್ತಾರೆ. ಈಗ 2 ಚಕ್ರದಾದ್ರಿಷ್ಟು, 3 ಚಕ್ರದಾದ್ರಿಷ್ಟು, 4 ಚಕ್ರದಾದ್ರಿಷ್ಟು ಅಂತ ಅನ್ಕೊಂಡು ಫಿಕ್ಸ್ ಮಾಡ್ಬಿಟ್ಟವ್ರ. ಫಿಕ್ಸ್ ಮಾಡ್ಬಿಟ್ಟು ನೀನ್ ಕೊಂಡ್ಕೊಳ್ಳುವಾಗ ನಿನ್ಗೊಂಥರ ಆಫರ್ ಇದ್ದಂಗೆ, ಒಂದ್ ಸ್ವಲ್ಪ ಇದ್ರತರವ ಆ ತರವ ಕೂಡ ಅಂತದ್ದು ಒಂದು ಯೋಜನೆ ಶಂಕರಣ ಇದು ಆಯ್ತಾ. ಆಮೇಲೆ ಈಗ ಚಾರ್ಜರ್ ಇಲ್ಲ ಅಂತ ನೀನ್ ಹೇಳದಲ್ಲ, ಅದ್ ಸತ್ಯ, ಒಪ್ಕೊಳ್ಳೋದ. ಆ ತರದಿರುವಾಗ ಈಗ ನಾನು ಇಲ್ಲಿಂದ ಬೆಂಗಳೂರು ಹೋಗ್ಬೇಕು ಅಂತ ಅಂತ ಅಂತ ಅಂದ್ರೆ ಮಧ್ಯ ಅಲ್ಲಿ ಕುಣಗಲ್ತಾವಲೋ, ಮುಂದ್ಕೋದ್ಮೇಲೆ ನಿಂತ್ಕೊಬಿಟ್ರೆ ಏನ್ ಮಾಡೋದು ಅನ್ನೋ ತರದ್ದು ಯೋಜನೆ ಬಂದೇ ಬರ್ತದೆ. ಇಲ್ಲ ಅಂತ ಅಲ್ಲ ಆಯ್ತಾ. ಅದಕ್ಕೋಸ್ಕರ ಏನ್ ಮಾಡೋರು ಅಂತ ಅಂದ್ರೆ, ಅಲ್ಲಲ್ಲೇ ಚಾರ್ಜಿಂಗ್ ಪಾಯಿಂಟ್ ಗಳು ಮಾಡೋದು ಅಂತ ಹೇಳ್ಬಿಟ್ಟು.
1: ಈಗ ನಮ್ದು ಹೆಂಗೆ ಪೆಟ್ರೋಲ್ ಬಂಕು ಈ ಡೀಸೆಲ್ ಎಲ್ಲ
2: ಸಿಗೋ
1: ಅದೇ ತರ ಇವರು ಚಾರ್ಜಿಂಗ್ ಮಿಷಿನ್ ಒಂದು ಪಾಯಿಂಟ್ ಇಟ್ಬಿಟ್ಟವ್ರೆ ಅಂತ.
2: ಚಾರ್ಜಿಂಗ್ ಮಿಷಿನ್ ಒಂದು ಪಾಯಿಂಟ್ ಇಟ್ಬಿಡೋದಲ್ಲಿ ಈಗ ಇಲ್ಲಿಂದ ಹೊರಟ್ರೆ ಬೆಂಗಳೂರವರೆಗೂ ಇರ್ಬೇಕು. ಎಲ್ಲಿ ಕಡಿಮೆ ಆಯ್ತದೆ, ಕಡಿಮೆ ಆಯ್ತು ಅಂತ ನಮ್ಗೆ ಅನ್ನಿಸ್ತದೆ, ಅಲ್ಲಿ ಹೋಗೋದು ಚಾರ್ಜ್ ಮಾಡ್ಕೊಳ್ಳೋದು. ಚಾರ್ಜ್ ಅಂತ ಅಂದ್ರೆ ನೀನ್ ಗಂಟೆ ಕಟ್ಲೆ ದಿವ್ಸ ಕಟ್ಲೆ ಮಾಡ್ಕೊಳ್ಳಂಗಿಲ್ಲ, ಅದು ಬಿರ್ನ ಆಗ್ಬೇಕು. ಬೇಗ ಲೋಕ ತಾಂಡ್ ನಿಲ್ಸಿದ ತಕ್ಷಣ
1: ಚಾರ್ಜ್ ಆಗ್ಬಿಡ್ಬೇಕು.
2: ಒಂದ್ ಕಾಫಿನೋ ಟೀನೋ
1: ಕುಡಿಯೋ ಟೈಮ್
2: ಇಲ್ಲ ಅಂತ ಒಂದು ತಿಂಡಿನೋ ತಿನ್ನೋದ್ರೊಳಗಡೆ ಚಾರ್ಜ್ ಆಗ್ಬೇಕು. ಆ ತರದ್ದೆಲ್ಲ ವ್ಯವಸ್ಥೆ ಮಾಡ್ಬೇಕು ಅಂತ ಅಂತ ಅನ್ಕೊಂಡು ಈ ಒಂದು ಎಲೆಕ್ಟ್ರಾನಿಕ್ ವೆಹಿಕಲ್ಸ್ ಅಂತ ಏನವ ಕರೆಂಟ್ ನಾವು ಇವಕ್ಕೆ ಪ್ರೋತ್ಸಾಹ ಕೊಡಬೇಕು ಅಂತ ಹೇಳ್ಬಿಟ್ಟು ಮಾಡಿರ ಅಂತ ಒಂದು ಯೋಜನೆ ಶಂಕರಣ ಇದು. ಇದು ನೋಡು

0: ಚೆನ್ನಾಗಿ ಮಾಡೋರೆ ಅಂತ ಅಂದ್ರೆ ನೀನ್ ಸ್ವಂತಕ್ಕೆ ತಗತೀನಿ ಅಂತ ಅಂದ್ರು ಅದಕ್ಕೆ ಸಬ್ಸಿಡಿ
1: ಐತೆ
0: ಆಯ್ತಾ. ಆಮೇಲೆ ನೀನ್ ಏನಾದ್ರು ವಾಣಿಜ್ಯಕ ಉದ್ದೇಶಕ್ಕೆ ತಗತೀನಿ ಅಂತ ಅಂದ್ರೆ ನೀನ್ ಆಗ್ಲೇ ಕೇಳಿದೆ ಮೂರ್ ಚಕ್ರದ ಐತಾ ಅಂತ ಹೇಳ್ಬಿಟ್ಟು ಕೇಳಿದೆ ಆಯ್ತಾ, ಅದು ತಗತೀನಿ ಅಂತ ಅಂದ್ರೆ ಸಬ್ಸಿಡಿ ಕೂಡ ಅಂತದ್ದು. ಈಗ ನಾಲ್ಕ ಚಕ್ರದ್ದು ಏನಾದ್ರು ನಾನು ಬಾಡಿಗೆ ಗಿಡ್ಗೆ ಹೊಡಿತೀನಿ ಅಂತ ಅಂತ ಅಂತ ಅಂದ್ರೆ ಆಯ್ತಾ. ಆಮೇಲಿಂದವ ಈ ಆಂಬುಲೆನ್ಸ್ ಇಂಥವೆಲ್ಲ ಬರ್ತಾವಲ್ಲ, ಇಂಥವ್ ತಗತೀನಿ ಅಂತ ಅಂದ್ರು ಅವಕ್ಕೂ ಎಲ್ಲವ ಇವಿ ಬಂದ್ಬಿಟ್ಟವ ಈಗ, ಅದಕ್ಕೆ ತಗತೀನಿ ಅಂತ ಅಂದ್ರೆ ಅದಕ್ಕೂ ಕೂಡ ಅಂತದ್ದು
1: ಸಬ್ಸಿಡಿ
0: ಕೂಡ ಅಂತದ್ದು. ಆಮೇಲೆ ಏನಾದ್ರು ಈಗ ಅದು ಹೊಸದಾಗಿ ನಾನು ಖರೀದಿ ಮಾಡ್ಬೇಕು ಅಂತ ಅಂದ್ರೆ ಈ ಹೊಸದಾಗಿ ಏನ್ ಬರ್ತದ ಅವೆಲ್ಲ ಸಾಮಾನ್ಯವಾಗಿ ಸ್ವಲ್ಪ ಕಾಸ್ಟ್ಲಿನೇ
1: ಇರ್ತದೆ,
0: ಏನ್ ಕಮ್ಮಿ ಏನು ಇರಕ್ಕಲ್ಲ ಶಂಕರಣ್ಣ. ಅಂತ ಟೈಮಲ್ಲಿ ಅದಕ್ಕೆ ಬೇಕಾಗಿರೋ ಅಂತ ಬಂಡವಾಳ ಈ ಸಾಲ ಕೊಡ್ಸೋ ಅಂತದ್ದು, ಸ್ವಲ್ಪ ಕಡಿಮೆ ಬಡ್ಡಿ ದರದಲ್ಲಿ ಕೊಡ್ಸೋ ಅಂತದ್ದು, ಈ ತರದ್ದೆಲ್ಲನು ಮಾಡ್ತಾವ್ರೆ. ಆಮೇಲೆ ಇದು ಬಾರಿ ವಿಶೇಷವಾಗಿ ಶಂಕರಣ ಈ ದೊಡ್ಡ ದೊಡ್ಡ ಪೇಟೆ ಪಟ್ಟಣಗಳವ ನೋಡು, ಈಗ ನಮ್ ಬೆಂಗಳೂರು
1: ನಗರ ಪ್ರದೇಶಗಳು,
0: ನಗರ ಪ್ರದೇಶಗಳು ಅದರಲ್ಲೂ ಏನು ಅಂತ ಅಂದ್ರೆ ಕೆಲವವೇ ಈಗ ಡೆಲ್ಲಿ, ಮುಂಬಯಿ, ಕಲ್ಕತ್ತಾ, ಚೆನ್ನೈ, ಅಹಮದಾಬಾದು, ಸೂರತ್ತು, ಬೆಂಗಳೂರು, ಪುಣೆ, ಹೈದರಾಬಾದು, ಇಂಥ ದೊಡ್ಡ ದೊಡ್ಡ ಸಿಟಿಗಳು ಏನವೋ ಇಲ್ಲಿ ಈ ಸಾರ್ವಜನಿಕ ಸಾರಿಗೆ ಅಂತ ಹೇಳ್ಬೋದು ಬಸ್ಗಳಲ್ಲೇ ಓಡಾಡ್ಲಿ ಅಂತ ಅಂತ ಅನ್ಕೊಂಡು ಸುಮಾರು ಒಂದು 14,028 ಬಸ್ಗಳು ಖರೀದಿ ಮಾಡಕ್ಕೆ, ಅದಕ್ಕೋಸ್ಕರವ 4,390 crore ತೆಗೆದಿಟ್ಟರು ಅಂತ ನೋಡು.
1: ಸಿಕ್ಕಾಪಟ್ಟೆ ದೊಡ್ಡ ಬಂಡವಾಳ,
0: ದೊಡ್ಡ ಬಂಡವಾಳ. ಈ 40 lakh ಜಾಸ್ತಿ ಯಾವ ನಗರಗಳಲ್ಲಿ ಜನಸಂಖ್ಯೆ ಇರ್ತದ ಅಂತ ಪ್ರದೇಶದಲ್ಲಿ ಮಾಡ್ಬೇಕು ಅಂತ ಹೇಳ್ಬಿಟ್ಟು ಇವತ್ತು ನಮ್ಮ ನೀರಾಗಿರ್ಬೋದು, ಗಾಳಿ ಆಗಿರ್ಬೋದು, ಇಷ್ಟರ ಮಟ್ಟಿಗೆ ಮಾಲಿನ್ಯ ಆಗಿದೆ. ಆ ಮಾಲಿನ್ಯ ತಡೆಗಟ್ಟಬೇಕು ಅಂತ ಅಂದ್ರೆ ಇಂಥವೆಲ್ಲ ಅವನವೆ ಪ್ರೋತ್ಸಾಹ ಕೊಡಬೇಕು ಅನ್ನೋ ಒಂದು ಕಾರಣಕ್ಕಾಗಿ ಮಾಡ್ರ ಅಂತ. ಆಮೇಲೆ ಜಾಸ್ತಿ ಟ್ರಕ್ ಗಳು ಓಡಾಡುವಂತ ಜಾಗದಲ್ಲೆಲ್ಲವ ಅಲ್ಲಲ್ಲೇ ಚಾರ್ಜಿಂಗ್ ಪಾಯಿಂಟ್ ಮಾಡ ಅಂತ ನೋಡು. ಈ ತರದ್ದೆಲ್ಲ ಮಾಡಕ್ಕೆ ಅದಕ್ಕೂ ಸುಮಾರು ಒಂದು 500 crore ತೆಗೆದಿಟ್ಟವ್ರಂತೆ. ಒಟ್ಟಿಗೆ ಏನು ಅಂತ ಅಂದ್ರೆ ಶಂಕರಣ, ಈ ವಾಹನಗಳ ಸಂಖ್ಯೆ ಏನ್ ಜಾಸ್ತಿ ಆಯ್ತೋ ಇದು ಪರಿಸರವನ್ನ ಇನ್ನೂ ಜಾಸ್ತಿ ಮಾಲಿನ್ಯ ಮಾಡ್ತಾರೆ ದಿವಸಗಳಲ್ಲಿ ಆಯ್ತಾ. ಅದಕ್ಕೋಸ್ಕರವ ಅದ್ ತಪ್ಪಿಸ್ಬೇಕು ಅಂತ ಹೇಳಿದ್ರೆ ಇವಾದ್ರೂ ಕರೆಂಟ್ ನಾವಾದ್ರೆ ನೀನ್ ಎಷ್ಟು ಓಡಿಸಿದ್ರು ಏನು ಗಾಳಿನೂ ಬರಕಲ್ಲ,
1: ಹೊಗೆನೂ ಬರಕಲ್ಲ,
0: ಎಂತದ್ದು ಬರಕಲ್ಲ,
1: ಪರಿಸರ ಮಾಲಿನ್ಯ
0: ಹಾಕಲ್ಲ. ಅದಕ್ಕೋಸ್ಕರವ ಇದ ಮಾಡ್ರ ಅಂತದ್ದು. ಇದೊಂದು ಭಾರಿ ದೊಡ್ಡ ಯೋಜನೆ ಶಂಕರಣ, ಇದು ಏನ್ ಸಣ್ಣ ಪುಟ್ಟದ್ದು ಏನಲ್ಲ.
1: ಅಲ್ಲ ನೀನ್ ಹೇಳದ್ ನೋಡಿದ್ರೆ ಅದು ಕೋಟಿ ಗಟ್ಟಲೆ ಬಂಡವಾಳ ಹಾಕ್ಬಿಟ್ಟು ಸರ್ಕಾರದವರು ಈ ತರ ಉತ್ತೇಜನ ಮಾಡಕ್ಕೆ ನಮ್ಗೆ ಪ್ರೋತ್ಸಾಹ ಮಾಡ್ತಾವ್ರೆ ಅಂತಂದ್ರೆ ನಾವು ಬಳಸ್ಕೊಳ್ದೆ ಹೋದ್ರೆ ನಮ್ಮಂತ ದಡ್ರ ಯಾರು ಇರಕಲ್ಲ ನೋಡು,
0: ಯಾರು ಇರಕಲ್ಲ ನೋಡು. ಈಗ ತ್ರಿಚಕ್ರ ವಾಹನ, ದ್ವಿಚಕ್ರ ವಾಹನ ಅಂತ ಎಲ್ಲ ಹೇಳಿದ್ನಲ್ಲ ನಾನು, ತ್ರಿಚಕ್ರ ವಾಹನಕ್ಕೆ ಸುಮಾರು 48,400 ಫಾಸ್ಟ್ ಚಾರ್ಜಿಂಗ್ ಸೆಂಟರ್ಗಳು ಮಾಡಬೇಕು ಅಂತ ಹೇಳ್ಬಿಟ್ಟು ಯೋಜನೆ ಮಾಡ್ರ ಅಂತ ಆಯ್ತಾ. ಇನ್ನು 4 chakras ನಾನು ಆಗ್ಲೇ ಹೇಳಿದ್ನಲ್ಲ, ಟ್ರಕ್ ಪಕ್ಕ ಇಂಥವೆಲ್ಲವ ಅವ್ ಸುಮಾರು 22,100. ಆಮೇಲೆ ಈ ಬಸ್ಗಳು ಹೇಳಿದ್ನಲ್ಲ, ಬಸ್ ಎಲ್ಲ ಬಂದು ನೋಡಿದ್ಯಲ್ಲ ನೀನು,
1: ಅದೇ ಕೇಳಿದೀನಿ,
0: ಇಲ್ಲೆಲ್ಲ ಓಡಾಡ್ತಾವಲ್ಲ ಶಂಕರಣ್ಣ.
1: ಗಮನಿಸಲ್ಲ ಕಂದ್ಬಿಡು,
0: ಅಯ್ಯೋ ಚಿತ್ರದುರ್ಗ ಕೊಡ್ತವೆ, ಹಾಸನಕ್ಕೆ ಕೊಡ್ತವೆ, ಇನ್ನು ಅಕಡಿಕೆಲ್ಲ ಓಡ್ತವೆ ಅಂತ ನಾವು ಹೋಗ್ಲು ನಮಗೆ ಗೊತ್ತಾಗಲ್ಲ. ಇಲ್ಲಾದ್ರೂ ಸ್ವಲ್ಪ ಓಡಾಡ್ತಿರ್ತೀವಲ್ಲ, ಎಲ್ಲ ಬಂದವೆ ಏನ್ ಸೌಂಡೇ ಬರಕಲ್ಲ, ಹಿಂದೆ ಬಂದ್ರು
1: ಗೊತ್ತಾಗಲ್ಲ,
0: ಆರನ್ ಮಾಡಿದ್ರೆ ಮಾತ್ರ ಗೊತ್ತಾಯ್ತದೆ, ಇಲ್ಲ ಅಂತಂದ್ರೆ ಯಾವ ಸೌಂಡು ಇಲ್ಲ, ಹೊಗೆನೂ ಇಲ್ಲ, ಎಂತದೂ ಇಲ್ಲ. ಈ ತರ ಮಾಡ್ರ ಅಂತವು ಇವಕ್ಕೆಲ್ಲ ಮಾಡ್ಬೇಕು ಅಂತ ಅಂತ ಅನ್ಕೊಂಡು ಈ ಒಂದು ಯೋಜನೆ ಮಾಡಿರೋದು ಶಂಕರಣ ಆಯ್ತಾ. 2024 October 1 ಜಾರಿ ಮಾಡಿ ಎಲ್ಲವನ್ನು ಜಾಸ್ತಿ ಮಾಡ್ಬೇಕು ಅಂತ ಹೇಳಿ ಮಾಡ್ರ ಅಂತ ಒಂದು ಇದು. ಇಂತ ಯೋಜನೆಗಳಲ್ಲಿ ಇರ್ತಾವ ಶಂಕರಣ, ನೀನು ಬಳಕೆ ಮಾಡ್ಕೋಬೇಕು, ತಿಳ್ಕೋಬೇಕು
1: ಏನಾಗ್ಬಿಡ್ತದೆ ಅಂತಂದ್ರೆ. ಈ ತರ ಸಮಸ್ಯೆ ಬಂದಾಗ್ಲೇ ಏನಾದ್ರು ಒಂದು ಪರಿಹಾರ ಕಂಡಿಡಬೇಕು ಅಂತ ಅನ್ಕಂದೆ ಬತ್ತಿನ ಹೊರತು ಸಮಸ್ಯೆ ಆಗ್ಲಾರ ಎಲ್ಲಿ ಬರುವೆ. ಅಲ್ಲಿ ನಂದು ಟ್ರಾಕ್ಟರ್ ನಿಂತ್ಕೊಂಡು ಅವ್ನ ಡ್ರೈವರ್ ದುಡ್ಡು ಬೇಕು ಡೀಸೆಲ್ ಹಾಕ್ಸಕ್ಕೆ ಅಂತ ಕೇಳೋತ್ತಿಗೆ ನೀನ್ ಇಷ್ಟೆಲ್ಲ ವಿಚಾರಗಳು ನನಗೆ
0: ಹೇಳ್ಕೊಡ್ತೀಯ ಹೆಂಗೆ ಅಂತ ಅಂದ್ರೆ ಸಮಸ್ಯೆ ಬಂದಾಗ ಬತ್ತೀಯ ಆಯ್ತಾ, ಆ ಟೈಮಲ್ಲಿ ನಾನು ಏನ್ ಹೇಳಿದ್ರು ಕೇಳ್ತೀಯ, ಆಮೇಲೆ ಕೈಗೆ ಸಿಗಕಲ್ಲಪ್ಪ ನೀನು.
1: ಇಲ್ಲ ಈಗ ಸಿಕ್ಕಿದನಲ್ಲ ಬಸ್ಗಳಕ್ಕಾಯ್ತದೆ ಈಗ ನೋಡು, ನೀನು ಕಾಣಂಗೆಯ ಈಗಾಗ್ಲೇ ಮುಂಗಾರು ಶುರುವಾಗಿ ಮಳೆ ಚೆನ್ನಾಗೇ ಹಿಡ್ಕೊಬಿಡ್ತು, ಹಸಿ ತಂಡಿ ಆಯ್ತೈತೆ. ಈ ಮಧ್ಯಾಹ್ನದಾಗ ಈ ತಂಡಿಗೆ ನಂಗೆ ಏನಾರು ಒಂದ್ಸಲ ಬಿಸ್ಬಿಸಿದೆ ಏನಾರು
0: ಕಾಫಿ?
1: ಸರಿ ಸರಿ ಆಯ್ತು, ನಡಿ ಕುಡಿ
0: ಕಾಫಿ ಕುಡ್ಕೊಂಡು ಅಷ್ಟೊತ್ತಿಗೆ ಹಾಕ್ಸ್ಕೊಂಬರ್ಲಿ, ಹೋಗನ್ ನಾನು ಬರ್ತೀನಿ ಹೊಲ್ತಕ್ಕೆ.
1: ಸರಿ ಸರಿ ಸರಿ ಸರಿ.
2: ಇದುವರೆಗೂ ಪ್ರಗತಿ ಪಥ ಕೇಂದ್ರ ಸರ್ಕಾರದ ಅಭಿವೃದ್ಧಿ ಯೋಜನೆಗಳ ಕುರಿತ ಮಾಲಿಕೆಯಲ್ಲಿ ಪ್ರಧಾನಮಂತ್ರಿ ಇ ಡ್ರೈವ್ ಯೋಜನೆ ಕುರಿತು ಮಾತುಕತೆ ಕೇಳಿದಿರಿ. ಭಾಗವಹಿಸಿದ್ದವರು ಅರಕಲಗೂಡು ವಿ ಮಧುಸೂದನ್ ಹಾಗೂ ಗೋರಾ ರವಿಶಂಕರ್. ಆಕಾಶವಾಣಿ ಹಾಸನ ಕೇಂದ್ರದಲ್ಲಿ ಸಿದ್ಧಪಡಿಸಲಾದ ಈ ಕಾರ್ಯಕ್ರಮ ರಾಜ್ಯದ ಎಲ್ಲಾ ಬಾನುಲಿ ಕೇಂದ್ರಗಳಿಂದ ಏಕಕಾಲಕ್ಕೆ ಬಿತ್ತರವಾಯಿತು.
3: ಸಮಯ 1:10 ಏನು ಮುಂದೆ ಕನ್ನಡದಲ್ಲಿ ವಾರ್ತೆಗಳು.

0: ಹನಟ್ರಾಜ್. ಮುಖ್ಯಾಂಶಗಳು: ಪ್ರಧಾನಿ ನರೇಂದ್ರ ಮೋದಿ ಇಂದಿನಿಂದ ಒಡಿಶಾ ಪಶ್ಚಿಮ ಬಂಗಾಳಕ್ಕೆ ಭೇಟಿ, ವಿವಿಧ ಅಭಿವೃದ್ಧಿ ಯೋಜನೆಗಳಿಗೆ ಚಾಲನೆ. ನಾಳೆ 12ನೇ ಅಂತಾರಾಷ್ಟ್ರೀಯ ಯೋಗ ದಿನ ಆಚರಣೆ. ಕೋಲ್ಕತ್ತಾದಲ್ಲಿ ನಡೆಯಲಿರುವ ಪ್ರಧಾನ ಕಾರ್ಯಕ್ರಮದಲ್ಲಿ ಪ್ರಧಾನಿ ಭಾಗಿ. 2,500ಕ್ಕೂ ಅಧಿಕ ಸ್ಥಳಗಳಲ್ಲಿ ಏಕಕಾಲಕ್ಕೆ ಯೋಗಾಭ್ಯಾಸ. ದೇಶಾದ್ಯಂತ ನಾಳೆ ನೀಟ್ ಯುಜಿ ಮರುಪರೀಕ್ಷೆ, ರಾಷ್ಟೀಯ ಪರೀಕ್ಷಾ ಘಟಕದಿಂದ ಸಕಲ ಸಿದ್ಧತೆ. ಪ್ರಭಾಕರ್ ಕೋರೆ, ಶಶಿಶೇಖರ್ ವೆಂಪತಿ ಸೇರಿ ಕರ್ನಾಟಕದ 5 ಸಾಧಕರಿಗೆ ಪದ್ಮಶ್ರೀ ಗೌರವ. ಇದೇ 23ರಂದು ರಾಷ್ಟ್ರಪತಿಗಳಿಂದ ಪ್ರದಾನ. ಫಿಫಾ ವಿಶ್ವಕಪ್ ಫುಟ್ಬಾಲ್, ಬ್ರೆಜಿಲ್, ಅಮೆರಿಕ, ಮೊರಾಕೋ ತಂಡಗಳಿಗೆ ಗೆಲುವು. ವಾರ್ತೆಗಳ ವಿವರ: ಪ್ರಧಾನಿ ನರೇಂದ್ರ ಮೋದಿ ಇಂದಿನಿಂದ ಒಡಿಶಾ ಮತ್ತು ಪಶ್ಚಿಮ ಬಂಗಾಳಕ್ಕೆ ಭೇಟಿ ನೀಡಲಿದ್ದಾರೆ. ಒಡಿಶಾದಲ್ಲಿ ರಾಷ್ಟ್ರಪತಿಯವರ 68ನೇ ಹುಟ್ಟುಹಬ್ಬದ ಅಂಗವಾಗಿ ಅವರು ಮಯೂರ್ಭಂಜ್ ಜಿಲ್ಲೆಯ ಫಹದ್ಪುರ ಗ್ರಾಮದಲ್ಲಿ ರಾಷ್ಟ್ರಪತಿ ದ್ರೌಪದಿ ಮುರ್ಮು ಅವರನ್ನು ಭೇಟಿ ಮಾಡಲಿದ್ದಾರೆ. ರಾಷ್ಟ್ರಪತಿ ಮತ್ತು ಪ್ರಧಾನಿ ಮಯೂರ್ಭಂಜ್ ಜಿಲ್ಲೆಯ ಫಹದ್ಪುರ ಗ್ರಾಮಕ್ಕೆ ಭೇಟಿ ನೀಡಲಿದ್ದಾರೆ ಮತ್ತು ಪವಿತ್ರ ತೋಪುಗಳಾದ ಸಂತಾಲಿ ಜಹೇರಾ ಮತ್ತು ಹೋ ಜಯೇರಾ ಕೌಶಲ್ಯ ಕೇಂದ್ರ ಮತ್ತು ಫಹದ್ಪುರ ಶಾಲೆಯಲ್ಲಿ ಪ್ರಾರ್ಥನೆ ಸಲ್ಲಿಸಲಿದ್ದಾರೆ. ನಂತರ ಮೋಹನ್ ಚರಣ್ ಮಾಜಿ ನೇತೃತ್ವದ ರಾಜ್ಯ ಸರ್ಕಾರ 2 ಪೂರೈಸಿದ ಅಂಗವಾಗಿ ಮಯೂರ್ಭಂಜ್ ಜಿಲ್ಲೆಯ ರಾಯರಂಗಪುರದಲ್ಲಿ ನಡೆಯಲಿರುವ ಕಾರ್ಯಕ್ರಮದಲ್ಲಿ ಅವರು ಭಾಗವಹಿಸಲಿದ್ದಾರೆ. ಕಾರ್ಯಕ್ರಮದಲ್ಲಿ ಅವರು 47,000 ಕೋಟಿ ರೂಪಾಯಿಗಳಿಗೂ ಹೆಚ್ಚು ಮೌಲ್ಯದ ವಿವಿಧ ಅಭಿವೃದ್ಧಿ ಯೋಜನೆಗಳ ಉದ್ಘಾಟನೆ ಮತ್ತು ಶಂಕುಸ್ಥಾಪನೆ ನೆರವೇರಿಸಲಿದ್ದಾರೆ. ಇಂಧನ, ಕೈಗಾರಿಕಾ ಮೂಲಸೌಕರ್ಯ, ರಸ್ತೆ ಸಂಪರ್ಕ, ಕುಡಿಯುವ ನೀರು, ಆರೋಗ್ಯ, ಶಿಕ್ಷಣ, ಪ್ರವಾಸೋದ್ಯಮ ಮತ್ತು ನೀರಾವರಿ ಸೇರಿದಂತೆ ಪ್ರಮುಖ ಕ್ಷೇತ್ರಗಳನ್ನು ಈ ಯೋಜನೆ ಒಳಗೊಂಡಿದೆ. 2 ಪಶ್ಚಿಮ ಬಂಗಾಳ ಪ್ರವಾಸದ ವೇಳೆ ಪ್ರಧಾನಿ ಮೋದಿ ಇಂದು ಹೂಗ್ಲಿ ಜಿಲ್ಲೆಯ ತಾರಕೇಶ್ವರದಲ್ಲಿ ಆಯೋಜಿಸಲಾಗಿರುವ ಪಶ್ಚಿಮ ಬಂಗಾಳ ದಿವಸ್ ಆಚರಣೆಯಲ್ಲಿ ಭಾಗವಹಿಸಲಿದ್ದಾರೆ. ಈ ವೇಳೆ ಅವರು ಹಲವು ಅಭಿವೃದ್ಧಿ ಯೋಜನೆಗಳಿಗೆ ಚಾಲನೆ, ಲೋಕಾರ್ಪಣೆ ಮತ್ತು ಶಂಕುಸ್ಥಾಪನೆ ನೆರವೇರಿಸಲಿದ್ದಾರೆ. ಪ್ರಧಾನಮಂತ್ರಿಯವರು ಪಶ್ಚಿಮ ಬಂಗಾಳದಲ್ಲಿ ಪ್ರಧಾನಮಂತ್ರಿ ಫಸಲ್ ಬಿಮಾ ಯೋಜನೆ, ಡಿಜಿಟಲ್ ಕೃಷಿ ಅಭಿಯಾನದ ಭಾಗವಾಗಿ ಅಗ್ರಿಸ್ಟ್ಯಾಕ್, ನೈಸರ್ಗಿಕ ಕೃಷಿಯ ರಾಷ್ಟೀಯ ಅಭಿಯಾನ ಮತ್ತು ಪ್ರಧಾನಮಂತ್ರಿ ಧನ್ ಧಾನ್ಯ ಕೃಷಿ ಯೋಜನೆ ಸೇರಿದಂತೆ ಹಲವಾರು ಪ್ರಮುಖ ಕೇಂದ್ರ ಕೃಷಿ ಯೋಜನೆಗಳಿಗೆ ಚಾಲನೆ ನೀಡಲಿದ್ದಾರೆ. ನಾಳೆ ಪ್ರಧಾನಿಯವರು ಕೋಲ್ಕತ್ತಾದಲ್ಲಿ ಬೆಳಿಗ್ಗೆ 6:30 ಸುಮಾರಿಗೆ 12ನೇ ಅಂತಾರಾಷ್ಟೀಯ ಯೋಗ ದಿನಾಚರಣೆಯಲ್ಲಿ ಭಾಗವಹಿಸಲಿದ್ದಾರೆ. ಕೋಲ್ಕತ್ತಾದ ಶ್ಯಾಮ್ ಪ್ರಸಾದ್ ಮುಖರ್ಜಿ ಬಂದರಿನಲ್ಲಿ ದೇಶೀಯವಾಗಿ ವಿನ್ಯಾಸಗೊಳಿಸಿದ ಮತ್ತು ನಿರ್ಮಿಸಲಾದ 3 ನೌಕಾ ಹಡಗುಗಳಾದ ಐಎನ್ಎಸ್ ದುನಾಗಿರಿ, ಐಎನ್ಎಸ್ ಸಂಶೋಧಕ್ ಮತ್ತು ಐಎನ್ಎಸ್ ಅಗ್ರೈ ಕಾರ್ಯಾರಂಭಕ್ಕೂ ಚಾಲನೆ ನೀಡಲಿದ್ದಾರೆ. ಯೋಗ ಭಾರತೀಯ ಸಂಸ್ಕೃತಿಯ ಅಮೂಲ್ಯ ಕೊಡುಗೆಗಳಲ್ಲಿ ಒಂದು. ಇದು ದೇಹ, ಮನಸ್ಸು ಮತ್ತು ಆತ್ಮದ ಸಮತೋಲನವನ್ನು ಸಾಧಿಸುವ ಪ್ರಾಚೀನ ಶಿಸ್ತಾಗಿದ್ದು ವಿಶ್ವದಾದ್ಯಂತ ಅದರ ಮಹತ್ವವನ್ನು ಇತ್ತೀಚಿನ ದಿನಗಳಲ್ಲಿ ಎಲ್ಲರೂ ಅರಿಯತೊಡಗಿದ್ದಾರೆ. 12ನೇ ಅಂತಾರಾಷ್ಟ್ರೀಯ ಯೋಗ ದಿನವನ್ನು ನಾಳೆ ಆಚರಿಸಲಾಗುತ್ತಿದ್ದು ಈ ವರ್ಷದ ಮುಖ್ಯ ಕಾರ್ಯಕ್ರಮವು ಪಶ್ಚಿಮ ಬಂಗಾಳದ ಕೋಲ್ಕತ್ತಾದಲ್ಲಿ ಪ್ರಧಾನಿ ನರೇಂದ್ರ ಮೋದಿ ಅವರ ನೇತೃತ್ವದಲ್ಲಿ ಜರುಗಲಿದೆ. ಈ ವರ್ಷದ ಅಂತಾರಾಷ್ಟ್ರೀಯ ಯೋಗ ದಿನವನ್ನು ಆರೋಗ್ಯಕರ ವೃದ್ಧಾಪ್ಯಕ್ಕಾಗಿ ಯೋಗ ಎಂಬ ವಿಷಯದಡಿ ಆಚರಿಸಲಾಗುತ್ತಿದೆ. ಇದು ವಯಸ್ಸಾದ್ಯಂತ ದೈಹಿಕ ಕ್ಷಮತೆ, ಸ್ವಾತಂತ್ರ್ಯ ಮತ್ತು ಸ್ವಾಸ್ಥ್ಯವನ್ನು ಕಾಪಾಡಿಕೊಳ್ಳಲು ಯೋಗದ ಮಹತ್ವವನ್ನು ಒತ್ತಿ ಹೇಳುತ್ತದೆ. ಭಾರತದಾದ್ಯಂತ ಸುಮಾರು 2,500 ಅಧಿಕ ಸ್ಥಳಗಳಲ್ಲಿ ಏಕಕಾಲಕ್ಕೆ ಯೋಗಾಭ್ಯಾಸ ನಡೆಯಲಿದ್ದು ಕರ್ನಾಟಕದ ಐತಿಹಾಸಿಕ ತಾಣವಾದ ಹಂಪಿಯ ಆವರಣದಲ್ಲೂ ವಿಶೇಷ ಕಾರ್ಯಕ್ರಮಗಳನ್ನು ಆಯೋಜಿಸಲಾಗಿದೆ. ಸರ್ಕಾರದ ವತಿಯಿಂದ ಬೆಂಗಳೂರಿನ ವಿಧಾನಸೌಧದಲ್ಲಿ ವಿಶೇಷ ಕಾರ್ಯಕ್ರಮ ಆಯೋಜಿಸಲಾಗಿದೆ. ನಾಳೆ ನಿಗದಿಯಾಗಿರುವ ರಾಷ್ಟೀಯ ಅರ್ಹತಾ ಮತ್ತು ಪ್ರವೇಶ ಪರೀಕ್ಷೆ ನೀಟ್ ಯುಜಿ 2026 ಮರುಪರೀಕ್ಷೆ ನಡೆಯಲಿದೆ. ಪರೀಕ್ಷೆಯನ್ನು ಸುಗಮ, ನ್ಯಾಯಸಮ್ಮತ ಮತ್ತು ಪಾರದರ್ಶಕತೆಯಿಂದ ನಡೆಸಲು ಘಟಕ ಸಂಪೂರ್ಣವಾಗಿ ಸಿದ್ಧವಾಗಿದೆ ಎಂದು ರಾಷ್ಟೀಯ ಪರೀಕ್ಷಾ ಸಂಸ್ಥೆ ಎನ್ಟಿಎ ಹೇಳಿದೆ. ಭಾರತದ 551 ನಗರಗಳಲ್ಲಿ ಮತ್ತು ವಿದೇಶಗಳ 14 ನಗರಗಳಲ್ಲಿ 22.79 ಲಕ್ಷಕ್ಕೂ ಹೆಚ್ಚು ಅಭ್ಯರ್ಥಿಗಳಿಗೆ ಪರೀಕ್ಷೆ ನಡೆಸಲಾಗುವುದು ಎಂದು ಎನ್ಟಿಎ ಹೇಳಿಕೆಯಲ್ಲಿ ತಿಳಿಸಿದೆ. ಈ ವಾರ್ತೆಗಳನ್ನು ಆಕಾಶವಾಣಿಯಿಂದ ಕೇಳುತ್ತಿದ್ದೀರಿ.
1: ನಮ್ಮ ಎಲ್ಲಾ ರಾಷ್ಟೀಯ ವಾರ್ತೆಗಳು ಹಾಗೂ ಪ್ರದೇಶ ಸಮಾಚಾರ ಈಗ ಆಕಾಶವಾಣಿ ನ್ಯೂಸ್ ಕನ್ನಡ ಯೂಟ್ಯೂಬ್ ಚಾನೆಲ್ನಲ್ಲಿ ಲಭ್ಯ.
2: ನಮ್ಮ ಎಕ್ಸ್ ಖಾತೆ ಮತ್ತು ಇನ್ಸ್ಟಾಗ್ರಾಮ್ ಖಾತೆ ಆಕಾಶವಾಣಿ ನ್ಯೂಸ್ ಕನ್ನಡ.
3: ಹೆಚ್ಚಿನ ಮಾಹಿತಿಗಾಗಿ ನಮ್ಮ ಫೇಸ್ಬುಕ್ ಖಾತೆ AIR ಕನ್ನಡ

0: ಅನುಸರಿಸಿ.
1: ಮಾಹಿತಿಯ ಹುರಣ ವಾರದ ಕಾರ್ಯಕ್ರಮ ಪ್ರಚಲಿತ ವಿದ್ಯಮಾನ ಪ್ರತಿ ಬುಧವಾರ 9:15.
2: ಕರ್ನಾಟಕದ 5 ಸಾಧಕರು ದೇಶದ ಪ್ರತಿಷ್ಠಿತ ನಾಗರಿಕ ಪ್ರಶಸ್ತಿಗಳಲ್ಲಿ ಒಂದಾದ ಪದ್ಮಶ್ರೀ ಪ್ರಶಸ್ತಿಗೆ ಭಾಜನರಾಗಿದ್ದು ಇದೇ 23ರಂದು ಪ್ರದಾನ ಮಾಡಲಾಗುತ್ತದೆ. ರಾಷ್ಟಪತಿ ಭವನದಲ್ಲಿ ನಡೆಯಲಿರುವ ಸಮಾರಂಭದಲ್ಲಿ ರಾಷ್ಟಪತಿ ದ್ರೌಪದಿ ಮುರ್ಮು ಅವರು ಪ್ರಶಸ್ತಿ ಪ್ರದಾನ ಮಾಡಲಿದ್ದಾರೆ. ಕೆಎಲ್ಇ ಸಂಸ್ಥೆಯ ಮೂಲಕ ಲಕ್ಷಾಂತರ ಗ್ರಾಮೀಣ ವಿದ್ಯಾರ್ಥಿಗಳಿಗೆ ಜಾಗತಿಕ ಮಟ್ಟದ ಶಿಕ್ಷಣ ಮತ್ತು ಆಸ್ಪತ್ರೆಗಳ ಮೂಲಕ ಬಡವರಿಗೆ ಅತ್ಯಾಧುನಿಕ ಉಚಿತ ಅಥವಾ ಕಡಿಮೆ ವೆಚ್ಚದ ವೈದ್ಯಕೀಯ ಸೇವೆ ನೀಡುತ್ತಿರುವ ಡಾಕ್ಟರ್ ಪ್ರಭಾಕರ್ ಕೋರೆ ಮತ್ತು ದೂರದರ್ಶನ ಮತ್ತು ಆಕಾಶವಾಣಿಯನ್ನು ಸಂಪೂರ್ಣವಾಗಿ ನವೀಕರಿಸಿ ಕೋವಿಡ್ ಸಮಯದಲ್ಲಿ ರಾಮಾಯಣ ಪ್ರಸಾರದ ಮೂಲಕ ಜಾಗತಿಕ ದಾಖಲೆ ಬರೆದ ಹಾಗೂ ಕೋಟ್ಯಾಂತರ ವಿದ್ಯಾರ್ಥಿಗಳಿಗೆ ಉಚಿತ ಟಿವಿ ಶಿಕ್ಷಣ ತಲುಪಿಸಿದ ತಂತ್ರಜ್ಞ ಶಶಿಶೇಖರ್ ವೆಂಪತಿ ಅವರಿಗೆ ಪದ್ಮಶ್ರೀ ಗೌರವ ನೀಡಲಾಗುತ್ತಿದೆ. ಸ್ವತಃ ತೀವ್ರ ಕಾಯಿಲೆಯಿಂದ ಬಳಲುತ್ತಿದ್ದರೂ ಅದನ್ನು ಮೆಟ್ಟಿ ನಿಂತು ದೇಶದಲ್ಲೇ ಮೊದಲ ಬಾರಿಗೆ ಸರ್ಕಾರಿ ಆಸ್ಪತ್ರೆಗಳಲ್ಲಿ ಹಿಮೋಫಿಲಿಯಾ ರೋಗಿಗಳಿಗೆ ಉಚಿತ ಚಿಕಿತ್ಸೆ ಸಿಗುವಂತೆ ಮಾಡಿದ ಕ್ರಾಂತಿಕಾರಿ ವೈದ್ಯ ಡಾ ಸುರೇಶ್ ಹನಗವಾಡಿ, ಪ್ರೆಸ್ಟೀಜ್ ಸಂಸ್ಥೆಯನ್ನು $1 billion ಉದ್ಯಮವಾಗಿ ಬೆಳೆಸಿ ಕುಕ್ಕರ್ ಅಪಘಾತ ತಡೆಯುವ ಆವಿಷ್ಕಾರದ ಪೇಟೆಂಟ್ ಹಕ್ಕನ್ನು ದೇಶದ ಜನರ ಜೀವ ರಕ್ಷಣೆಗಾಗಿ ಇಡೀ ಉದ್ಯಮಕ್ಕೆ ಉಚಿತವಾಗಿ ಬಿಟ್ಟುಕೊಟ್ಟ ಉದ್ಯಮಿ ಟಿಟಿ ಜಗನ್ನಾಥನ್, ಹಾಗೂ ಅಂತಾರಾಷ್ಟೀಯ ವಿಮಾನ ನಿಲ್ದಾಣಗಳಲ್ಲಿ ಕಡ್ಡಾಯವಾಗಿರುವ ದೃಷ್ಟಿ ವ್ಯವಸ್ಥೆಯನ್ನು ಆವಿಷ್ಕರಿಸಿ ಅಗ್ನಿಕ್ಷಿಪಣಿಯ ತಾಂತ್ರಿಕ ದೋಷ ನಿವಾರಿಸಿ ಭಾರತೀಯ ರಕ್ಷಣಾ ವಲಯವನ್ನು ಸ್ವಾವಲಂಬಿಯಾಗಿಸಿದ ವಿಜ್ಞಾನಿ ಡಾ ಶುಭಾ ವೆಂಕಟೇಶ್ ಅಯ್ಯಂಗಾರ್ ಅವರಿಗೂ ಈ ಗೌರವ ನೀಡಲಾಗುತ್ತಿದೆ. ಕೇಂದ್ರ ಗೃಹ ಸಚಿವ ಅಮಿತ್ ಶಾ ಇಂದು ಕೊಲ್ಹಾಪುರ ಮತ್ತು ಇಚಲ್ಕರಂಜಿಗೆ ಭೇಟಿ ನೀಡಲಿದ್ದಾರೆ. ಈ ವೇಳೆ ಅವರು ಮಹಾಲಕ್ಷ್ಮಿ ದೇವಾಲಯದ ಆವರಣದಲ್ಲಿ ವಿವಿಧ ಅಭಿವೃದ್ಧಿ ಕಾಮಗಾರಿಗಳನ್ನು ಉದ್ಘಾಟಿಸಲಿದ್ದಾರೆ ಮತ್ತು ದೇವಾಲಯ ಪ್ರದೇಶದಲ್ಲಿ ಪಶ್ಚಿಮ ಮಹಾರಾಷ್ಟ ದೇವಾಲಯ ಅಭಿವೃದ್ಧಿ ಯೋಜನೆ ಅಡಿಯಲ್ಲಿ ಕೈಗೊಳ್ಳಲಾಗುತ್ತಿರುವ ಅಭಿವೃದ್ಧಿ ಯೋಜನೆಗಳನ್ನು ಪರಿಶೀಲಿಸಲಿದ್ದಾರೆ. ಭಾರತ ಮತ್ತು ಅಫ್ಘಾನಿಸ್ತಾನ ನಡುವಿನ 3ನೇ ಹಾಗೂ ಅಂತಿಮ ಏಕದಿನ ಕ್ರಿಕೆಟ್ ಪಂದ್ಯ ಇಂದು ಮಧ್ಯಾಹ್ನ ಚೆನ್ನೈನ ಎಂಎ ಚಿದಂಬರಂ ಕ್ರೀಡಾಂಗಣದಲ್ಲಿ ನಡೆಯಲಿದೆ. ಮಧ್ಯಾಹ್ನ 1:30 ಪಂದ್ಯ ಆರಂಭವಾಗಲಿದೆ. ಆತಿಥೇಯ ತಂಡವು ಈಗಾಗಲೇ 2-0 ಮುನ್ನಡೆಯೊಂದಿಗೆ ಸರಣಿಯನ್ನು ಭದ್ರಪಡಿಸಿಕೊಂಡಿದೆ ಮತ್ತು 3 ಪಂದ್ಯಗಳ ಸರಣಿಯನ್ನು ಕ್ಲೀನ್ ಸ್ವೀಪ್ ಪೂರ್ಣಗೊಳಿಸುವ ಗುರಿಯನ್ನು ಹೊಂದಿದೆ. ಏತನ್ಮಧ್ಯೆ ವೇಗದ ಬೌಲರ್ ಹರ್ಷಿತ್ ರಾಣಾ ಮೊಣಕಾಲು ಗಾಯದಿಂದ ಚೇತರಿಸಿಕೊಂಡ ನಂತರ ಅಂತಿಮ ಏಕದಿನ ಪಂದ್ಯಕ್ಕೆ ಭಾರತ ತಂಡವನ್ನು ಸೇರಿಕೊಂಡಿದ್ದಾರೆ. ಅಮೆರಿಕ ಮತ್ತು ಇರಾನ್ ನಡುವಿನ ಹೊಸ ಸುತ್ತಿನ ಮಾತುಕತೆಗೆ ಸಿದ್ದತೆಗಳು ಮುಂದುವರೆದಿದ್ದು ಅಮೆರಿಕದ ವಿಶೇಷ ರಾಯಭಾರಿ ಸ್ಟೀವ್ ವಿಟ್ಕಾಫ್ ಸ್ವಿಟ್ಜರ್ಲೆಂಡ್ಗೆ ಪ್ರಯಾಣಿಸುತ್ತಿದ್ದಾರೆ. ಮಾಧ್ಯಮ ವರದಿಗಳ ಪ್ರಕಾರ ಪಶ್ಚಿಮ ಏಷ್ಯಾದಲ್ಲಿ ಬಿಕ್ಕಟ್ಟನ್ನು ಕೊನೆಗೊಳಿಸುವ ಗುರಿಯನ್ನು ಹೊಂದಿರುವ ಉಭಯ ದೇಶಗಳ ನಡುವೆ ಇತ್ತೀಚೆಗೆ ಘೋಷಿಸಲಾದ ತಿಳುವಳಿಕೆ ಒಪ್ಪಂದದ ನಂತರ ಮಾತುಕತೆಗಳು ಸಂಭವನೀಯ ಪರಮಾಣು ಒಪ್ಪಂದದ ಮೇಲೆ ಕೇಂದ್ರೀಕರಿಸುವ ನಿರೀಕ್ಷೆ ಇದೆ. ಭಾರತೀಯ ಭದ್ರತಾ ಮತ್ತು ವಿನಿಮಯ ಮಂಡಳಿ ಸೆಬಿ ಮಾರುಕಟ್ಟೆ ದಕ್ಷತೆಯನ್ನು ಸುಧಾರಿಸುವ, ಅನುಸರಣೆ ಅವಶ್ಯಕತೆಗಳನ್ನು ಸರಾಗಗೊಳಿಸುವ ಮತ್ತು ಹಣಕಾಸು ವಲಯದಾದ್ಯಂತ ನಿಯಂತ್ರಕ ಚೌಕಟ್ಟುಗಳನ್ನು ಬಲಪಡಿಸುವ ಗುರಿಯನ್ನು ಹೊಂದಿರುವ ಸರಣಿ ಸುಧಾರಣೆಗಳನ್ನು ಅನುಮೋದಿಸಿದೆ. ನಿನ್ನೆ ಮುಂಬೈನಲ್ಲಿ ನಡೆದ 214ನೇ ಸಭೆಯಲ್ಲಿ ಸೆಬಿ ಮಂಡಳಿಯು ಮೃತ ಹೂಡಿಕೆದಾರರ ಹೆಸರಿನಲ್ಲಿರುವ ಕಾನೂನುಬದ್ಧ ಉತ್ತರಾಧಿಕಾರಿಗಳು ಮತ್ತು ಹಕ್ಕುದಾರರಿಗೆ ಸೆಕ್ಯುರಿಟಿಗಳ ಪ್ರಸರಣವನ್ನು ಸರಳಗೊಳಿಸಿದೆ. ಸಹ ಆತಿಥೇಯ ಅಮೆರಿಕ ತಂಡ ಫಿಫಾ ವಿಶ್ವಕಪ್ನ ತನ್ನ 2ನೇ ಪಂದ್ಯದಲ್ಲಿ ಆಸ್ಟ್ರೇಲಿಯಾ ತಂಡವನ್ನು 2-0 ಅಂತರದಲ್ಲಿ ಮಣಿಸಿ ನಾಕೌಟ್ ಹಂತಕ್ಕೆ ಅರ್ಹತೆ ಗಳಿಸಿದೆ. ಸದ್ಯ ಆಡಿದ 2 ಪಂದ್ಯಗಳಿಂದ 4 ಅಂಕಗಳನ್ನು ಹೊಂದಿರುವ ಬ್ರೆಜಿಲ್ ಗುಂಪಿನಲ್ಲಿ ಅಗ್ರಸ್ಥಾನದಲ್ಲಿದ್ದು ನಾಕೌಟ್ ಹಂತಕ್ಕೇರುವ ತಂಡಗಳಲ್ಲಿ ಒಂದಾಗಿದೆ. ಈ ಮಧ್ಯೆ ಸ್ಯಾನ್ ಫ್ರಾನ್ಸಿಸ್ಕೋದಲ್ಲಿ ನಡೆದ ಡಿ ಗುಂಪಿನ ಪಂದ್ಯದಲ್ಲಿ ಪರಾಗ್ವೆ ತಂಡ 1-0 ಅಂತರದಲ್ಲಿ ಟರ್ಕಿ ತಂಡವನ್ನು ಸೋಲಿಸಿದೆ. ಕೊನೆಯಲ್ಲಿ ಮತ್ತೊಮ್ಮೆ ಮುಖ್ಯಾಂಶಗಳು. ಪ್ರಧಾನಿ ನರೇಂದ್ರ ಮೋದಿ ಇಂದಿನಿಂದ ಒಡಿಶಾ ಪಶ್ಚಿಮ ಬಂಗಾಳಕ್ಕೆ ಭೇಟಿ, ವಿವಿಧ ಅಭಿವೃದ್ಧಿ ಯೋಜನೆಗಳಿಗೆ ಚಾಲನೆ. ನಾಳೆ 12ನೇ ಅಂತಾರಾಷ್ಟೀಯ ಯೋಗ ದಿನ ಆಚರಣೆ. ಕೋಲ್ಕತ್ತಾದಲ್ಲಿ ನಡೆಯಲಿರುವ ಪ್ರಧಾನ ಕಾರ್ಯಕ್ರಮದಲ್ಲಿ ಪ್ರಧಾನಿ ಭಾಗಿ. 2,500ಕ್ಕೂ ಅಧಿಕ ಸ್ಥಳಗಳಲ್ಲಿ ಏಕಕಾಲಕ್ಕೆ ಯೋಗಾಭ್ಯಾಸ. ದೇಶಾದ್ಯಂತ ನಾಳೆ ನೀಟ್ ಯುಜಿ ಮರುಪರೀಕ್ಷೆ, ರಾಷ್ಟೀಯ ಪರೀಕ್ಷಾ ಘಟಕದಿಂದ ಸಕಲ ಸಿದ್ಧತೆ. ಪ್ರಭಾಕರ್ ಕೋರೆ, ಶಶಿಶೇಖರ್ ವೆಂಪತಿ ಸೇರಿ ಕರ್ನಾಟಕದ 5 ಸಾಧಕರಿಗೆ ಪದ್ಮಶ್ರೀ ಗೌರವ. ಇದೇ 23ರಂದು ರಾಷ್ಟ್ರಪತಿಗಳಿಂದ ಪ್ರದಾನ. ಫಿಫಾ ವಿಶ್ವಕಪ್ ಫುಟ್ಬಾಲ್, ಬ್ರೆಜಿಲ್ ಅಮೆರಿಕ ಮೊರಾಕೋ ತಂಡಗಳಿಗೆ ಗೆಲುವು. ಇಲ್ಲಿಗೆ ವಾರ್ತಾ ಪ್ರಸಾರ ಮುಕ್ತಾಯವಾಯಿತು.

ಸ್ಕೂಲ್ ಕಾಲೇಜಿನಲ್ಲಿ ಅಡ್ಮಿಷನ್ಸ್ ಆರಂಭವಾಗಿದೆಯಾ? ಹೆಚ್ಚಿನ ವಿದ್ಯಾರ್ಥಿಗಳು ನಿಮ್ಮ ಸ್ಕೂಲ್ ಕಾಲೇಜಿಗೆ ಸೇರಬೇಕಾ? ಬನ್ನಿ, ನಾವು ನಿಮ್ಮನ್ನು ಪರಿಚಯಿಸುತ್ತೇವೆ. ಪ್ರಕಟಣೆಗಾಗಿ ಸಂಪರ್ಕಿಸಿ cbsvlr@gmail.com.

ಕೃಷಿ ಸಾಧಕರನ್ನು ಪರಿಚಯಿಸಿ ಸಂಭ್ರಮಿಸುವ ಕೃಷಿ ಚಾವಡಿ ರೈತರತ್ನ. ಎತ್ತು ಹೊಗೆ ಉಗುಳಲ್ಲ, ಟ್ರ್ಯಾಕ್ಟರ್ ಸಗಣಿ ಹಾಕಲ್ಲ, ಪರಿಸರ ಕೆಡಿಸೋಲ್ಲ, ಉಳಿಮೆಯೇ ಇಲ್ಲದ ಸಹಜ ಕೃಷಿಯನ್ನು ನೀವು ಕಂಡಿದ್ದೀರಾ? ನೈಸರ್ಗಿಕ ಕೃಷಿ, ಶೂನ್ಯ ಬಂಡವಾಳ ಕೃಷಿ, ಈ ಬಗ್ಗೆ ತಿಳಿಯಲು ಮರೆಯದೆ ವೀಕ್ಷಿಸಿ ನಿಮ್ಮ ನೆಚ್ಚಿನ ಚಂದನ ವಾಹಿನಿಯಲ್ಲಿ ರೈತರತ್ನ ಹೀರೋಸ್ ಆಫ್ ದ

0: ಭಾರತದ ಸ್ವಾತಂತ್ರ್ಯ ಪೂರ್ವ ಆಂದೋಲನದ ತಾರಕ ಮಂತ್ರ ವಂದೇ ಮಾತರಂ.
1: ಈ ರಾಷ್ಟ್ರೀಯ ಗೀತೆಗೆ ಇದೀಗ 150 ವರ್ಷ.
0: ಖ್ಯಾತ ಬಂಗಾಳಿ ಸಾಹಿತಿ, ಕಾದಂಬರಿಕಾರ, ಕವಿ ಬಂಕಿಮಚಂದ್ರ ಚಟರ್ಜಿ ಅವರು 1875 ನವೆಂಬರ್ 7 ಪ್ರಕಟಿಸಿದ ಈ ರಾಷ್ಟ್ರೀಯ ಗೀತೆಯನ್ನು ಜನಸಾಮಾನ್ಯರು ಒಪ್ಪಿದ್ದು 1905 ವಂಗಭಂಗ ಚಳುವಳಿಯಲ್ಲಿ
1: ಕಾಲೇಜು ವಿದ್ಯಾರ್ಥಿಯೊಬ್ಬ ಘೋಷಿಸಿದ ವಂದೇ ಮಾತರಂ ಮಂತ್ರದ ವೀಣೆಯ ಖನಿ ಭಾರತೀಯರೆಲ್ಲರ ಹೃದಯವನ್ನ ಮುಟ್ಟಿ ಬಡಿದೆಬ್ಬಿಸಿತ್ತು.
0: ಅಷ್ಟೇ ಅಲ್ಲದೆ ಆಂಗ್ಲರ ಗರ್ವವನ್ನು ಮೆಟ್ಟಿ ಅವರ ಬುಡವನ್ನೇ ಕಂಪಿಸಿದ ಮಂತ್ರ ವಂದೇ ಮಾತರಂ,
1: ವಂದೇ ಮಾತರಂ,
0: ವಂದೇ ಮಾತರಂ,
1: ವಂದೇ ಮಾತರಂ.

0: ಇದುವರೆಗೆ ಚಿತ್ರಗೀತೆಗಳನ್ನ ಕೇಳಿದಿರಿ. ಈ ಕಾರ್ಯಕ್ರಮ ಆಕಾಶವಾಣಿ ಬೆಂಗಳೂರು ಕೇಂದ್ರದಿಂದ ಪ್ರಸಾರವಾಯಿತು.
1: ಆಕಾಶವಾಣಿ ಚೈತ್ರವನ ಚೈತ್ರವನ ಲಕ್ಷ್ಮೀಶನ ಜೈಮಿನಿ ಭಾರತದ ಸಮಗ್ರ ವಾಚನ ವ್ಯಾಖ್ಯಾನ ಕಾರ್ಯಕ್ರಮ ಪ್ರಸ್ತುತಿ ಡಾಕ್ಟರ್ ಎಎಸ್ ಶಂಕರನಾರಾಯಣ.
2: ಪ್ರಿಯ ಕೇಳುಗರೆ, ನಿಮಗೆಲ್ಲರಿಗೂ ನಮಸ್ಕಾರಗಳು ಹಾಗೂ ಚೈತ್ರವನ ಕಾರ್ಯಕ್ರಮಕ್ಕೆ ಆತ್ಮೀಯವಾದ ಸ್ವಾಗತ. ಇವತ್ತಿನ ಕಾರ್ಯಕ್ರಮದಲ್ಲಿ ಲಕ್ಷ್ಮೀಶನ ಜೈಮಿನಿ ಭಾರತದ 18ನೆಯ ಸಂಧಿಯ ಕೆಲ ಪದ್ಯಗಳ ವಾಚನ ಹಾಗೂ ವ್ಯಾಖ್ಯಾನವನ್ನು ಕೇಳಲಿದ್ದೀರಿ. ವಾಚನ ಮಾಡಲಿದ್ದಾರೆ ಶ್ರೀಮತಿ ಶಾರದಾ ಎನ್ ಮಂಜುನಾಥ್, ವ್ಯಾಖ್ಯಾನ ಮಾಡಲಿದ್ದಾರೆ ಸಖರಾಯಪಟ್ಟಣ ಶ್ರೀ ಕೆವಿ ಚಂದ್ರಮೌಳಿ.
3: ಜೈಮಿನಿ ಮಹಾಮುನಿಗಳು ಜನಮೇಜಯನಿಗೆ ಸೀತಾದೇವಿಯ ಕಥೆಯನ್ನು ಹೇಳ್ತಾ ಇದ್ದಾರೆ. ಯಾವುದೇ ತೊಂದರೆಗಳೂ ಇಲ್ಲದೆ

ಎಲ್ಲ ಪ್ರಕೃತಿಗಳು, ಎಲ್ಲ ಜಾತಿಗಳು, ನಾಲ್ಕು ವರ್ಣಗಳ ಜನರು ಕೂಡ ಸಂತೋಷವಾಗಿದ್ದಾರೆ. ಅಂತವರನ್ನ ಎಡೆಬಿಡದೆ ಕಾಪಾಡುವಲ್ಲಿ ಪುರುಷೋತ್ತಮನಾದಂತಹ ಶ್ರೀರಾಮ ತನ್ನ ಸಾಮರ್ಥ್ಯವನ್ನ ತೋರ್ತಾ ಇದ್ದಾನೆ. ಹಾಗೆ ಇಡೀ ಭೂಮಂಡಲವನ್ನ 9,000 ವರ್ಷಗಳ ಕಾಲ ನಿರಂತರವಾಗಿ ಅತ್ಯುತ್ತಮವಾಗಿ ರಾಜ್ಯ ಪರಿಪಾಲನೆಯನ್ನು ಮಾಡಿದ್ದಾನೆ. ಆದರೆ ಇಕ್ಷ್ವಾಕು ವಂಶದ ಮುಂದುವರಿಕೆಗೆ ಮಕ್ಕಳನ್ನು ಕಾಣದೇ ಇದ್ದಾಗ ಶ್ರೀರಾಮಚಂದ್ರ ಒಂದು ದಿನ ಏಕಾಂತದಲ್ಲಿ ಸೀತೆಗೆ ಹೇಳ್ತಾ ಇದ್ದಾನೆ.

ಸೀತೆಯೇ ಸ್ವಲ್ಪ ಕೇಳು, ಇಕ್ಷ್ವಾಕು ವಂಶ ನನ್ನಲ್ಲಿ ಬಂದಂದಿನಿಂದ ಸಂತತಿಯಾಗದೆ ಇರುವುದೊಂದು ದೊಡ್ಡ ಕೊರತೆಯಾಗಿದೆ. ನನಗೆ ಅನ್ನಿಸ್ತಾ ಇದೆ ನಾನು ಎಲ್ಲಿ ಕುಲಕ್ಕೆ ಮೃತ್ಯುವಾಗಿ ಬಿಡ್ತೇನೋ ಎಂಬ ಭಾವನೆ ಬರ್ತಾ ಇದೆ. ಅದು ಹಾಗಿರಲಿ, ಬಹುಶಃ ಮಾನವರಿಗೆ ಸಂಸಾರದ ಭ್ರಮೆಯನ್ನ ಬಿಡಿಸಲಿಕ್ಕೆ ಸಂತಾನವೇ ವಿಶ್ರಾಂತಿಯಾಗುವುದೇ. ನಮಗೆ ಪುತ್ರ ಸಂತಾನವಾಗದೆ ಹೋದರೆ ಏನಾಗಿಬಿಡ್ತದೋ ಅನ್ನುವ ಹೇಳಿಕೆಯನ್ನು ಹೇಳ್ತಾ ನಿಟ್ಟುಸಿರಿಯನ್ನ ಬಿಡ್ತಾ ಇದ್ದಾನೆ.

ವಿವಾಹವಾದ ನಂತರ ಸಂತಾನವನ್ನ ಪಡೆಯಬೇಕು. ಹೆಚ್ಚಾದಂತಹ ವೈಭವದಿಂದ ಪುತ್ರೋತ್ಸವದ ಸಂತಸವನ್ನ ನಾವೆಲ್ಲ ಅನುಭವಿಸಬೇಕು. ಅಂತಹ ಸುಖವನ್ನ ಹೊಂದಿ ದೇವೇಂದ್ರನ ಹಾಗೆ ಆನಂದದಿಂದ ಬಾಳದೆ ಮಕ್ಕಳು ಹುಟ್ಟುವುದನ್ನೇ ನೋಡದೇ ಇದ್ದಾಗ ನಮ್ಮ ಗತಿ ಏನಾಗಬಹುದು? ಹೀಗೆ ಮನಸ್ಸಿನ ಅತಿಯಾದಂತಹ ನೋವಿನಿಂದ ಬಳಲಿ ಹಿಂಸೆ ಪಡತಕ್ಕಂತಹ ದಿಕ್ಕಿಲ್ಲದವನ ಹಾಗೆ ನಾನಾಗ್ಬಿಟ್ಟಿದ್ದೇನೆ. ಚಿಂತೆ ಮಾಡತಕ್ಕಂತಹ ಸಂಸಾರ ಇದು ಈ ಮಾನವ ಜನ್ಮಕ್ಕೆ ಯಾಕೆ ಬೇಕು ಅನ್ನುವ ನೋವಿನ ಮಾತನ್ನ ಶ್ರೀರಾಮ ಹೇಳ್ತಾ ಇದ್ದಾನೆ.

ಜಗತ್ತಿನಲ್ಲಿ ಮಕ್ಕಳಿಲ್ಲದೆ ಹೋದರೆ ಉಂಟಾಗುವ ಪರಿತಾಪಗಳೇನು? ನೀರಿರ್ತಕ್ಕಂತಹ ಒಂದು ಸರೋವರಕ್ಕೆ ತಾವರೆಗಳೇ ಇಲ್ಲದೆ ಹೋದರೆ ಏನು ಶೋಭಿಸುತ್ತೆ ಅದು?

ನಕ್ಷತ್ರಗಳು ತುಂಬಿರತಕ್ಕಂತಹ ಒಂದು ಆಕಾಶದಲ್ಲಿ ಚಂದ್ರ ಇದ್ದಾಗ ಮಾತ್ರ ಅದರ ಕಾಂತಿ ಇನ್ನೂ ಹೆಚ್ಚಾಗಿ ಕಾಣುತ್ತೆ. ಹಾಗೆಯೇ ಸುಂದರ ಯೌವನವಿರತಕ್ಕಂತಹ ಹೆಣ್ಣಿಗೆ ಆತ್ಮೀಯನಾದಂತಹ ಪತಿ ಇಲ್ಲದೆ ಹೋದರೆ ಅದೆಷ್ಟು ದಾರುಣ. ಉತ್ತಮರಾದಂತಹ ಪ್ರಜೆಗಳು ಈ ಭೂಮಿಯಲ್ಲಿ ಇರುವಾಗ ಧರ್ಮದಿಂದ ರಾಜ್ಯ ನಡೆಸತಕ್ಕಂತಹ ರಾಜನೇ ಇಲ್ಲದೆ ಹೋದರೆ ಆ ಪ್ರಜೆಗಳ ಗತಿಯೇನು? ಹಾಗೆಯೇ ಐಶ್ವರ್ಯವಿದ್ದು ವಂಶೋದ್ಧಾರಕನಿಲ್ಲದೆ ಹೋದರೆ ಇಡೀ ಕುಲಕ್ಕೆ ಶೋಭೆ ಸಲ್ಲುತ್ತೀಯೇ ಹೇಳು ಸೀತೆ ಅನ್ನುವ ಮಾತನ್ನ ಏಕಾಂತದಲ್ಲಿ ರಾಮ ಕೇಳಿದ್ದಾನೆ. ಆಗ ಜಾನಕಿ ನಾಚಿಕೆಯಿಂದ ತಲೆಬಗ್ಗಿಸಿಕೊಂಡು ಹೀಗೆ ಹೇಳ್ತಾ ಇದ್ದಾಳೆ.

ಪತಿಯೇ, ನೀನು ಹೇಳ್ತಾ ಇರತಕ್ಕಂಥದ್ದೆಲ್ಲವೂ ಸರಿಯಾಗಿದೆ. ಆದರೆ ಹೆಣ್ಣಿಗೂ ಕೂಡ ಮಕ್ಕಳನ್ನು ಪಡೆಯತಕ್ಕಂತಹ ಸಂದರ್ಭದಲ್ಲಿ ಜನ್ಮ ಜನ್ಮಾಂತರದ ಪುಣ್ಯ ಇರಬೇಕಲ್ವಾ? ಮೊದಲು ತಾನು ಪುಣ್ಯ ಹೊಂದಿರದಿದ್ರೆ ಪುತ್ರ ಸಂತಾನವು ಹೇಗೆ ಆಗ್ಬಿಡುತ್ತೆ? ಸುಕುಮಾರನನ್ನ ಹೊತ್ತು ಹೆತ್ತು ಸಾಕುವಂತಹ ಸೌಭಾಗ್ಯ ನನಗಿರಬೇಕಲ್ವಾ? ಒಂದು ಬಳ್ಳಿಯಲ್ಲಿ ಮೊಗ್ಗು ಹಿಗ್ಗಿ ತನ್ನಲ್ಲಿ ಪರಿಮಳವನ್ನ ಹೊಂದಿದಲ್ಲಿ ಮಾತ್ರ ಅದು ಹೂವಾದಾಗ ಮಾತ್ರ ಸುಗಂಧ ಬೀರಲಿಕ್ಕೆ ಸಾಧ್ಯ ಅಲ್ವೇ? ಹಾಗಾಗಿ ಗರ್ಭಿಣಿಯಾಗಿ ದೇಹಕಾಂತಿಯನ್ನು ಹೊಂದುವ ಭಾಗ್ಯ ಎಲ್ಲ ಸ್ತ್ರೀಯರಿಗೂ ಈ ಭೂಮಿಯಲ್ಲಿ ದೊರಕುತ್ತದೆಯೇ? ತನಗೂ ಹಾಗೆ ಆಗಲಿಕ್ಕೆ ಸಾಧ್ಯವಿದೆಯೇ ಅನ್ನುವ ನೋವಿನ ಮಾತನ್ನು ಕೂಡ ಹೇಳಿ ತನ್ನ ಪುಣ್ಯ ಸಾಲದು ಅನ್ನುವ ಮಾತನ್ನ ಸೀತೆ ಹೇಳ್ತಾ ಇದ್ದಾಳೆ.

ಮಕ್ಕಳು ಆಡ್ತಕ್ಕಂತಹದ್ದನ್ನು ನೋಡುವುದು, ಆ ಮಕ್ಕಳ ತೊದಲ್ನುಡಿಗಳನ್ನು ಆಲಿಸ್ತಾ ಇರತಕ್ಕಂತಹದ್ದು, ಮುಂದೆ ಆ ಮಗು ದೊಡ್ಡದಾಗ್ತಾ ಮುದ್ದು ಮಾತನ್ನು ಕೇಳಿ ಅದನ್ನು ಪ್ರೀತಿಯಿಂದ ಎತ್ತಿಕೊಂಡು ಮೃದುವಾದ ತೋಳುಗಳಿಂದ ಅಪ್ಪಿಕೊಳ್ಳತಕ್ಕಂತಹದ್ದು ಅದೆಷ್ಟು ಆನಂದದಾಯಕ. ಈ ತಾಯಿ ಮಕ್ಕಳ ವಾತ್ಸಲ್ಯಕ್ಕೆ ಎಲ್ಲಾದರೂ ಸರಿಸಮನಾದಂತಹ ಬೇರೊಂದು ವಸ್ತು ಇದೆಯೇ? ಹಾಗಾಗಿ ಆ ಕೆಂಪಾಗಿರ್ತಕ್ಕಂತಹ ತಲೆಗೂದಲು, ಆ ಕೂದಲು ಅಲ್ಲಾಡ್ತಕ್ಕಂತಹ ಮುಂದಲೆಯನ್ನು ಮೂಸಿ ನೋಡ್ತಾ ಅದರ ಕಂಪನ್ನು ಆಘ್ರಾಣಿಸಿಕೊಂಡು ಜೊಲ್ಲು ಸುಸ್ತಾ ಇರತಕ್ಕಂತಹ ಮಗುವಿನ ಆ ಕೆಂಪಾದ ತುಟಿಯ ಬಾಯಿಗೆ ಮುತ್ತನ್ನು ಕೊಟ್ಟು ಸಂತೋಷ ಪಡತಕ್ಕಂತಹ ಆ ತಂದೆ ತಾಯಿಯರು ಅದೆಷ್ಟು ಪುಣ್ಯವಂತರಾಗಿರಬೇಕು. ಬಹುಶಃ ಮಕ್ಕಳನ್ನು ಪಡೆದ ತಂದೆ ತಾಯಿಗಳಿಗೆ ಮಾತ್ರ ಸಂತೋಷ ಸಿಕ್ಕಿರಲಿಕ್ಕೆ ಸಾಧ್ಯ ಇದೆ. ಹಾಗಿಲ್ಲದೇ ಇರತಕ್ಕಂತಹ ನಾವುಗಳು ಉಳಿದವರು ಅದೆಷ್ಟು ನತದೃಷ್ಟರೋ ಅನ್ನುವ ಮಾತನ್ನು ಹೇಳ್ತಾ ಇದ್ದೆ.

ಆ ಮಕ್ಕಳು ತಮ್ಮ ಮುಖ ಪರದೆಗಳನ್ನು ಸ್ವಲ್ಪ ಪಕ್ಕಕ್ಕೆ ಕರೆಸಿ ಕಮಲದಂತಹ ಆ ಕಣ್ಣಿನ ಒಂದು ಕಡೆಯ ನೋಟದಿಂದ ತಾಯಿಯ ಮುಖವನ್ನು ನೋಡುತ್ತಾರೆ ಮಕ್ಕಳು. ಆಗ ತಾಯಿಗೆ ಆಗುವ ಸಂತೋಷ ಅಪರಿಮಿತವಾದದ್ದು. ಕಾಲಿನ ತುದಿಗಳಿಂದ ತಡವರಿಸ್ತಾ ನಿಧಾನವಾಗಿ ನಿಲ್ಲಲು ಪ್ರಯತ್ನ ಮಾಡತಕ್ಕಂತಹ ಮಗು, ಆ ಮಗುವಿಗೆ ತನ್ನ ಪ್ರೀತಿ ವಾತ್ಸಲ್ಯಗಳ ಆಲಿಂಗನದಲ್ಲಿ ತನ್ನ ಕೊರಳಲ್ಲಿ ತೂಗಾಡ್ತಾ ಇರತಕ್ಕಂತಹ ಹಾರವನ್ನು ಹಾಕಿ ನೋಡಿ ಸಂತೋಷ ಪಡತಕ್ಕಂಥವಳು, ಮತ್ತು ಹಾಲು ತುಂಬಿರತಕ್ಕಂತಹ ತನ್ನ ಸ್ತನಗಳಿಂದ ಪ್ರೀತಿಯ ಜೊತೆ ಜೊತೆಯಲ್ಲಿ ಆ ಹಾಲಿನ ಅಮೃತವನ್ನು ಕೂಡ ಮಗುವಿಗೆ ಕುಡಿಸಿ ಅದನ್ನು ತೊಟ್ಟಿಲಲ್ಲಿ ಮಲಗಿಸಿ ಹಾಡನ್ನು ಹೇಳ್ತಾ ಆ ಜೋಗುಳ ಗೀತೆಯಿಂದ ಮಗುವಿನ ನಿದ್ರೆಯನ್ನು ನೋಡುವ ಆ ಮಹದಾನಂದ ಹೊಂದತಕ್ಕಂತಹ ತಾಯಿ ನಿಜಕ್ಕೂ ಸೌಭಾಗ್ಯವತಿ, ನಿಜಕ್ಕೂ ಪುಣ್ಯವತಿ ಈ ಭೂಮಿಯಲ್ಲಿ.

ಮಕ್ಕಳಿಲ್ಲದಂತಹ ತಂದೆ ತಾಯಿಗಳ ವಿಚಾರವನ್ನ ಚರ್ಚೆ ಮಾಡ್ತಾ ಇದ್ದಾರೆ ಸೀತಾರಾಮರು. ಅದೇ ಸಮಯಕ್ಕೆ ಸರಿಯಾಗಿ ವಸಿಷ್ಠ ಮಹರ್ಷಿಗಳು ಆಗಮಿಸಿದ್ದಾರೆ. ಅವರು ಇದ್ದಕ್ಕಿದ್ದಂತೆ ನುಡಿತಾ ಇದ್ದಾರಂತೆ, ನಿಮಗೆ ಸಂತಾನವು ಲಭ್ಯವಾಗುತ್ತೆ, ಮುಂದೆ ನಿಮಗೆ ಒಳ್ಳೆಯ ಭವಿಷ್ಯ ಕಾದಿದೆ ಅಂತ ಹೇಳಿ ಆ ಸೀತಾರಾಮರನ್ನ ಸಮಾಧಾನ ಮಾಡಿದ್ದಾರಂತೆ. ಇದ್ದಕ್ಕಿದ್ದಂತೆ ಬಂದ ಈ ಮಾತನ್ನು ಕೇಳಿದಾಗ ಶ್ರೀರಾಮನಿಗೂ ಸೀತೆಗೂ ತುಂಬ ಸಂತೋಷವಾಗಿದೆ. ಅದೇ ಸಮಯದಲ್ಲಿ ವಸಂತ ಋತು ಬಂದಿದೆ, ಪ್ರಕೃತಿಯಲ್ಲಿ ನವಚೈತನ್ಯ ಮೂಡಿದೆ, ವಿರಹಿಗಳಿಗೆ ಬೇನೆಯನ್ನು ಕೂಡ ತಂದಿದೆ.

ಚೈತ್ರ ವೈಶಾಖಗಳೆರಡೂ ವಸಂತ ಋತು. ಆ ವಸಂತ ಮಾಸದಲ್ಲಿ ನಡೆಯುವ ಪ್ರಕೃತಿ ರಮ್ಯತೆಯನ್ನು ನೋಡೋಣ. ರಾಜಹಂಸ ಸರೋವರವನ್ನು ಹುಡುಕಿಕೊಂಡು ಹೋಗುತ್ತೆ, ಕೋಗಿಲೆ ಚಿಗುರಿದ ಮಾಮರಗಳನ್ನು ಅರಸುತ್ತೆ, ಚಕೋರ ಪಕ್ಷಿ ಬೆಳದಿಂಗಳನ್ನು ನೋಡುತ್ತೆ, ದುಂಬಿಗಳ ಸಮೂಹ ಎಲ್ಲವೂ ಕೂಡ ಬಿರಿದ ಮೊಗ್ಗುಗಳನ್ನು ಆಶ್ರಯಿಸ್ತಾ ಆ ಮಧುವನ್ನು ಹೀರಲಿಕ್ಕೆ ಹಾರ್ತಾ ಇದ್ದುವೆ. ಸುಂದರವಾದ ಗಿಳಿಗಳು ಉದ್ಯಾನವನವನ್ನು ಪ್ರವೇಶ ಮಾಡ್ತಾ ಇದೆ. ಹಾಗೆಯೇ ವಿರಹಿಗಳು ಕೂಡ ತಮ್ಮ ಪ್ರಿಯರಾದವರನ್ನು ಸೇರಲಿಕ್ಕೆ ಸಂತೋಷವನ್ನು ಪಡ್ತಾ ಇದ್ದಾರೆ. ಹೀಗೆ ಒಂದು ಭೂಮಿಯಲ್ಲಿ ಎಳೆಗಾಳಿಯನ್ನು, ತಂಪಾದ ನೀರನ್ನು, ಮರಗಳ ನೆರಳನ್ನು ಜನರು ಸೇರ್ತಾ ಇದ್ದಾರೆ ತಮ್ಮ ಮನಸ್ಸಿನ ಆನಂದಕ್ಕಾಗಿ. ಹೀಗೆ ಆವರಿಸಿದಂತಹ ವಸಂತ ಮಾಸದಲ್ಲಿಯೇ ಸೀತೆ ಋತುಮತಿಯಾಗಿದ್ದಾಳೆ.

ಹೆಣ್ಣು ಋತುಮತಿಯಾದಾಗ ಅದ್ಭುತವಾದಂತಹ ಬದಲಾವಣೆಗಳು ಆಕೆಯಲ್ಲಿ ಸಹಜವಾಗಿ ಆಗತ್ತೆ. ಸೀತೆಯಲ್ಲಿ ಕೂಡ ಮಲ್ಲಿಗೆಯಂತಹ ಮುಗುಳ್ನಗೆ ಕಾಣಿಸ್ಕೊಳ್ತಾ ಇದೆ, ಬಿರಿದ ಮೊಗ್ಗಿನಂತಹ ಹಲ್ಲುಗಳು ಕಾಣ್ತಾ ಇದೆ, ಇನ್ನು ತುಟಿಗಳಂತೂ ಚಿಗುರಿನ ಬಣ್ಣಕ್ಕೆ ತಿರುಗಿದೆ, ಆ ಮುಂಗುರುಳುಗಳು ದುಂಬಿಯಂತೆ ಕಾಣ್ತಾ ಇದೆಯಂತೆ. ಹೂವಿನ ಪರಿಮಳದಂತಹ ಸುವಾಸನೆ ಆಕೆಯ ಸುತ್ತೆಲ್ಲ ತುಂಬಿಕೊಂಡಿದೆ. ಆ ಧ್ವನಿಯಂತೂ ಸಾಕ್ಷಾತ್ ಕೋಗಿಲೆಯಂತೆಯಾಗಿದೆ. ಇನ್ನು ಸಂಪಿಗೆಯ ಬಣ್ಣದ ಮೃದು ಮಧುರ ನುಡಿದ ಗಿಳಿಮರಿ ಆ ಮಾತುಗಳನ್ನು ಅರಳಿದ ಕಣ್ಣುಗಳು, ಸುಂದರವಾದಂತಹ ಚಂದ್ರಬಿಂಬದಂತಹ ಮುಖ, ಬಳ್ಳಿಯ ನಡುವಿನ ಆ ಜಾನಕಿ ನೋಡುಗರಿಗೆ ರಮಣೀಯವಾಗಿ ಕಾಣ್ತಾ ಇದ್ದಾಳೆ. ಉಲ್ಲಾಸದಿಂದ ಅರಳಿದಂತಹ ಒಂದು ಹೂವು ಹೇಗೆ ಕಾಣುತ್ತೋ ಆ ರೀತಿಯಲ್ಲಿ ಆಕೆ ಪುಷ್ಪವತಿಯಾಗಿದ್ದಾಳೆ. ವಸಂತ ಕಾಲದ ಸಾಕ್ಷಾತ್ ಲಕ್ಷ್ಮಿಯಂತೆ ಸೀತಾಮಾತೆ ಕಾಣಿಸ್ತಾ ಇದ್ದಾಳೆ.

ಹೆಣ್ಣಿನ ಆಭರಣ ನಾಚಿಕೆ ಅನ್ನುವ ಒಂದು ಮಾತಿದೆ. ಅದಕ್ಕೆ ಕಾರಣ ಏನಪ್ಪ, ಮೊಡವೆಗಳು ಮುಖದ ಮೇಲೆ ಕಾಣಿಸಿಕೊಳ್ತಾ ಇದೆ, ಇಡೀ ಶರೀರ ಸುವಾಸಿತ ಸೊಗಡನ್ನು ಅನುಭವಿಸ್ತಾ ಇದೆ, ಆಭರಣಗಳ ಒಂದು ಅಡಚಣೆಯೇ ಇಲ್ಲದಂತಹ ಅಂಗಾಂಗಗಳು ಕಾಣಿಸಿಕೊಳ್ತಾ ಇದೆ, ಹೂವು ಇಲ್ಲದೇ ಇರುವ ತುರುಬು ಆದರೆ ನಿಶ್ಚಲವಾಗಿ ಹೊಳೆಯತಕ್ಕಂತಹ ಒಂದು ಹಣೆ, ಕಾಂತಿಯಿಂದ ಕೂಡಿದಂತಹ ಕೆನ್ನೆಗಳು, ಬಿಗಿಯಾದಂತಹ ಸ್ತನಗಳು, ಮಾಧವಿ ಬಳ್ಳಿಯ ಸೆಳೆ ಹಿಡಿದಂತಹ ಕೈಗಳು, ನಿರಿಗೆಗಳು ಇಲ್ಲದಲೇ ಇರತಕ್ಕಂತಹ ಸ್ವಲ್ಪ ಮಾಸಿದ ಸೀರೆ, ಈ ರೀತಿಯಲ್ಲಿ ಆವರಿಸಿಕೊಂಡಂತಹ ಒಂದು ನಾಚಿಕೆಯಿಂದ ಸೌಂದರ್ಯ ತುಂಬಿ ಬಂದಿದೆ ಸೀತೆಗೆ.

ಒಬ್ಬ ಹೆಣ್ಣು ಋತುಮತಿಯಾದ ನಂತರದ ಆಚರಣೆ ತುಂಬ ವಿಶಿಷ್ಟವಾಗಿದೆ. ನಾಲ್ಕನೆಯ ದಿನ ಆಕೆಗೆ ಶುದ್ಧ ಸ್ನಾನವಾಗಿದೆ. ಆ ದಿನದ ಅಲಂಕಾರದಲ್ಲಿ ಮೂರು ಲೋಕವನ್ನು ಕೂಡ ಕ್ಷಣ ಮಾತ್ರದಲ್ಲಿ ಗೆದ್ದುಬಿಡ್ತೇನೆ ಅನ್ನುವ ಮನ್ಮಥನ ಮಸದ ಆಯುಧವೋ ಅನ್ನುವಂತೆ ಕಾಣ್ತಾ ಇದ್ದಾಳಂತೆ. ಸೌಂದರ್ಯಕ್ಕೆ ತಲೆಬಾಗದಲೇ ಇರುವವರು ಸೋಲದವರು ಯಾರಾದರೂ ಇದ್ದಾರೆಯೇ? ಅಥವಾ ಕ್ರಮಬದ್ಧವಾಗಿ ಮನ್ಮಥ ಕೊಳೆಯನ್ನ ಶೋಧಿಸಿ ತೆಗೆದು ತೆಗೆದು ರಮಣೀಯವಾದಂತಹ ಸೌಂದರ್ಯದ ಸಾರವನ್ನ ಈಕೆಗೆ ಕೊಟ್ಟುಬಿಟ್ಟಿದ್ದಾನೋ? ತನ್ನ ಹೋಲಿಕೆಯೇ ಇಲ್ಲದಲ್ಲಿ ಇರತಕ್ಕಂತಹ ಯಶಸ್ಸಿನ ಸಾಕಾರ ಮೂರ್ತಿಯೇ ಈಕೆ ಆಗಿದ್ದಾಳೆ ಅನ್ನುವ ಹಾಗೆ ಶ್ರೀರಾಮಚಂದ್ರನ ಕಣ್ಣಿಗೆ ಸೀತೆ

ಹೊರಕ್ಕೆ ಚಿಮ್ಮುತ್ತಾ ಇರತಕ್ಕಂತಹ ಹೆಚ್ಚಾದ ಚಂಚಲತೆಯಿಂದ ಕೂಡಿದಂತಹ ಕಣ್ಣುಗಳು, ಮನೋಹರವಾದ ಅಮೃತಮಯವಾದಂತಹ ತುಟಿಗಳು, ಶುಭದ ಸ್ವರವನ್ನ ಎಲ್ಲ ಕಡೆಯಲ್ಲಿ ಸೂಸತಕ್ಕಂತಹ ಕೈ ಬಳೆಗಳ ಮೃದು ನಿನಾದಗಳು, ಸಂಪೂರ್ಣವಾದ ಲಾವಣ್ಯದಿಂದ ಆವರಿಸಿಕೊಂಡಂತಹ ಅಂಗಸೌಷ್ಠವ, ಮಳೆಗಾಲದ ಇರುವಿಕೆಯನ್ನ ಎಚ್ಚರಿಸುವಂತಿದ್ದಂತಹ ಆ ಪತ್ನಿಯಾದ ಸೀತೆಯನ್ನ ಶ್ರೀರಾಮ ನೋಡಿದ್ದಾನೆ. ಅವನ ಮನಸ್ಸು ಚಾತಕ ಪಕ್ಷಿಯಂತೆ ನಲಿದಾಡ್ತಂತೆ. ಮೊದಲ ಮಳೆಗೆ ಕಾದ ಹಕ್ಕಿ ಹೇಗೆ ಮಳೆಯ ಹನಿಗೆ ಸಂತೋಷ ಪಡುತ್ತೋ ಹಾಗೆ ಸೀತೆಯನ್ನ ನೋಡಿ ತುಂಬ ಸಂತೋಷ ಪಡ್ತಾ ಇದ್ದಾನೆ. ಮುಂದಿನ ದಿನಗಳನ್ನ ಸಮಯವನ್ನ ನೆನೆಸಿ ಆನಂದ ಪಡ್ತಾ ಇದ್ದಾನೆ.

0: ಶ್ರೀರಾಮಚಂದ್ರನ ಪತ್ನಿಯ ಸೌಂದರ್ಯದ ವರ್ಣನೆ. ಆಕೆ ನಿಧಾನವಾಗಿ ನಡೆದು ಬರ್ತಾ ಇದ್ದಾಳೆ. ಮುಖದಲ್ಲಿ ಮುಗುಳ್ನಗೆ ತುಂಬಿಕೊಂಡಿದೆ. ಸರಸತೆಯನ್ನ ಅಪೇಕ್ಷೆ ಮಾಡತಕ್ಕಂತಹ ಆ ಒಂದು ಭಾವ ಅಲ್ಲಿ ಗೋಚರವಾಗ್ತಾ ಇದೆ. ಬಿಳಿಯದಾದ ಮೊಗ್ಗುಗಳ ಆ ಹಲ್ಲು ಸ್ವಲ್ಪ ಸ್ವಲ್ಪವಾಗಿ ಕಾಣ್ತಾ ಇದೆ. ಆ ಅಂಗಾಂಗಗಳ ಸುಂದರತೆಯನ್ನ ಹೇಳ್ತಾನೆ ಕವಿ. ಸ್ವಲ್ಪವೂ ಕೊಂಕಿರದಲೇ ಇರತಕ್ಕಂತಹ ಆ ಸೌಂದರ್ಯ ರಾಶಿ. ಮುಖದ ಮುಂಭಾಗದಲ್ಲಿ ಗುಂಗುರು ಕೂದಲುಗಳು ಮತ್ತು ಆಕೆಯ ನೋಟದಲ್ಲಿ ಭಿನ್ನ ಭಾವವಿದೆ. ಒಂದಿಷ್ಟು ಆಕರ್ಷಣೆ ಇದೆ, ಚಂಚಲತೆ ಇದೆ, ಇನ್ನು ಚಂದನದ ಪರಿಮಳ ತುಂಬಿಕೊಂಡಿದೆ. ಜೊತೆಯಲ್ಲಿ ಆ ಚಂದ್ರನ ಮುಖಕಾಂತಿಯ ಬೆಳಕು ಚಿಲುವಿಕೆಯಿಂದ ಕೂಡಿದಂತಹ ಆಕರ್ಷಣೀಯವಾದ ತುಟಿಗಳಿಂದ ಕೂಡಿದ ಆ ರಾಮನ ಮಡದಿ ಸೀತೆ ಕಂಗೊಳಿಸ್ತಾ ಇದ್ದಾಳೆ.
1: ನೊಸಲೊಳ ರಾಜಿಸುವ ತಿಲಕದಿಂದಲಕದಿಂ ಮಿಸುವ

ಮಿಂಚತಕ್ಕಂತಹ ಹಣೆ, ಆ ಹಣೆಯಲ್ಲಿ ಶೋಭಿಸ್ತಾ ಇರತಕ್ಕಂತಹ ತಿಲಕ, ಇನ್ನು ಬಿಂಕದಿಂದ ಬಳುಕ್ತಾ ಇರತಕ್ಕಂತಹ ಒಂದು ಮೈ, ಶರೀರದಲ್ಲಿ ಕಾಣ್ತಾ ಇರತಕ್ಕಂತಹ ವಸ್ತ್ರದ ಆಕರ್ಷಣೀಯ ದೃಶ್ಯ, ಹರಡಿರತಕ್ಕಂತಹ ಮುಗುಳ್ನಗೆಯ ತಿಳಿಯಾದ ಕೆನ್ನೆ, ಮಿಂಚುತ್ತಾ ಇರುವ ಚಿನ್ನದ ಉಡುಗೆಗಳು, ಇನ್ನು ಉಗುರಂತೂ ಕತ್ತಿಯಂತೆ ಕಾಣ್ತಾ ಇರತಕ್ಕಂತಹ ಬೆರಳುಗಳಲ್ಲಿ ಒಪ್ಪಿರತಕ್ಕಂತಹ ಉಗುರು, ಇವುಗಳೆಲ್ಲವೂ ಕೂಡ ಹೊಸದೇನೋ

ಕಾಣ್ತಾ ಇದೆ. ಆ ಕುಂಕುಮದ ಸುವಾಸನೆ ಕೂಡ ಅಘ್ರಾಣಿಸುವಂತೆ ಆಗ್ತಾ ಇದೆ. ಇನ್ನು ಎದೆಯಲ್ಲಿ ಮೆರೀತಾ ಇರತಕ್ಕಂತಹ ಉಬ್ಬಿದಂತಹ ಸ್ತನಗಳು, ಮುಂಗುರುಳುಗಳಿಂದ ಈ ಪತ್ನಿ ಸೀತಾಮಾತೆ ಶೋಭಾಯಮಾನವಾಗಿದ್ದಾಳೆ.

ಮಹಾರಾಜರುಗಳಿಗೆ ತಕ್ಕದಾದಂತಹ ಒಂದು ಶಯ್ಯಾಗೃಹ, ನವರತ್ನಮಣಿಗಳಿಂದ ಅಲಂಕೃತವಾಗಿರತಕ್ಕಂತಹ ಮಂಚದಲ್ಲಿ ಶೋಭಿಸ್ತಾ ಕುಳಿತಿದ್ದಾನೆ ಶ್ರೀರಾಮಚಂದ್ರ. ಅವನ ಕಡೆಗೆ ನೋಟವನ್ನು ಬೀರ್ತಾ ಸೀತೆ ಆಗಮಿಸಿದ್ದಾಳೆ. ಸ್ವಲ್ಪ ನಾಚಿಕೆ ಇದೆ, ಮುಗುಳ್ನಗೆ ಇದೆ, ಸ್ವಲ್ಪವೇ ಬೆವರು ಬರ್ತಾ ಇರತಕ್ಕಂತಹ ಶರೀರ, ಕಾತರತೆಯಿಂದ ಕೂಡಿದಂತಹ ಒಂದು ಮುಖಭಾವ, ಮದಿಸಿದ ಆನೆಯ ನಡಿಗೆಯಂತೆ ನಿಧಾನವಾಗಿ ಬಂದು ಪತಿಯ ಸಮೀಪದಲ್ಲಿ ಕುಳಿತುಕೊಂಡಿದ್ದಾಳೆ.

0: ಹಾಲಿನ ಸಮುದ್ರದ ಮಧ್ಯದಲ್ಲಿ ಶೇಷಶಾಯಿ ಆದಂತಹ ಮಹಾವಿಷ್ಣು ಆ ಮಹಾಲಕ್ಷ್ಮಿಯೊಂದಿಗೆ ಸುಖ ಪಡ್ತಾ ಇದ್ದಾನೆ. ಅದೇ ರೀತಿಯಲ್ಲಿ ಅದೇ ದೈವಾಂಶ ಸಂಭೂತನಾದಂತಹ ಶ್ರೀರಾಮಚಂದ್ರ ಮಿಥಿಲಾನಗರದ ಜನಕರಾಜನ ಮಗಳಾದಂತಹ ಜಾನಕಿಯೊಂದಿಗೆ ಕೂಡಿ ಮೈಮರೆತಿದ್ದಾನೆ. ಅತ್ಯಂತ ಶುಭ ದಿನ ಮಿಲನವಾಗಿದೆ. ಮಾನವ ರೂಪಿಯಾಗಿ ಬಂದಂತಹ ಮಹಾವಿಷ್ಣುವಿನ ಆ ಲೀಲಾ ವಿನೋದಕ್ಕೆ ಇದು ಸಾರ್ಥಕವಾಗಿದೆ ಅನ್ನುವ ಹಾಗೆ ಪ್ರೀತಿಯ ರಸದಿಂದ ಮೈ ರೋಮಾಂಚನದಿಂದ ಸಂತೋಷಗೊಂಡು ಪರಸ್ಪರ ಇಬ್ಬರೂ ಕೂಡ ಎಲ್ಲ ರೀತಿಯ ರತಿ ಕಲೆಗಳಿಂದ ಮೈಮರೆತು ಲೀನರಾಗಿದ್ದಾರೆ.
1: ಇದುವರೆಗೆ ಲಕ್ಷ್ಮೀಶನ ಜೈಮಿನಿ ಭಾರತದಲ್ಲಿ 18ನೆಯ ಸಂಧಿಯ ಕೆಲ ಪದ್ಯಗಳ ವಾಚನ ಹಾಗೂ ವ್ಯಾಖ್ಯಾನವನ್ನು ಕೇಳಿದಿರಿ. ವಾಚನ ಮಾಡಿದವರು ಶ್ರೀಮತಿ ಶಾರದಾ ಎನ್ ಮಂಜುನಾಥ್, ವ್ಯಾಖ್ಯಾನ ಮಾಡಿದವರು ಸಖರಾಯಪಟ್ಟಣ ಶ್ರೀ ಕೆವಿ ಚಂದ್ರಮೌಳಿ.
2: ಚೈತ್ರವನ ಕೇಳಿದ್ರಿ. ಕಾರ್ಯಕ್ರಮದ ಪ್ರಸ್ತುತಿ ಡಾಕ್ಟರ್ ಎಎಸ್ ಶಂಕರನಾರಾಯಣ, ನಿರ್ಮಾಣ ನೆರವು ಸಂಜೀವ ಆರ್ ನಾಮಣ್ಣವರ್. ಇದು ಇಂದಿನ ಚೈತ್ರವನ. ಈ ಕಾರ್ಯಕ್ರಮ ಆಕಾಶವಾಣಿ ಭದ್ರಾವತಿ ಕೇಂದ್ರದ ಕೊಡುಗೆ.
3: ಸಮಯ 2 ಗಂಟೆಯಾಗಲಿದೆ. ಇನ್ನು ಮುಂದೆ ಇಂಗ್ಲಿಷಿನಲ್ಲಿ, ನಂತರ ಹಿಂದಿಯಲ್ಲಿ ವಾರ್ತಾ ಸಂಚಿಕೆಗಳನ್ನು ಕೇಳುವಿರಿ ದೆಹಲಿ ಕೇಂದ್ರದ ಸಹಪ್ರಸಾರದಲ್ಲಿ.
4: Good afternoon. This is Akashvani and I'm Saira Mujtaba with the midday news. The headlines. Prime Minister Narendra Modi joins President Draupadi Murmu in Odisha to inaugurate projects worth over 47,600 crore rupees. Government prohibits manufacture, sale and distribution of 16 fixed dose combinations in public interest. NTA conducts nationwide mock drill ahead of NEET UG re-examination scheduled for tomorrow. IMD issues red alert for extremely heavy rainfall at isolated places over sub-Himalayan West Bengal and Sikkim till tomorrow. In cricket, third and final ODI between

ಆಕಾಶವಾಣಿ ಪ್ರದೇಶ ಸಮಾಚಾರ ಓದುತ್ತಿರುವವರು ಪ್ರತಿಭಾ ನಟರಾಜ್. ಮುಖ್ಯಾಂಶಗಳು: ಹುಬ್ಬಳ್ಳಿ ಗದಗ ಬೈಪಾಸ್ ಮೂಲಕ ಗೋಲ್ ಗುಂಬಜ್ ಎಕ್ಸ್ಪ್ರೆಸ್ ರೈಲು ಸಂಚಾರಕ್ಕೆ ರೈಲ್ವೆ ಮಂಡಳಿ ಒಪ್ಪಿಗೆ, ಸಚಿವ ಎಂಬಿ ಪಾಟೀಲ್ ಹರ್ಷ. ವಿಧಾನ ಪರಿಷತ್ ಚುನಾವಣಾ ಫಲಿತಾಂಶದಿಂದ ಬಿಜೆಪಿ ಜೆಡಿಎಸ್ ಮೈತ್ರಿಗೆ ಯಾವುದೇ ಧಕ್ಕೆ ಇಲ್ಲ, ಕೇಂದ್ರ ಸಚಿವ ಎಚ್ ಡಿ ಕುಮಾರಸ್ವಾಮಿ. ಗೃಹಲಕ್ಷ್ಮಿ ಯೋಜನೆಯಲ್ಲಿ ಅಕ್ರಮದ ಆರೋಪ, ಸಿಬಿಐ ತನಿಖೆಗೆ ಬಿಜೆಪಿ ನಾಯಕ ಆರ್ ಅಶೋಕ ಆಗ್ರಹ. ಸಿಕಲ್ ಸೆಲ್ ಅನಿಮಿಯಾ ಸ್ಕ್ರೀನಿಂಗ್ನಲ್ಲಿ ಮೈಸೂರು ಜಿಲ್ಲೆ ಶೇಕಡ 100% ಪ್ರಗತಿ. ಮೈಸೂರು ಪಂಡರಾಪುರ ನಡುವೆ ಸಂಚರಿಸುವ ಗೋಲ್ ಗುಂಬಜ್ ಎಕ್ಸ್ಪ್ರೆಸ್ ರೈಲನ್ನು ಇನ್ನು ಮುಂದೆ ಹುಬ್ಬಳ್ಳಿ ಮತ್ತು ಗದಗ ಬೈಪಾಸ್ಗಳ ಮೂಲಕ ಸಂಚರಿಸಲು ರೈಲ್ವೆ ಮಂಡಳಿ ಒಪ್ಪಿಗೆ ನೀಡಿದೆ. ಇದರಿಂದ ವಿಜಯಪುರ ಮತ್ತು ಬಾಗಲಕೋಟೆ ಜನರ ಬಹುದಿನಗಳ ಬೇಡಿಕೆಗೆ ಮನ್ನಣೆ ಸಿಕ್ಕಂತಾಗಿದ್ದು, ಎರಡೂ ನಗರಗಳ ನಡುವಿನ ಪ್ರಯಾಣದ ಅವಧಿ ಸುಮಾರು 55 ನಿಮಿಷಗಳಷ್ಟು ಕಡಿತಗೊಳ್ಳಲಿದೆ ಎಂದು ಸಚಿವ ಎಂಬಿ ಪಾಟೀಲ್ ಹರ್ಷ ವ್ಯಕ್ತಪಡಿಸಿದ್ದಾರೆ. ವಿಜಯಪುರದೆಡೆಗೆ ಸಂಚರಿಸುವ ರೈಲುಗಳನ್ನು ಬೈಪಾಸ್ ಮೂಲಕವೇ ಕಾರ್ಯನಿರ್ವಹಿಸಬೇಕೆಂದು ನಿರಂತರವಾಗಿ ಪತ್ರ ವ್ಯವಹಾರ ಮತ್ತು ಸಭೆಗಳನ್ನು ನಡೆಸಿ ಕೇಂದ್ರ ಸರ್ಕಾರದ ಗಮನ ಸೆಳೆಯಲಾಗಿತ್ತು. ಈ ಕೋರಿಕೆಗೆ ಸಕಾರಾತ್ಮಕವಾಗಿ ಸ್ಪಂದಿಸಿರುವ ಕೇಂದ್ರ ರೈಲ್ವೆ ಸಚಿವ ಅಶ್ವಿನಿ ವೈಷ್ಣವ್, ರೈಲ್ವೆ ಖಾತೆ ರಾಜ್ಯ ಸಚಿವ ವಿ ಸೋಮಣ್ಣ ಅವರಿಗೆ ಸಚಿವ ಎಂಬಿ ಪಾಟೀಲ್ ಅವರು ಅಭಿನಂದನೆ ಸಲ್ಲಿಸಿದ್ದಾರೆ. ಇನ್ನು ಮುಂದೆ ಹುಬ್ಬಳ್ಳಿ ಮತ್ತು ಗದಗ ನಗರಗಳ ಊರೊಳಗೆ ರೈಲು ಸಂಚರಿಸದಿದ್ದರೂ ಅಲ್ಲಿನ ಪ್ರಯಾಣಿಕರಿಗೆ ತೊಂದರೆಯಾಗದಂತೆ ಹುಬ್ಬಳ್ಳಿ ದಕ್ಷಿಣ ಮತ್ತು ಗದಗ ಬೈಪಾಸ್ ನಿಲ್ದಾಣಗಳಲ್ಲಿ ರೈಲು ನಿಲುಗಡೆ ಇರಲಿದೆ. ವಿಧಾನ ಪರಿಷತ್ ಚುನಾವಣೆ ಫಲಿತಾಂಶದಿಂದ ಬಿಜೆಪಿ ಮತ್ತು ಜೆಡಿಎಸ್ ಮೈತ್ರಿಯಲ್ಲಿ ಬಿರುಕು ಮೂಡುತ್ತದೆ ಎಂಬ ವಿಶ್ಲೇಷಣೆಗಳನ್ನು ಜೆಡಿಎಸ್ ನಾಯಕ ಹಾಗೂ ಕೇಂದ್ರ ಸಚಿವ ಎಚ್ ಡಿ ಕುಮಾರಸ್ವಾಮಿ ತಳ್ಳಿಹಾಕಿದ್ದಾರೆ. ಬೆಂಗಳೂರಿನ ಜೆಪಿ ಭವನದಲ್ಲಿ ಮಾಧ್ಯಮಗಳೊಂದಿಗೆ ಇಂದು ಮಾತನಾಡಿದ ಅವರು, ಈ ಮೈತ್ರಿಯನ್ನು ಮುರಿಯಲು ಯಾರಿಂದಲೂ ಸಾಧ್ಯವಿಲ್ಲ. ಅಡ್ಡ ಮತದಾನದಿಂದ ಸಾರ್ವತ್ರಿಕ ಚುನಾವಣೆ ಮೇಲೆ

ಹುಬ್ಬಳ್ಳಿ ದಕ್ಷಿಣ ಮತ್ತು ಗದಗ ಬೈಪಾಸ್ ನಿಲ್ದಾಣಗಳಲ್ಲಿ ರೈಲು ನಿಲುಗಡೆ ಇರಲಿದೆ. ವಿಧಾನ ಪರಿಷತ್ ಚುನಾವಣೆ ಫಲಿತಾಂಶದಿಂದ ಬಿಜೆಪಿ ಮತ್ತು ಜೆಡಿಎಸ್ ಮೈತ್ರಿಯಲ್ಲಿ ಬಿರುಕು ಮೂಡುತ್ತದೆ ಎಂಬ ವಿಶ್ಲೇಷಣೆಗಳನ್ನು ಜೆಡಿಎಸ್ ನಾಯಕ ಹಾಗೂ ಕೇಂದ್ರ ಸಚಿವ ಎಚ್ಡಿ ಕುಮಾರಸ್ವಾಮಿ ತಳ್ಳಿಹಾಕಿದ್ದಾರೆ. ಬೆಂಗಳೂರಿನ ಜೆಪಿ ಭವನದಲ್ಲಿ ಮಾಧ್ಯಮಗಳೊಂದಿಗೆ ಇಂದು ಮಾತನಾಡಿದ ಅವರು, ಈ ಮೈತ್ರಿಯನ್ನು ಮುರಿಯಲು ಯಾರಿಂದಲೂ ಸಾಧ್ಯವಿಲ್ಲ. ಅಡ್ಡ ಮತದಾನದಿಂದ ಸಾರ್ವತ್ರಿಕ ಚುನಾವಣೆ ಮೇಲೆ

0: ಪ್ರೀತಿಯ ಹುರಣ ವಾರದ ಕಾರ್ಯಕ್ರಮ ಪ್ರಚಲಿತ ವಿದ್ಯಮಾನ ಪ್ರತಿ ಬುಧವಾರ 9:15.
1: ಸಿಕಲ್ ಸೆಲ್ ಅನಿಮಿಯಾ ಸ್ಕ್ರೀನಿಂಗ್ನಲ್ಲಿ ಮೈಸೂರು ಜಿಲ್ಲೆ 100% ಪ್ರಗತಿ ಸಾಧಿಸಿದೆ ಎಂದು ಜಿಲ್ಲಾ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣಾಧಿಕಾರಿ ಡಾ ಕುಮಾರಸ್ವಾಮಿ ಪಿಸಿ ತಿಳಿಸಿದ್ದಾರೆ. ನಗರದಲ್ಲಿಂದು ವಿಶ್ವ ಸಿಕಲ್ ಸೆಲ್ ಅನಿಮಿಯಾ ದಿನ ಹಾಗೂ ಆರೋಗ್ಯ ಇಲಾಖೆಯ ಪ್ರಗತಿ ಪರಿಶೀಲನಾ ಸಭೆಯನ್ನು ಉದ್ಘಾಟಿಸಿ ಮಾತನಾಡಿದ ಅವರು, 3 ವರ್ಷದಿಂದ ಸಿಕಲ್ ಸೆಲ್ ಅನಿಮಿಯಾ ಕಾರ್ಯಕ್ರಮ ಅನುಷ್ಠಾನಗೊಳಿಸಲಾಗುತ್ತಿದ್ದು, ಇದರ ಯಶಸ್ಸಿಗೆ ತಳಮಟ್ಟದಲ್ಲಿ ಕಾರ್ಯನಿರ್ವಹಿಸುವ ಆಶಾ ಕಾರ್ಯಕರ್ತೆಯರು ಪ್ರಮುಖ ಕಾರಣವಾಗಿದ್ದಾರೆ. ತಾಲೂಕು ಮಟ್ಟದಲ್ಲಿ ಅಧಿಕಾರಿಗಳು ನಿಯಮಿತವಾಗಿ ಸಭೆಗಳನ್ನು ಹಾಗೂ ಕಾರ್ಯಾಗಾರ ನಡೆಸಿ ಮುಂದೆಯೂ ಇದೇ ರೀತಿಯ ಪ್ರಗತಿ ಸಾಧಿಸಬೇಕು ಎಂದು ಅವರು ಹೇಳಿದ್ದಾರೆ. ಭಾರತೀಯ ಸೇನೆಯ ಎಲ್ಲಾ ಆರ್ಮಿ ಸರ್ವಿಸ್ ಕೋರ್ ಎಎಸ್ಸಿ ಘಟಕಗಳಿಗೆ ನೆರವಾಗಲು ಮೆಕ್ಯಾನಿಕಲ್ ಸಂಚಾರ ಚಾಲಕರಿಗೆ ತರಬೇತಿ ನೀಡುವ ಪ್ರಮುಖ ಸಂಸ್ಥೆಯಾದ ಬೆಂಗಳೂರಿನ ಆರ್ಮಿ ಸರ್ವಿಸಸ್ ಕೋರ್ ಕೇಂದ್ರದಲ್ಲಿ ಕೇಂದ್ರ ಸರ್ಕಾರದ ಮಹತ್ವಾಕಾಂಕ್ಷೆಯ ಅಗ್ನಿಪಥ್ ಯೋಜನೆಯಡಿ ದಾಖಲಾಗಿದ್ದ ಅಗ್ನಿವೀರರ 8ನೇ ಬ್ಯಾಚ್ನ ನಿರ್ಗಮನ ಪಥಸಂಚಲನ ಇಂದು ನಡೆಯಿತು. ಈ ವೇಳೆ ಅರ್ಹತೆ ಪಡೆದ ಅತ್ಯುನ್ನತ ಅಗ್ನಿವೀರರಿಗೆ ಉತ್ತರ ವಿಭಾಗದ ಆರ್ಮಿ ಸರ್ವಿಸ್ ಕೋರ್ನ ಕಮಾಂಡೆಂಟ್ ಬ್ರಿಗೇಡಿಯರ್ ವಿಕ್ರಮ್ ಶೇಖಾವತ್ ಪ್ರಶಸ್ತಿಗಳನ್ನು ಪ್ರದಾನ ಮಾಡಿದರು. ಪ್ರಧಾನಮಂತ್ರಿ ಕಿಸಾನ್ ಸಮ್ಮಾನ್ ಯೋಜನೆ 23ನೇ ಕಂತಿನ ಹಣ ರೈತರ ಖಾತೆಗೆ ಜಮೆಯಾಗುತ್ತಿದ್ದು, ಕೋಲಾರ ಜಿಲ್ಲೆಯ 91,841 ಫಲಾನುಭವಿಗಳಿಗೆ 18,37,00,000 ರೂಪಾಯಿ ಅನುದಾನ ಬಿಡುಗಡೆಯಾಗುತ್ತಿದೆ ಎಂದು ಕೃಷಿ ಜಂಟಿ ನಿರ್ದೇಶಕಿ ಮಂಜುಳಾ ತಿಳಿಸಿದ್ದಾರೆ. ಆಕಾಶವಾಣಿಯೊಂದಿಗೆ ಮಾತನಾಡಿದ ಅವರು, ಮುಂಗಾರು ಹಂಗಾಮಿನಲ್ಲಿ ರೈತರ ಬಿತ್ತನೆ ಬೀಜ, ರಸಗೊಬ್ಬರ, ಇನ್ನಿತರ ಕೃಷಿ ಚಟುವಟಿಕೆಗಳಿಗೆ ಈ ಹಣದಿಂದ ಸಾಕಷ್ಟು ಅನುಕೂಲವಾಗಲಿದೆ ಎಂದು ಹೇಳಿದ್ದಾರೆ. ಮಂಡ್ಯ ಜಿಲ್ಲಾಧಿಕಾರಿ ಡಾ ಕುಮಾರ ಇಂದು ಶ್ರೀರಂಗಪಟ್ಟಣ ತಾಲೂಕು ಕಚೇರಿಗೆ ದಿಢೀರ್ ಭೇಟಿ ನೀಡಿ ವಿವಿಧ ಶಾಖೆಗಳ ಕಾರ್ಯನಿರ್ವಹಣೆ, ಕಡತಗಳ ವಿಲೇವಾರಿ, ಸಿಬ್ಬಂದಿಗಳ ಹಾಜರಾತಿ ಹಾಗೂ ಸಾರ್ವಜನಿಕ ಸೇವೆಗಳ ಅನುಷ್ಠಾನವನ್ನು ಸಮಗ್ರವಾಗಿ ಪರಿಶೀಲಿಸಿದರು. ಪರಿಶೀಲನೆ ವೇಳೆ ಸರ್ಕಾರದ ಕೆಎಎ ಎಸ್ಎಂಎಸ್ ಕರ್ತವ್ಯ ಆಪ್ ಅನ್ನು ಎಲ್ಲಾ ಅಧಿಕಾರಿಗಳು ಹಾಗೂ ಸಿಬ್ಬಂದಿ ಕಡ್ಡಾಯವಾಗಿ ಡೌನ್ಲೋಡ್ ಮಾಡಿಕೊಂಡು ಈ ಹಾಜರಾತಿಯನ್ನು ನಿಯಮಿತವಾಗಿ ದಾಖಲಿಸಬೇಕು ಎಂದು ಸೂಚಿಸಿದರು. ಸರ್ಕಾರದ ನಿರ್ದೇಶನಗಳನ್ನು ಕಟ್ಟುನಿಟ್ಟಾಗಿ ಪಾಲಿಸಿ ಕಚೇರಿ ಶಿಸ್ತು ಕಾಪಾಡುವಂತೆ ತಿಳಿಸಿದ್ದಾರೆ. ರಾಷ್ಟೀಯ ಅರ್ಹತಾ ಮತ್ತು ಪ್ರವೇಶ ಪರೀಕ್ಷೆ 2026ನ್ನು ಜಿಲ್ಲೆಯಲ್ಲಿ ಅತ್ಯಂತ ಪಾರದರ್ಶಕ, ದೋಷಮುಕ್ತ ಹಾಗೂ ಸುರಕ್ಷಿತ ವಾತಾವರಣದಲ್ಲಿ ನಡೆಸಲು ಜಿಲ್ಲಾಡಳಿತ ಸಂಪೂರ್ಣವಾಗಿ ಸನ್ನದ್ದವಾಗಿದೆ ಎಂದು ಕೋಲಾರ ಜಿಲ್ಲಾಧಿಕಾರಿ ಡಾ ಎಂಆರ್ ರವಿ ತಿಳಿಸಿದ್ದಾರೆ. ನೀಟ್ ಪೂರ್ವ ಸಿದ್ದತಾ ಸಭೆಯಲ್ಲಿ ಮಾತನಾಡಿದ ಅವರು, ಪರೀಕ್ಷೆಯನ್ನು ಯಾವುದೇ ಲೋಪದೋಷಗಳಿಲ್ಲದೆ ಯಶಸ್ವಿಯಾಗಿ ನಡೆಸಲು ಅಧಿಕಾರಿಗಳಿಗೆ ಹಲವು ನಿರ್ದೇಶನಗಳನ್ನು ನೀಡಿ, ಪರೀಕ್ಷೆ ಆರಂಭವಾಗುವ ಮುನ್ನ ಎಲ್ಲಾ ಪರೀಕ್ಷಾ ಕೇಂದ್ರಗಳು ಸಂಪೂರ್ಣವಾಗಿ ಸಜ್ಜಾಗಿರಬೇಕು ಎಂದು ಆದೇಶಿಸಿದ್ದಾರೆ. ಬಿಡದಿ ಟೌನ್ಶಿಪ್ ವಿರೋಧಿಸಿ ಕಳೆದ 1.5 ವರ್ಷದಿಂದ ರೈತರು ವಿರೋಧ ವ್ಯಕ್ತಪಡಿಸಿದರೂ ಸರ್ಕಾರ ಸ್ಪಂದನೆ ನೀಡದ ಹಿನ್ನೆಲೆ ನಾಳೆ ಜೆಡಿಎಸ್ ವತಿಯಿಂದ ಬೃಹತ್ ಪ್ರತಿಭಟನೆ ಹಮ್ಮಿಕೊಳ್ಳಲಾಗಿದೆ ಎಂದು ಮಾಜಿ ಶಾಸಕ ಎ ಮಂಜುನಾಥ್ ಹೇಳಿದ್ದಾರೆ. ರಾಮನಗರ ತಾಲೂಕಿನ ಬಿಡದಿಯಲ್ಲಿ ನಿನ್ನೆ ನಡೆದ ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದ ಅವರು, ಕಳೆದ 1.5 ವರ್ಷದಿಂದ ನಿರಂತರ ಹೋರಾಟ ನಡೆಯುತ್ತಿದ್ದರೂ ಸರ್ಕಾರ ಸ್ಪಂದಿಸದ ಹಿನ್ನೆಲೆಯಲ್ಲಿ ಅಂಚಿಪುರದಿಂದ ಹೊಸೂರು ಗ್ರಾಮದವರೆಗೆ ಸುಮಾರು 10 ಗ್ರಾಮಗಳ ಮೂಲಕ ಪಾದಯಾತ್ರೆ ಹಮ್ಮಿಕೊಳ್ಳಲಾಗಿದ್ದು ಸಾವಿರಾರು ಸಂಖ್ಯೆಯಲ್ಲಿ ರೈತರು ಪಾಲ್ಗೊಳ್ಳುತ್ತಿದ್ದು ಜೆಡಿಎಸ್ ಪ್ರಮುಖ ನಾಯಕರು ಭಾಗವಹಿಸಲಿದ್ದಾರೆ ಎಂದು ಹೇಳಿದ್ದಾರೆ. ಕೈಮಗ್ಗ ಮತ್ತು ಜವಳಿ ಇಲಾಖೆ ಬೆಂಗಳೂರು ಗ್ರಾಮಾಂತರ ಜಿಲ್ಲಾ ವತಿಯಿಂದ ಪ್ರಸಕ್ತ ಸಾಲಿಗೆ ನೇಕಾರ ಸಮ್ಮಾನ್ ಯೋಜನೆಯಡಿ ಜಿಲ್ಲೆಯಲ್ಲಿರುವ ಪ್ರತಿ ಕೈಮಗ್ಗ, ವಿದ್ಯುತ್ ಮಗ್ಗ ಹಾಗೂ ಮಗ್ಗಪೂರ್ವ ಘಟಕಗಳಲ್ಲಿ ತೊಡಗಿರುವ ನೇಕಾರರಿಗೆ ವಾರ್ಷಿಕ 5,000 ರೂಪಾಯಿಗಳ ಆರ್ಥಿಕ ನೆರವನ್ನು ನೀಡುವ ಸಲುವಾಗಿ ಸೇವಾ ಸಿಂಧು ಪೋರ್ಟಲ್ನಲ್ಲಿ ಕೈಮಗ್ಗ ಮತ್ತು ವಿದ್ಯುತ್ ಮಗ್ಗ ನೇಕಾರರ ಮಾಹಿತಿಯನ್ನು ಅಪ್ಲೋಡ್ ಮಾಡಲು ಅನುಕೂಲವಾಗುವಂತೆ ಅರ್ಜಿಯನ್ನು ಆಹ್ವಾನಿಸಲಾಗಿದೆ. ಕೊನೆಯಲ್ಲಿ ಮತ್ತೊಮ್ಮೆ ಮುಖ್ಯಾಂಶಗಳು. ಹುಬ್ಬಳ್ಳಿ ಗದಗ ಬೈಪಾಸ್ ಮೂಲಕ ಗೋಲ್ ಗುಂಬಜ್ ಎಕ್ಸ್ಪ್ರೆಸ್ ರೈಲು ಸಂಚಾರಕ್ಕೆ ರೈಲ್ವೆ ಮಂಡಳಿ ಒಪ್ಪಿಗೆ, ಸಚಿವ ಎಂಬಿ ಪಾಟೀಲ್ ಹರ್ಷ. ವಿಧಾನ ಪರಿಷತ್ ಚುನಾವಣಾ ಫಲಿತಾಂಶದಿಂದ ಬಿಜೆಪಿ ಜೆಡಿಎಸ್ ಮೈತ್ರಿಗೆ ಯಾವುದೇ ಧಕ್ಕೆ ಇಲ್ಲ, ಕೇಂದ್ರ ಸಚಿವ ಎಚ್ಡಿ ಕುಮಾರಸ್ವಾಮಿ. ಗೃಹಲಕ್ಷ್ಮಿ ಯೋಜನೆಯಲ್ಲಿ ಅಕ್ರಮದ ಆರೋಪ, ಸಿಬಿಐ ತನಿಖೆಗೆ ಬಿಜೆಪಿ ನಾಯಕ ಆರ್ ಅಶೋಕ ಆಗ್ರಹ. ಸಿಕಲ್ ಸೆಲ್ ಅನಿಮಿಯಾ ಸ್ಕ್ರೀನಿಂಗ್ನಲ್ಲಿ ಮೈಸೂರು ಜಿಲ್ಲೆ 100% ಪ್ರಗತಿ. ಇಲ್ಲಿಗೆ ಪ್ರದೇಶ ಸಮಾಚಾರ ಮುಗಿಯಿತು. ನಮ್ಮ ಮುಂದಿನ ವಾರ್ತಾ ಪ್ರಸಾರ 6:40.

0: ಆಕಾಶವಾಣಿ ಬೆಂಗಳೂರು. ಹಕ್ಕಿಯ ಬಳಗ.
1: ಕೇಳುಗರೆ ನಮಸ್ಕಾರ. ಇವತ್ತಿನ ಹಕ್ಕಿಯ ಬಳಗ ಮಕ್ಕಳ ಕಾರ್ಯಕ್ರಮಕ್ಕೆ ಆತ್ಮೀಯ ಸ್ವಾಗತ. ಇವತ್ತು ನಮ್ಮ ಜೊತೆ ಅನುಶ್ರೀ ಕುಲಕರ್ಣಿ. ಇವರಿಗೆ ಸಂಗೀತದ ಮೇಲೆ ತುಂಬಾ ಆಸಕ್ತಿ, ಹಾಗೇನೆ ಪ್ರಸ್ತುತ ಇವರು ಕರ್ನಾಟಕ ಶಾಸ್ತ್ರೀಯ ಸಂಗೀತವನ್ನ ಅಭ್ಯಾಸ ಮಾಡ್ತಾ ಇದ್ದಾರೆ. ಹಾಡುಗಳ ಮೂಲಕ ತಮ್ಮ ಭಾವನೆಗಳನ್ನ ವ್ಯಕ್ತಪಡಿಸೋದು ಅಂದ್ರೆ ಅನುಶ್ರೀ ಅವರಿಗೆ ತುಂಬಾ ಇಷ್ಟ. ಸಂಗೀತದ ಜೊತೆಗೆ ಅವರ ನೆಚ್ಚಿನ ಹವ್ಯಾಸ ಛಾಯಾಗ್ರಹಣ ಕೂಡ, ಫೋಟೋಗ್ರಫಿ. ಛಾಯಾಗ್ರಹಣ ಸ್ಪರ್ಧೆಯಲ್ಲಿ ಅನೇಕ ಬಹುಮಾನಗಳನ್ನು ಕೂಡ ಅವರು ಗೆದ್ದಿದ್ದಾರೆ. ಅವರ ಸಂಗೀತ ಪ್ರೀತಿ ಮತ್ತು ಫೋಟೋಗ್ರಫಿ ಜರ್ನಿಯನ್ನ ನಮ್ಮ ಮಕ್ಕಳ ಜೊತೆ ಅವರು ಹಂಚಿಕೊಳ್ಳಕ್ಕೆ ರೆಡಿ ಇದ್ದಾರೆ. ಅನುಶ್ರೀ, ಕಾರ್ಯಕ್ರಮಕ್ಕೆ ಸ್ವಾಗತ. ನಮಸ್ಕಾರ.
2: ಥ್ಯಾಂಕ್ ಯು. ಹಾಯ್.
1: ಸೊ ನಮ್ಮ ಮಕ್ಕಳಿಗೆ ನಿನ್ ಬಗ್ಗೆ ಸ್ವಲ್ಪ ಒಂದು ಕಿರು ಪರಿಚಯವನ್ನ ಮಾಡ್ಕೊಡ್ಬಹುದಾ?
2: ಪಿ ಎಸ್ ವಿ ವಿ ಎನ್ನುವ ಶಾಲೆಯಲ್ಲಿ ಓದುತ್ತಿದ್ದೇನೆ. ಹಾಡುವುದು ಮತ್ತು ಛಾಯಾಗ್ರಹಣ ಅಂದ್ರೆ ತುಂಬಾ ಇಷ್ಟ.
1: ನಮ್ ಕಾರ್ಯಕ್ರಮನ ಒಂದು ಬ್ಯೂಟಿಫುಲ್ ಸಾಂಗ್ ಜೊತೆ ಸ್ಟಾರ್ಟ್ ಮಾಡ್ಬೋದಾ?
2: ಹಾ, ಎನ್ ಎಸ್ ಲಕ್ಷ್ಮೀನಾರಾಯಣ್ ಭಟ್ ಅವರ ರಚನೆ ನೀರ ಮೇಲಿನ ಲೀಲೆ.

0: ಇದ್ದಾರೆ. ಅವರ ಸಂಗೀತ ಪ್ರೀತಿ ಮತ್ತು ಫೋಟೋಗ್ರಫಿ ಜರ್ನಿಯನ್ನ ನಮ್ಮ ಮಕ್ಕಳ ಜೊತೆ ಅವರು ಹಂಚಿಕೊಳ್ಳಕ್ಕೆ ರೆಡಿ ಇದ್ದಾರೆ. ಅನುಶ್ರೀ, ಕಾರ್ಯಕ್ರಮಕ್ಕೆ ಸ್ವಾಗತ. ನಮಸ್ಕಾರ.
1: ಥ್ಯಾಂಕ್ ಯು. ಹಾಯ್.
0: ಸೊ ನಮ್ಮ ಮಕ್ಕಳಿಗೆ ನಿನ್ ಬಗ್ಗೆ ಸ್ವಲ್ಪ ಒಂದು ಕಿರು ಪರಿಚಯವನ್ನ ಮಾಡ್ಕೊಡ್ಬಹುದಾ?
1: PSVV ಎನ್ನುವ ಶಾಲೆಯಲ್ಲಿ ಓದುತ್ತಿದ್ದೇನೆ. ಹಾಡುವುದು ಮತ್ತು ಛಾಯಾಗ್ರಹಣ ಅಂದ್ರೆ ತುಂಬಾ ಇಷ್ಟ.
0: ನಮ್ ಕಾರ್ಯಕ್ರಮನ ಒಂದು ಬ್ಯೂಟಿಫುಲ್ ಸಾಂಗ್ ಜೊತೆ ಸ್ಟಾರ್ಟ್ ಮಾಡಬಹುದಾ?
1: ಹಾ, NS ಲಕ್ಷ್ಮೀನಾರಾಯಣ್ ಭಟ್ ಅವರ ರಚನೆ ನೀರ ಮೇಲಿನ ಲೀಲೆ.

0: ಈಗ ನಾನು ಕೆಲವು ಇಂಗ್ಲಿಷ್ ಹಾಡು ಕಲ್ತಿದ್ದೀನಿ, ಆಮೇಲೆ ಸ್ವಲ್ಪ ಕ್ಲಾಸಿಕಲ್ ಮ್ಯೂಸಿಕ್ ರಾಗಾಸನ್ನು ಅಲ್ಲಿ ಬಾರ್ಸಕ್ಕೆ ಟ್ರೈ ಮಾಡ್ತೀನಿ.
1: ಕೀಬೋರ್ಡ್ ಅಲ್ಲಿ ಆಗತ್ತೆ, ಅದು ವೆಸ್ಟರ್ನ್ ಮ್ಯೂಸಿಕ್ ಇನ್ಸ್ಟ್ರೂಮೆಂಟ್ ತಾನೆ
0: ಆಗತ್ತೆ, ಬಟ್ ಹಾರ್ಮೋನಿಯಂ ಥರ ಟ್ರೀಟ್ ಮಾಡ್ತೀನಿ.
1: ಓಕೆ ಓಕೆ ಫೈನ್. ಅಕಾಡೆಮಿಕ್ಸ್ ಮತ್ತೆ ಮ್ಯೂಸಿಕ್, ಈ ಎರಡನ್ನ ಹೇಗೆ ಬ್ಯಾಲೆನ್ಸ್ ಮಾಡ್ತೀಯ ಅನುಶ್ರೀ?
0: ಮೋಸ್ಟ್ ಆಫ್ ದ ವೀಕ್ ಡೇಸ್ನಲ್ಲಿ ನಾನು ಅಕಾಡೆಮಿಕ್ಸಿಗೆ ತುಂಬ ಫೋಕಸ್ ಮಾಡ್ತೀನಿ, ಆಮೇಲೆ ಸ್ಯಾಟರ್ಡೇ ಸಂಡೇ ನಾನು ಮ್ಯೂಸಿಕ್ ಮಾಡ್ತೀನಿ. ಸೊ ಈಗ ವೀಕ್

0: ಆ ಥರ ಫೋಟೋ ತೆಗಿತಿದ್ದೆ. ಸೊ ಯಾರಿಗೂ ಅದು
1: ಕಾನ್ಸೆಪ್ಟ್
0: ಹಾಂ ಇಷ್ಟು ಚೆಂದಿದೆ ಅಂತ ನೋಡ್ತಿದ್ರು, ಲೈಕ್ ಇದೇನು ಡೇ ಟು ಡೇ ಇದು ಲೈಕ್ ವಾಟ್ ಇಸ್ ವಾಟ್ಸ್ ಇನ್ ದ್ಯಾಟ್ ಅಂತಂದು ಹೋಗಿ ಮುಂದೆ ಹೋಗ್ತಿದ್ರು ಅವ್ರು ಲೈಕ್ ಡೇನಲ್ಲಿ. ಆದರೆ ಲೈಕ್ ಅದನ್ನು ಫೋಟೋ ತೆಗಿತಿದ್ದೆ ನಾನು. ಸೊ ಆರ್ಕಿಟೆಕ್ಚರ್ ಎಂದು ಟಾಪಿಕ್ ಇತ್ತು. ಸ್ವಲ್ಪ ವರ್ಷ ಹಿಂದೆ ಹೋದಾಗ ಯು ಕೆನಲ್ಲಿ ಬೀದಿಗಳು ತುಂಬ ಚೆನ್ನಾಗಿರ್ತಿದ್ವಿ. ಸೊ ಆ ಒನ್ ಬೀದಿಯಲ್ಲಿ ಎಲ್ಲ ಬಿಲ್ಡಿಂಗ್ಸು ಮತ್ತು ಡೋರ್ಸು ಲೈಕ್ ಸೈನ್ಸ್ ಎಲ್ಲ ಸ್ಟ್ರೈಟ್ ಅದನ್ನು ಫೋಟೋ ತೆಗೆದಿದ್ದೆ. ಅದಕ್ಕೆ ಫಸ್ಟ್ ಪ್ರೈಸ್ ಬಂದಿತ್ತು.
1: ಅಂದರೆ ಅದರಲ್ಲಿ ಏನು ಅಷ್ಟು ಪೆಕ್ಯೂಲಿಯರ್ ಅಥವಾ ವಾಟ್ ವಾಸ್ ಸೋ ಯುನೀಕ್ ಇನ್ ದ್ಯಾಟ್ ಫೋಟೋ?
0: ಇಟ್ ವಾಸ್ ಸ್ಟ್ರೈಟ್ ಇನ್ ದ ಗ್ರಿಡ್ಸ್, ಲೈಕ್ ಅದು ನೀವು ಸ್ಟ್ರೈಟ್ ನೋಡ್ದಂಗಿತ್ತು ಬಟ್ ಸೈಡ್ ಸೈಡಿಗೆ ಬಿಲ್ಡಿಂಗ್ಸ್ ಇತ್ತು. ನೀವು ಬಿಲ್ಡಿಂಗ್ಸ್ ಇದೆ ಅಂತ ಗೊತ್ತೇನೆ ಆಗಲ್ಲ ಆ ಥರ ಇತ್ತದು. ಬಟ್ ಧ್ಯಾನ ಒಳಗೆ ನೋಡಿದರೆ ಆ ಬಿಲ್ಡಿಂಗ್ಸ್ ಇದೆ, ಕಾರ್ ನಿಂತಿದೆ, ಅವಾಗ ಗೊತ್ತಾಗ್ತಿತ್ತು.
1: ಓಕೆ, ಸೊ ನೀನು ಫೋಟೋ ತೆಗೆಯುವಾಗ ಇದೇ ಥರ ಬರಬೇಕು ಈ ಫೋಟೋ ಅಂತ ಫೋಕಸ್ ಮಾಡಿ ತೆಗಿತೀಯ ಅಥವಾ ನಾವೆಲ್ಲ ರ್ಯಾಂಡಮ್ ಆಗಿ ವಿ ಟೇಕ್ ಪಿಕ್ಚರ್ಸ್ ರ್ಯಾಂಡಮ್ಲಿ, ವಿ ಡೋಂಟ್ ಥಿಂಕ್ ಸೋ ಮಚ್ ಅಬೌಟ್ ಇಟ್ ಅಲ್ವಾ, ಲೈಕ್ ಕಾಮನ್ ಪೀಪಲ್. ಹೌ ಡಿಡ್ ಯು ಫೋಕಸ್ ದಟ್ ಐ ಶುಡ್ ಗೆಟ್ ದಿಸ್ ಪಿಕ್ಚರ್ ಪರ್ಫೆಕ್ಟ್ ಅಂತ?
0: ವಿಷನ್ ಇರಬೇಕು, ಲೈಕ್ ಒನ್ ಆಸ್ಥೆಟಿಕ್ ನೆನಪಲ್ಲಿ ಇರಬೇಕು. ಇಲ್ಲ ಓಕೆ, ಲೈಕ್ ನೀವು ಟ್ರೀಸ್ ಫೋಟೋ ತೆಗಿತೀರಂತಂದ್ರೆ ಸನ್ ಡೌನ್ ಇದ್ದಾಗ ಇಲ್ಲಾಂದ್ರೆ ಸನ್ಸೆಟ್ ಇಲ್ಲಾಂದ್ರೆ ಮಾರ್ನಿಂಗ್ ಇಲ್ಲಾಂದ್ರೆ ಆ ಟಿಂಡಾಲ್ ಎಫೆಕ್ಟ್ ಬರೋ ಥರ ಆ ವಿಷನ್ ಇಟ್ಕೊಂಡು ಫೋಟೋ ತೆಗಿಬೇಕು. ಅಂದ್ರೆ ಅಷ್ಟೇ ನೀವು ಲೈಕ್ ಯು ಕ್ಯಾನ್ ಅಚೀವ್ ವಾಟ್ ಯು ವಾಂಟ್.
1: ಓಕೆ ಓಕೆ, ಸೊ ವೆನ್ ಯು ಆರ್ ಟೇಕಿಂಗ್ ಅ ಫೋಟೋ, ನೀನು ಫೋಟೋ ತೆಗೆಯುವಾಗ ಏನೇನು ಆಸ್ಪೆಕ್ಟ್ಸ್ನ ಗಮನದಲ್ಲಿರ್ತೀಯ?
0: ಲೈಟಿಂಗ್ ವೆರಿ ಇಂಪಾರ್ಟೆಂಟ್, ಆ್ಯಂಡ್ ಫೋಟೋ ಆ ಫೋನಲ್ಲಿ ಗ್ರಿಡ್ನಲ್ಲಿ ಹೆಂಗೆ ಕಾಣಿಸುತ್ತೆ, ಆಮೇಲೆ ಯಾವ್ದು ತುಂಬ ಜಾಸ್ತಿ ಕಾಣಿಸ್ತಿದೆ ಯಾವ್ದು ಕಡಿಮೆ ಕಾಣಿಸ್ತಿದೆ ಅದನ್ನ ನೋಡಬೇಕು.
1: ಓಕೆ, ಈಗ ಅನುಶ್ರೀ ನಮ್ಮ ಮಕ್ಕಳಿಗೆ ಇನ್ನೊಂದು ಸಾಂಗ್ ಕೇಳಬೇಕು ಅಂತ ಆಸೆ ಆದರೆ ನೀನು ಯಾವ ಸಾಂಗ್ ಹಾಡ್ತೀಯ?
0: ಬಾಬಾರೋ, ದರಾ ಬೇಂದ್ರೆ ಅವರು ಬರೆದಿದ್ದ ಬಾಬಾರೋ.

ಬಾಬಿ ರಿಷಿಕೀರ್ ಲವ್ ಸ್ಟೋರಿ ಚಿತ್ರದ ಗೀತೆಯನ್ನ ಕೇಳಿದ್ರಿ. ಕಾವೇರಿ ಅವರ ದನಿಯಲ್ಲಿ ಪ್ರಸೂನ್ ಜೋಶಿ ಅವರ ರಚನೆಗೆ ಕಾವೇರಿ ಅವರ ಸಂಗೀತವಿತ್ತು.

ಗಿರೀಶ್ ನಾಕೋಡವರ ಸಾಹಿತ್ಯಕ್ಕೆ ಮಣಿ ಶರ್ಮಾ ಅವರ ಸಂಗೀತವಿರುವ ಕಣ್ಣಪ್ಪ ಚಿತ್ರದ ಗೀತೆಯನ್ನ ಕೇಳ್ತಾ ಇದ್ದೀರಾ. ಶಾನ್, ಪ್ರತೀಕ್ಷಾ ಕಾಳೆ ಹಾಗೂ ಸಾಹಿತಿ ಚಾಗಂಟಿ ಅವರ ದನಿಯಲ್ಲಿ.

ಸಾಹಿತ್ಯಕ್ಕೆ ಮಣಿ ಶರ್ಮಾ ಅವರ ಸಂಗೀತವಿರುವ ಕಣ್ಣಪ್ಪ ಚಿತ್ರದ ಗೀತೆಯನ್ನ ಕೇಳ್ತಾ ಇದ್ದೀರಾ. ಶಾನ್ ಪ್ರತೀಕ್ಷಾ ಕಾಳೆ ಹಾಗೂ ಸಾಹಿತಿ ಚಾಗಂಟಿ ಅವರ ದನಿಯಲ್ಲಿ

ಜಾನಿ ಅವರ ಸಾಹಿತ್ಯ ಮತ್ತು ಸಂಗೀತವಿದ್ದ ಸನ್ ಆಫ್ ಸರ್ದಾರ್ 2 ಚಿತ್ರದ ಗೀತೆಯನ್ನ ಕೇಳಿದ್ರಿ ವಿಶಾಲ್ ಮಿಶ್ರಾ ಅವರ ದನಿಯಲ್ಲಿ.

0: ಡಾಕ್ಟರ್ ವಿವೇಕ್ ಕರ್ಮಹೆ ಕಾ ಗಾಯನ್ ರಾಗ ಬಾಗೇಶ್ರೀ. ಡಾಕ್ಟರ್ ವಿವೇಕ್ ಕರ್ಮಹೆ ಅಪ್ನೆ ಗಾಯನ್ ಕಾ ಸಮಾಪನ್ ರಾಗ ಸೋಹಿನಿ ಸೆ ಕರ್ ರಹೆ ಹೈ. ಮಧ್ಯ ಲಯ ತೀನ್ ತಾಲ್ ಮೇ ನಿಬದ್ಧ ರಚನಾ ಕಿ ಬೋಲ್ ಹೈ ದೇಖ ದೇಖ ಮನ ಲಲಚಾಯಿ, ಔರ್ ದ್ರುತ್ ತೀನ್ ತಾಲ್ ಮೇ ನಿಬದ್ಧ ರಚನಾ ಕಿ ಬೋಲ್ ಹೈ ರಂಗ ನ ಡಾರೋ ಶ್ಯಾಮ ಜಿ.
1: That was Dr. Vivek Karmahe's vocal rendition in Raag Bageshri. Dr. Vivek Karmahe is concluding his recital with Raag Sohini. The Madhyalay composition set to Teen Taal has the lyrics Dekh Dekh Man Lal Chai. And the Drut composition set to Teen Taal has the lyrics Rang Na Daro Shyam Ji.

0: डॉक्टर विवेक करमहे के द्वारा प्रस्तुत ये था राग सोहिनी। आपके साथ हारमोनियम पर संगत कर रहे थे रविंद्र किल्लेदार और तबले पर निशांत शर्मा। ये कार्यक्रम आकाशवाणी इंदौर की प्रस्तुति थी। इसके साथ ही आज की अखिल भारतीय संगीत सभा संपन्न होती है।
1: That was Rag Sohini presented by Dr. Vivek Karmahe. Accompanying him were Ravindra Killedar on harmonium and Nishant Sharma on tabla. This program was presentation of Akashwani Indore. With this, today's national program of music comes to an end.
2: ಇದುವರೆಗೆ ರಾಷ್ಟ್ರೀಯ ಸಂಗೀತ ಕಾರ್ಯಕ್ರಮದಲ್ಲಿ ಡಾ ವಿವೇಕ್ ಕರ್ಮಾಹೆ ಅವರ ಗಾಯನವನ್ನು ಕೇಳಿದಿರಿ. ಕಾರ್ಯಕ್ರಮ ಆಕಾಶವಾಣಿ ದೆಹಲಿ ಕೇಂದ್ರದ ಸಹಪ್ರಸಾರದಲ್ಲಿ ಮೂಡಿಬಂತು. ಆಕಾಶವಾಣಿ ಬೆಂಗಳೂರು, ಸಮಯ 11:00. ಈಗ ನಮ್ಮ ನಿಲಯದಿಂದ ನಾಳಿನ ಪ್ರಸಾರದಲ್ಲಿ ಮೂಡಿಬರಲಿರುವ ಕಾರ್ಯಕ್ರಮಗಳ ಪರಿಚಯ. ನಾಳೆ ಬೆಳಗ್ಗೆ 6:10 ಶುಭೋದಯ ಕರ್ನಾಟಕ ಭಕ್ತಿಗೀತೆಗಳ ಕಾರ್ಯಕ್ರಮ. 6:30 ಕೋಲ್ಕತ್ತಾದಲ್ಲಿ ನಡೆಯಲಿರುವ 2026 ಅಂತಾರಾಷ್ಟೀಯ ಯೋಗ ದಿನಾಚರಣೆಯ ನೇರ ಪ್ರಸಾರ ಮೂಡಿಬರುವುದು ದೆಹಲಿ ಕೇಂದ್ರದ ಸಹಪ್ರಸಾರದಲ್ಲಿ. 7:15 ಭಾವಗೀತೆಗಳು, 7:45 ಚಿತ್ರಗೀತೆಗಳು, 8:30 ಪ್ರದೇಶ ಸಮಾಚಾರ ಧಾರವಾಡ ಕೇಂದ್ರದ ಸಹಪ್ರಸಾರದಲ್ಲಿ, 8:35 ಚಿತ್ರಗೀತೆಗಳು, 8:50 ಕಗ್ಗದ ಸಿರಿ ಪರಿಕಲ್ಪನೆ ಮತ್ತು ವಾಚನ ಡಾ ಬಸವರಾಜ್ ಸಾದರ್, ನಿರ್ಮಾಣ ಎಂ ಶಿವರಾಮ್, 9:15 ಗೀತ ಪಲ್ಲವ, 9:30 ಗಾನಗಂಗೆ ಚಿತ್ರಗೀತೆಗಳನ್ನಾಧರಿಸಿದ ಕಾರ್ಯಕ್ರಮ ಪ್ರಸಾರವಾಗುವುದು. 10:05 ವಿಶ್ವ ಸಂಗೀತ ದಿನದ ಸಂದರ್ಭದಲ್ಲಿ ವೀಣೆ ವಾಯೊಲಿನ್ ಜುಗಲ್ಬಂದಿ ಕಾರ್ಯಕ್ರಮ ಪ್ರಸಾರವಾಗುವುದು. ವೀಣೆ ಡಾ ಎಂ ಆರ್ ಮಂಜುಳಾ, ವಾಯೊಲಿನ್ ಸಿಂಧು ಸುಚೇತನ್. ಪಕ್ಕವಾದ್ಯ ಸಹಕಾರದಲ್ಲಿ ಮೃದಂಗ ಎಎಸ್ಎನ್ ಸ್ವಾಮಿ, ತಬಲಾ ಜಗದೀಶ್ ಕುರ್ತುಕೋಟಿ. 11:00 ಪೋಸ್ಟ್ ಬಾಕ್ಸ್ ನಂಬರ್ 111 ಪ್ರಸಾರವಾಗುವುದು. ಮಧ್ಯಾಹ್ನದ ಪ್ರಸಾರ

0: ದಲ್ಲಿ ಮಧ್ಯಾಹ್ನ 12:05 ವನಿತಾ ವಿಹಾರ ಕಾರ್ಯಕ್ರಮದಲ್ಲಿ ಯೋಗದಿಂದ ಆರೋಗ್ಯಕರ ಜೀವನ ಈ ಕುರಿತು ಯೋಗ ತಜ್ಞರಾದ ಡಾ ನವ್ಯ ಆರಾಧ್ಯ ಅವರೊಂದಿಗೆ ಸಂದರ್ಶನ ಪ್ರಸಾರವಾಗುವುದು ಸಂದರ್ಶಕರು ಆಶಾ. ಕಾರ್ಯಕ್ರಮ ಆಕಾಶವಾಣಿ ಬೆಂಗಳೂರು ಕೇಂದ್ರದ ಕೊಡುಗೆ. ಮಧ್ಯಾಹ್ನ 12:35 ಆರೋಗ್ಯ ಸಂಚಿಕೆ ಕಾರ್ಯಕ್ರಮದಲ್ಲಿ ವಿಶ್ವ ಯೋಗ ದಿನದ ಸಂದರ್ಭದಲ್ಲಿ ಯೋಗದ ಮಹತ್ವ ಈ ಕುರಿತು ವೆನ್ಲಾಕ್ ಆಸ್ಪತ್ರೆಯ ಆಯುಷ್ ವೈದ್ಯಾಧಿಕಾರಿಗಳಾದ ಡಾ ಪ್ರಕಾಶ್ ಎಜೆ ಅವರೊಂದಿಗೆ ಸಂದರ್ಶನ ಮೂಡಿಬರುವುದು. ಸಂದರ್ಶಿಸುತ್ತಾರೆ ಲತೀಶ್ ಪಾಲ್ದಾನೆ. ಕಾರ್ಯಕ್ರಮ ಆಕಾಶವಾಣಿ ಮಂಗಳೂರು ಕೇಂದ್ರದ ಕೊಡುಗೆ. ಮಧ್ಯಾಹ್ನ 1:00 ಪ್ರಗತಿ ಪಥ ಕಾರ್ಯಕ್ರಮದಲ್ಲಿ ಕೇಂದ್ರ ಸರ್ಕಾರದ ವಿವಿಧ ಅಭಿವೃದ್ದಿ ಯೋಜನೆಗಳಲ್ಲಿ ಒಂದಾದ ಪ್ರಧಾನಮಂತ್ರಿ ಸ್ಟ್ಯಾಂಡಪ್ ಇಂಡಿಯಾ ಕುರಿತು ಮಾಹಿತಿ ಕಾರ್ಯಕ್ರಮ ಆಕಾಶವಾಣಿ ಬೆಂಗಳೂರು ಕೇಂದ್ರದ ಕೊಡುಗೆ. ಮಧ್ಯಾಹ್ನ 1:20 ಚಿತ್ರಗೀತೆಗಳು. ಮಧ್ಯಾಹ್ನ 1:30 ಚೈತ್ರವನ ಲಕ್ಷ್ಮೀಶನ ಜೈಮಿನಿ ಭಾರತದ ಸಮಗ್ರ ವಾಚನ ವ್ಯಾಖ್ಯಾನ ಕಾರ್ಯಕ್ರಮ ಪ್ರಸ್ತುತಿ ಡಾ ಎಎಸ್ ಶಂಕರನಾರಾಯಣ. ಮಧ್ಯಾಹ್ನ 2:40 ಕಾವ್ಯವಾಚನ ಕುಮಾರವ್ಯಾಸ ಭಾರತದ ಕೃಷ್ಣ ಸಾರಥ್ಯ ವಾಚನ ಪದ್ಮಿನಿ ರಾಮಮೂರ್ತಿ ವ್ಯಾಖ್ಯಾನ ಸತ್ಯವತಿ ಕೇಶವಮೂರ್ತಿ. ಮಧ್ಯಾಹ್ನ 3:00 ಗುಲ್ಮೊಹರ್ ಹೊಸ ಹಿಂದಿ ಚಿತ್ರಗೀತೆಗಳ ಕಾರ್ಯಕ್ರಮ ಪ್ರಸಾರವಾಗುವುದು. ಸಂಜೆ 5:30 ಗಿರ್ಮಿಟ್ ಕನ್ನಡ ಹೊಸ ಚಿತ್ರಗೀತೆಗಳ ಕಾರ್ಯಕ್ರಮ. 6:15 ಕನ್ನಡ ರತ್ನಭಂಡಾರ ಪ್ರಸ್ತುತಿ ಬಿಕೆ ಸುಮತಿ. 6:30 ವಿಜ್ಞಾನದ ಮುನ್ನಡೆ ಡಾ ದೀಪಾ ಎಂಬಿ ಅವರಿಂದ. ಉಳಿದಂತೆ ನ್ಯೂಸ್ ಆನ್ ಏರ್ ಆಪ್ನಲ್ಲಿ 6:51 ಕೃಷಿರಂಗ ಕಾರ್ಯಕ್ರಮದಲ್ಲಿ ಅಡಿಕೆ ಆಧಾರಿತ ಕೃಷಿ ಈ ಕುರಿತು ಡಾ ಬಿ ನಾರಾಯಣಸ್ವಾಮಿ ಅವರೊಂದಿಗೆ ಸಂದರ್ಶನ ಸಂದರ್ಶಕರು ತಿಮ್ಮಪ್ಪ ಹೆಚ್ ಗೌಡ. ನಂತರ ತುರುವೇಕೆರೆ ತಾಲೂಕು ಮಂತ್ರಿಕೇನಹಳ್ಳಿಯ ಶಿವಣ್ಣ ಮತ್ತು ಸಂಗಡಿಗರಿಂದ ತತ್ವಪದಗಳು ಮೂಡಿಬರಲಿವೆ. 6:51 ಇಂಗ್ಲೆಂಡಿನ ಮ್ಯಾಂಚೆಸ್ಟರ್ ಕ್ರಿಕೆಟ್ ಕ್ರೀಡಾಂಗಣದಲ್ಲಿ ಭಾರತ ಮತ್ತು ದಕ್ಷಿಣ ಆಫ್ರಿಕಾ ತಂಡಗಳ ನಡುವೆ ನಡೆಯಲಿರುವ ಟಿ20 ಮಹಿಳಾ ಕ್ರಿಕೆಟ್ ವಿಶ್ವಕಪ್ ಪಂದ್ಯದ ವೀಕ್ಷಕ ವಿವರಣೆಯ ನೇರ ಪ್ರಸಾರ ಮೂಡಿಬರುವುದು. 6:51 ಆಟದ ಮುಕ್ತಾಯದವರೆಗೆ ಮೂಡಿಬರುವುದು ದೆಹಲಿ ಕೇಂದ್ರದ ಸಹಪ್ರಸಾರದಲ್ಲಿ. ಸಂಜೆ 7:45 ಕನ್ನಡದಲ್ಲಿ ಭಾಷಣ ಜೀವನ ಶೈಲಿ ಆರೋಗ್ಯ ಸಮಸ್ಯೆ ನಿರ್ವಹಣೆಯಲ್ಲಿ ಯೋಗದ ಪಾತ್ರ ಈ ಕುರಿತು ಮಾತನಾಡುತ್ತಾರೆ ಉತ್ತರ ಕನ್ನಡ ಜಿಲ್ಲೆ ಅಂಕೋಲಾ ತಾಲೂಕಿನ ಯೋಗ ಸಮಿತಿಯ ಅಧ್ಯಕ್ಷರಾದ ವಿನಾಯಕ ಗುಡಿಗಾರ್. ಕಾರ್ಯಕ್ರಮ ಆಕಾಶವಾಣಿ ಕಾರವಾರ ಕೇಂದ್ರದ ಕೊಡುಗೆ. 8:00 ಚಿತ್ರಗೀತೆಗಳು. 8:10 ಎನ್ಡಿಎ ಸರ್ಕಾರ 12 ವರ್ಷ ಪೂರೈಸಿದ ಹಿನ್ನೆಲೆಯಲ್ಲಿ ವಿಶೇಷ ಸರಣಿ ಕಾರ್ಯಕ್ರಮದ ಧ್ವನಿ ಮುದ್ರಣ ಪ್ರಸಾರವಾಗುವುದು. 9:15 ಭಾವಗೀತೆಗಳು ಸೀಮಾ ರಾಯ್ಕರ್ ಅವರಿಂದ. 9:30 ರಾಷ್ಟೀಯ ನಾಟಕ ವಿಧವಾ ತಾಯಿ ರಚನೆ ಮೂಲ ಮುನ್ಷಿ ಪ್ರೇಮಚಂದ್ರ ಬಾನುಲಿ ರೂಪಾಂತರ ವಿನೋದ್ ಶರ್ಮಾ ಕನ್ನಡಕ್ಕೆ ಅನುವಾದಿಸಿದವರು ಡಾ ಚೇತನ್ ಕುಮಾರ್ ನಾಯಕ್ ನಿರ್ದೇಶನ ಡಾ ಶಶಿಧರ್ ನರೇಂದ್ರ. ಕಾರ್ಯಕ್ರಮ ಆಕಾಶವಾಣಿ ಧಾರವಾಡ ಕೇಂದ್ರದ ಕೊಡುಗೆ. ರಾತ್ರಿ 10:00 ರವಿವಾಸರಿಯ ಅಖಿಲ ಭಾರತೀಯ ಸಂಗೀತ ಸಭಾ ಕಾರ್ಯಕ್ರಮದಲ್ಲಿ ವಿದ್ವಾನ್ ಬಿ ಹರಿಕುಮಾರ್ ಅವರ ಮೃದಂಗಲಯ ವಿನ್ಯಾಸಂ ತಿರುಚನಾಪಳ್ಳಿ ಕೇಂದ್ರದ ಕೊಡುಗೆ. ನಂತರ ವಿದ್ವಾನ್ ಆರ್ ಸತ್ಯನಾರಾಯಣ್ ಅವರ ತವಿಲ್ ಡೋಲು ಕಾರ್ಯಕ್ರಮ ಪ್ರಸಾರವಾಗುವುದು. ಸಮಯ 11:05 ಇಂಗ್ಲಿಷ್ನಲ್ಲಿ ವಾರ್ತಾ ಪ್ರಸಾರ.
1: ಆಕಾಶವಾಣಿ ದ ನ್ಯೂಸ್ ರೆಡ್ ಬೈ ಅಭಿನೀತ್ ಶುಕ್ಲಾ. Prime Minister Narendra Modi today said that tribal communities are emerging as active participants in India's development journey, empowered by a range of welfare and outreach initiatives of the centre. Addressing the public gathering at Rai Rangpur in Odisha's Mayurbhanj district, the Prime Minister lauded Odisha's progress as the state completed 2 years under Chief Minister Mohan Charan Manjhi. He said the centre's Purvodaya mission aims to drive India's growth through the rapid development of eastern India.
2: ओडिशा में आर्थिक गतिविधियां निवेश और उद्योगों को आकर्षित करने का सामर्थ्य आज नजर आ रहा है. केंद्र सरकार का विजन है पूर्वी भारत के विकास से भारत का विकास. इसलिए हम पूर्वोदय की नीति पर काम कर रहे हैं. जिस पूर्वी भारत को कांग्रेस के दौर में पिछड़ेपन का पर्याय बना दिया गया था आज वो ಪ್ರಗತಿ ಕಾ ಪ್ರವೇಶ ದ್ವಾರ ಬನ್ ರಹಾ
1: ಹೈ. ಆನ್ ದಿ ಒಕೇಶನ್ ದ ಪ್ರೈಮ್ ಮಿನಿಸ್ಟರ್ ಇನಾಗುರೇಟೆಡ್ ಅಂಡ್ ಲೇಡ್ ದ ಫೌಂಡೇಶನ್ ಸ್ಟೋನ್ಸ್ ಫಾರ್ ಡೆವಲಪ್ಮೆಂಟ್ ಪ್ರಾಜೆಕ್ಟ್ಸ್ ವರ್ತ್ ಅರೌಂಡ್ 47,000 ಕ್ರೋರ್ ರುಪೀಸ್ ಅಕ್ರಾಸ್ ಮಲ್ಟಿಪಲ್ ಸೆಕ್ಟರ್. ಲೇಟರ್ Prime Minister Narendra Modi today took part in Pashchim Banga Devas celebrations at Tarkeshwar.